107.8 FM Radio Sarang. Iga app nalu kuda labhya.

107.8 FM Radio Saran Iga App Nalu Kuda Labhya.

107.8 FM Radio Saran. Iga app.

0: ಟಾಕ್ 7.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್

ಅರ್ಥ ಇಲ್ಲ, ಏನು ಆತ್ಮ ಅಂತ ಕೇಳಿದ್ರು. ದುಃಖದಿಂದ, ಸಾವಿನಿಂದ, ಮುಪ್ಪಿನಿಂದ, ನೋವಿನಿಂದ, ಕೆಟ್ಟತನದಿಂದ, ಹಸಿವು ನೀರಡಿಕೆಗಳಿಂದ ಮುಕ್ತವಾದಂತಹದ್ದು ಆತ್ಮ. ಆದ್ರೆ ತಿಳುವಳಿಕೆ ನಿಮಗಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಹೋಗ್ರಿ ಅಂತ ಹೇಳ್ದ. ಇಬ್ಬರನ್ನು ಕೂಡಿಸ್ಕೊಂಡು ಹೇಳಿದ್ದಾನೆ. ಅವರ ಲೀಡರ್ಸ್ ಇದ್ದಾರಲ್ಲ ಒಬ್ಬೊಬ್ರು, ಇಂದು ದೇವತೆಗಳಿಗೆ ನಾಯಕ ಇಂದ್ರ, ರಾಕ್ಷಸರಿಗೆ ವಿರೋಚನ. ಇಬ್ರು ಹೋದ್ರಂತೆ ಭುಜಪತಿ ಕಡೆಗೆ, ಹೌದಪ್ಪ ನೀನೆಲ್ಲ ಹೇಳ್ಬಿಟ್ಟೆ ಆತ್ಮ ತಿಳುವಳಿಕೆ ಬೇಕು ಅಂತ, ಅದು ಏನು ಆತ್ಮ ಸ್ವಲ್ಪ ನಮ್ಗೆ ವಿಷಯ ಹೇಳ್ತೀರಾ ಅಂತ ಕೇಳಿದ್ರಂತೆ. ಅವನು ಬಹಳ ಸುಲಭ ಹೇಳ್ತಾನೆ, ಆತ್ಮ ತಿಳ್ಕೊಬೇಕಾದ್ರೆ ಫಸ್ಟ್ ಸ್ಟೆಪ್ 32 ವರ್ಷ ಬ್ರಹ್ಮಚರ್ಯ ಆಚರಿಸ್ಬೇಕು. ಇಬ್ರು ಹೇಳಿದ್ರು 32 ವರ್ಷ ಬ್ರಹ್ಮಚರ್ಯ ಪಾಲಿಸಿ ಧ್ಯಾನದಿಂದ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಅದ ಮುಗಿದ ನಂತರ ನಿಮ್ಮ 32 ವರ್ಷದ ಧ್ಯಾನ ಮತ್ತು ಬ್ರಹ್ಮಚರ್ಯ ವ್ರತ ಮುಗಿದ ತಕ್ಷಣ ನೀವು ಕನ್ನಡಿಯಲ್ಲೋ ನೀರಿನಲ್ಲೋ ನಿಮ್ಮ ಮುಖ ನೋಡಿಕೊಂಡಾಗ ನಿಮಗೇನು ಕಾಣಿಸುತ್ತೋ ಅದೇ ಆತ್ಮ ಅಂತ ಹೇಳಿದಂತೆ. ಚಿತ್ರ ಘಟನೆ ಇದ್ ಕತೆ ಇದು. ಅವರಿಬ್ರು ತಪಸ್ಸಿಗೆ ಹೋದ್ರು, ರಾಕ್ಷಸರ ಪರವಾಗಿ ವಿರೋಚನ ಇಂದ್ರ ಇಬ್ರು ಹೋದ್ರು. 32 ವರ್ಷ ಬ್ರಹ್ಮಚರ್ಯ ಮಾಡಿ ತಪಸ್ ಮಾಡಿದ್ರು, ಮಾಡಿ ಮುಖ ನೋಡಿಕೊಂಡ್ರು ನೀರಲ್ಲಿ, ತಮ್ಮ ತಮ್ಮ ಮುಖಾನೇ ಕಾಣಿಸ್ತು. ಹಾಗಾದ್ರೆ ದೇಹನೇ ಆತ್ಮ ಅಂತ ಅನ್ಕೊಂಡ್ರು. ವಿರೋಚನ ಹೋದ, ಗೊತ್ತಾಗ್ಬಿಡಿ ಇಷ್ಟೇ ತಾನೇ ಆತ್ಮ ಅಂದ್ರೆ. ಹೋಗಿ ತನ್ನ ಸ್ನೇಹಿತರಿಗೆಲ್ಲ ಹೇಳಿದ ರಾಕ್ಷಸರ ಬಳಗಕ್ಕೆ, ನೋಡಪ್ಪ ನಿಜವಾಗ್ಲೂ ಆತ್ಮ ಅಂದ್ರೆ ದೇಹನೇ, ಇದನ್ನ ಸಂತೋಷವಾಗಿ ಇಟ್ಕೋಬೇಕು ಅಂತ ಹಾಗೆ ನಂಬಿಕೊಂಡು ಹೋಗ್ಬಿಟ್ರು. ಆದ್ರಿಂದ ರಾಕ್ಷಸರು ಯಾರು ಅಂದ್ರೆ ದೇಹ ಮಾತ್ರ ನಾನು ಅಂತ ಅನ್ಕೊಂಡಿರೋರು ಅವರು. ದೇಹ ಭೋಗಗಳಿಗೆ, ದೇಹ ಸಾಧ್ಯತೆಗಳಿಗೆ ಏನೇನ್ ಬೇಕೋ ಪರಿಕರಗಳನ್ನು ಮಾಡಿಕೊಂಡು ಅದನ್ನ ಸಂತೋಷವಾಗಿಡುವಂತದ್ದು ರಾಸುರಿ ಕೆಲಸ ಅಂತ ಶುರುವಾಯ್ತು. ಇಂದ್ರ ಸ್ವಲ್ಪ ಬುದ್ಧಿವಂತ, ಹಾಗಾಗಿ ತಪ್ಪು ಮಾಡ್ತಾನೆ ಮದ್ದರೆ, ಆದ್ರೆ ಬುದ್ಧಿವಂತ. ಅವನು ವಿಚಾರ ಮಾಡಿದ, ಅವಾಗೊಂದು ಚಿಂತೆ ಬಂತು, ದೇಹನೇ ಆತ್ಮ ಆಗಿರೋಕ್ ಸಾಧ್ಯ ಇದೆಯಾ? ದೇಹ ಕುಂಟಾದ್ರೆ ಆತ್ಮ ಕುಂಟಾಗತ್ತ? ದೇಹ ಕುರುಡಾದ್ರೆ ಆತ್ಮ ಕುರುಡಾಗತ್ತ? ಏನೋ ತಪ್ಪಾಯ್ತು ಅನಿಸ್ತು ಅವನಿಗೆ. ಹಾಗಾದ್ರೆ ಇದೇನೋ ಬೇರೆ ಅರ್ಥ ಇರಬೇಕು ಅಂತ ಮತ್ತೆ ವಾಪಸ್ ಹೋದ ಪ್ರಜಾಪತಿ ಕಡೆ. ನನಗ್ಯಾಕೋ ಸಂಶಯ ಬರುತ್ತೆ, ದೇಹನೇ ಆತ್ಮ ಅಲ್ಲ ಅನ್ಸುತ್ತೆ. ಹಾಗಾದ್ರೆ ಇನ್ನೊಂದು ಕೆಲಸ ಮಾಡು ಅಂದ ಅವನು. ಪ್ರಜಾಪತಿ ಒಳ್ಳೆ ಕೆಲಸ, ಹೋಮ್ವರ್ಕ್ ಕೊಡ್ತಿದ್ದ ಅವನು. 32 ವರ್ಷ ಮತ್ತೆ ಬ್ರಹ್ಮಚರ್ಯ ಮಾಡು, ಬ್ರಹ್ಮಚರ್ಯ ಮಾಡಿ ಧ್ಯಾನ ಮಾಡಬೇಕು, ಸತತವಾಗಿ ಧ್ಯಾನ ಮಾಡು, ಆ ನಂತರ ಬಾ ನನ್ನ ಕಡೆಗೆ ಅಂತ. ವಿರೋಚನೆ ಹೋಗ್ಲೇ ಇಲ್ಲ, ಅವನು ಆನ್ಸರ್ ಸಿಕ್ಬಿಡ್ತು, ಅವನ ಚಿಂತೆನೆ.

0: Radio Sarang 107.8 FM.
1: ಇಂದ್ರ 32 ವರ್ಷ ಮತ್ತೆ ತಪಸ್ ಮಾಡಿದ, ಪ್ರಜಾಪತಿ ಕಡೆ ಹೋದ. ಹೋಗಿ ಈಗ ಹೇಳು ಅಂದ. ಅವನು ಹೇಳಿದ, ಬಹಳ ಸುಲಭಪ್ಪ, ಆತ್ಮ ಅಂದ್ರೆ ಕನಸಿದ್ದ ಹಾಗೆ ಅಂತ ಹೇಳ್ದ. ಓ ಇಷ್ಟೇನಾ ಅಂತ ಬಂದ. ಬಂದು ತನ್ನ ದೇವತೆ ಹಂಚಿಕೊಂಡ ಎಲ್ಲರ ಜೊತೆಗೂ. ಪ್ರಜಾಪತಿ ಹೇಳಿದ್ದಾನೆ, ಆತ್ಮ ಅಂದ್ರೆ ಕನಸಿನ ಹಾಗೆ, ಯಾಕಂದ್ರೆ ಕನಸು ಕುಂಟಲ್ಲ, ಕನಸು ಕುರುಡಾಗೋದಿಲ್ಲ, ತೊಂದರೆ ಇಲ್ಲ. ಆದ್ರೆ ವಿಚಾರ ಬಂತ ಅವನಿಗೆ, ಅಯ್ಯೋ ಕರ್ಮ, ಕನಸು ಇದ್ಬೇಕು, ಆದ್ರೆ ಕನಸಿನಲ್ಲಿ ಕೆಲಸ ದುಃಖದ ಸನ್ನಿವೇಶ ಬರ್ತದಲ್ಲ, ಕನಸಿನಲ್ಲಿ ಸಂತೋಷ ಪಡ್ತೇನೆ, ಕನಸು ದುಃಖ ಪಡ್ತೇನೆ, ಕೆಲವು ಅಳತಾರೆ, ಗಾಬರಿಗೆ ಕುತ್ಕೊಂಡ್ಬಿಡ್ತೇವೆ ಕನಸು ಬಂದಾಗ ಅಲ್ವಾ. ಅಂದ್ರೆ ಕನಸುಗಳಿಗೆ ಭಾವನೆ ಇದೆ ಅಂತಾಯ್ತು. ಆದ್ರೆ ಮೊದಲೇನ್ ಹೇಳಿದ್ದ ಪ್ರಜಾಪತಿ, ಈ ಆತ್ಮಕ್ಕೆ ಯಾವ ಭಾವನೆಗಳಿಲ್ಲ, ದಾವಿಲ್ಲ, ದುಃಖ ಇಲ್ಲ, ಮುಪ್ಪಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ದ. ಮತ್ತೆ ದುಃಖ ನೋವು ಬರುತ್ತಲ್ಲ. ಮತ್ತೆ ಹೋದ, ನನಗೇನೋ ಸಂಶಯ ಬರುತ್ತೆ, ಈ ಕನಸೇ ಆತ್ಮ ಅಲ್ಲ ಅನ್ಸುತ್ತೆ ಅಂತ. ಹೌದಾ, ಅವನ ಸೊಲ್ಯೂಷನ್ ತುಂಬಾ ಚೆನ್ನಾಗಿದೆ. ಮತ್ತೆ 32 ವರ್ಷ ಬ್ರಹ್ಮಚಾರ್ಯ ತಪಸ್ಸು ಮಾಡುವಂತ ಮತ್ತೆ ಮಾಡಿದ. ಅವನು 32 ವರ್ಷ ಮಾಡಿ ಹೋದಂತೆ. ಈಗ ಹೇಳುವಂತ ಆತ ಹೇಳಿದ, ಪ್ರಜಾಪತಿ ಹೇಳಿದ, ಈಗ ನೋಡಪ್ಪ ನೀನು ಬ್ರಹ್ಮದ ಬಗ್ಗೆ ಹೇಳ್ತೀನಿ. ಬ್ರಹ್ಮ ಅಂದ್ರೆ ಅಥವಾ ಆತ್ಮ ಅಂದ್ರೆ ಗಾಢವಾದ ನಿದ್ರೆ ಇದ್ದ ಹಾಗೆ, ಕನಸಲ್ಲ. ಇವನು ಹೌದು ಅನಿಸ್ತು, ಗಾಢವಾದ ನಿದ್ರೆಯಲ್ಲಿ ಕನಸಿಲ್ಲ, ನಿದ್ರೆಗೆ ಏನು ಎಚ್ಚರ ಇಲ್ಲ, ಅರಿವಿಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿದೆ, ಅದು ನೋವಿಲ್ಲ, ದುಃಖ ಇಲ್ಲ, ಏನೂ ಇಲ್ಲ, ಹಾಗಾದ್ರೆ ಬ್ರಹ್ಮ ಸಿಕ್ತು ಅಂತ ಅನ್ಕೊಂಡ. ಹೊರಗಡೆ ಬಂದ, ವಿಚಾರ ಮಾಡದ, ಇನ್ನೂ ತೊಂದರೆ ಇದೆ ಅಂತ ಅವನು. ನಾನು ಗಾಢ ನಿದ್ರೆಯಲ್ಲಿದ್ದಾಗ ನಾನು ಬದುಕಿದ್ದೇನೆ ಅಂತ ಅರಿವೇ ಇಲ್ಲಲ್ಲ, ಅರಿವಿಲ್ಲದೆ ಹೋದ್ರೆ ಅದೆಂತ ಆತ್ಮ? ಆತ್ಮಕ್ಕೆ ಅರಿವಿಲ್ಲ ಅಂದಂಗ ಆಯ್ತಲ್ಲ. ಅವ್ರು ಹೇಳ್ತಾರೆ ಆತ್ಮ ಸದಾ ಸಾಕ್ಷೀಭೂತವಾಗಿರುವಂತದ್ದು, ಒಳಗೆ ಇರ್ತದೆ ಅಂತ ಹೇಳಿದ್ದ. ನೋವಿಲ್ಲ, ದುಃಖ ಇಲ್ಲ, ನಿಜ, ಆದ್ರೆ ಅರಿವು ಇಲ್ದಂಗ ಆದ್ರೆ ಅದೆಂತ ಆತ್ಮ? ಮತ್ತೆ ಹೋದ, ನನಗಿನ್ನೂ ಸಂಶಯ ಪರಿಹಾರ ಆಗ್ಲಿಲ್ಲ ಅಂತ. ಈ ಸಲ ಸ್ವಲ್ಪ ಕನ್ಸೆಷನ್ ಕೊಟ್ಟ ಪ್ರಜಾಪತಿ. ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಅಲ್ವಾ ಇವನು, ಅದಕ್ಕೆ ಹೇಳ್ದ, ನೋಡಪ್ಪ ಈಗ 3 ಸಲ ಮಾಡಿದ್ಯಾ, 4ನೇ ಸಲ 32 ವರ್ಷ ಬೇಡ, 5 ವರ್ಷ ಮಾಡ. 5 ವರ್ಷ ಬ್ರಹ್ಮಚಾರ್ಯ ಮಾಡಿ ಧ್ಯಾನ ಮಾಡಿ ಬಾ ಅಂದ್ರೆ ಒಟ್ಟು 101 ವರ್ಷ ತಪಸ್ಸಾಗಿತ್ತು. ಮತ್ತೆ ಹೋದ, 5 ವರ್ಷ ಮುಗಿಸ್ಕೊಂಡು ಹೋದಾಗ ಹೇಳಿದಂತೆ, ನಿನಗೆ ಆತ್ಮ ಅಂದ್ರೆ ಯಾವ್ದು ಹೇಳ್ಬಿಡ್ತೀನಿ, ಈ ದೇಹದಲ್ಲಿ ನಾನು ಅಂತಿದೆಯಲ್ಲ ಅದೇ ಆತ್ಮ. ಹೇಗೆ ಅಂತ ಕೇಳ್ದ. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು ಅಂತೇನೆ. ಈ ನಾನು ಅನ್ನೋರು ಯಾರು ಒಳಗಡೆ ಕೂತ್ಕೊಂಡು? ನಾನೇ ಹೇಳ್ತಾ ಇರ್ತೀನಿ ನನ್ನ ಹೆಸರು ಹೀಗೆ. ಈ ನನ್ನ ಹೆಸರು ನಾನು ಅಂದವ್ರು ಯಾರು ಹೇಳೋರು ಯಾರು ಒಳಗಡೆ? ನನ್ನ ಹೆಸರು ಆಯ್ತು, ಹೆಸರು ಗುರುರಾಜ ಕರ್ಜಿಗೆ ಅಂತಿದ್ರೆ ಹೇಳೋರು ಯಾರು? ಅದನ್ನ ಒಳಗೊಬ್ರು ಯಾರೋ ಹೇಳ್ತಾರೆ ನನ್ನ ಹೆಸರು. ಈ ಪಾತ್ರೆ ನನ್ನದು ಅಂದಾಗ ಪಾತ್ರೆ ಬೇರೆ, ನಾನು ಬೇರೆ. ಈ ಪೆನ್ ನಂದು ಅನ್ಬೇಕಾದ್ರೆ ನಾನು ಬೇರೆ, ಪೆನ್ ಬೇರೆ. ಹಾಗೆ ಇದು ನನ್ನದು ಅನ್ಬೇಕಾದ್ರೆ ಒಳಗೊಬ್ರು ಯಾರು ಇರ್ಬೇಕಲ್ಲ. ನೋಡಿ, ಯಾರೋ ಒಬ್ರು ತೀರ್ಕೊಂಡ ತಕ್ಷಣ ಇದು ಅವರ ದೇಹ ಅಂತೀವಿ. ಅವ್ರೆಲ್ಲಿ ಹೋದ್ರು? ಅವರಿಲ್ಲ ಅಲ್ಲಿ, ಅವರ ದೇಹ ಅಂದ್ರೆ ದೇಹ ಅವ್ರ ಅಲ್ಲ ಅಂದಂಗಾಯ್ತು. ಅರ್ಥ ಆಯ್ತು ಇದ್ರನಿಗೆ ಬಂದ, ಓಹೋ, ದೇಹವನ್ನು ಮೀರಿದಂತ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದೆ, ಅದನ್ನ ದೇಹ ಬಂದ್ರೆ ನೋ ದೇಹಕ್ಕಾಗತ್ತೆ, ಅದ್ರ ಒಳಗಿಂದ ಆತ್ಮಕ್ಕೆ ಆಗೋಲ್ಲ ಅಂತ ಚಿಂತೆ ಮಾಡ್ಕೊಂಡು ಬಂದ. ಹೀಗೆ ಪ್ರಜಾಪತಿ ಹೇಳ್ತಾನೆ, ಹೆಜ್ಜೆ ಹೆಜ್ಜೆ ಹಾಗೆ ಮೇಲಕ್ಕೆ ಹೋಗುವಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿ ಇದು.

0: Radio Sarang 107 Data FM.
1: ವಿವೇಕಾನಂದರು ಹೇಳ್ತಾರೆ, ಅಸುರರು ಮೊದಲನೇ ಹಂತಕ್ಕೆ ನಿಲ್ಲಿಸ್ಬಿಟ್ರು, ಪರಿಶ್ರಮ ಪಡಲಿಲ್ಲ. ಅವರ ದೇಹಾನೇ ಮುಖ್ಯ ಅನ್ನಿಸ್ತು. ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲೇ ನಿಂತ್ಕೊಂಡಿದೆ ದೇಹಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ ಅಸುರರು ಹಾಗೆ ಕಾಣಿಸ್ತಾರೆ ಅಂತ ಹೇಳುವಂತದ್ದು. ಅಂದ್ರೆ ಅಲ್ಲಿಗೆ ನಿಂತ್ಕೊಂಡು ದೇಹಾನೇ ನಮ್ಮ ಮಿತಿ ಅಂತ ಅನ್ಕೊಳ್ಳೋದಾದ್ರೆ ಅದೊಂದು ಭಾಗ ಜೀವನದ. ಆದ್ರೆ ನಾವು ಅದು ನಂಬಲಿಲ್ಲ, ಅದನ್ನ ದಾಟಿ ಇನ್ನೂ 4 ಹೆಜ್ಜೆ ಮುಂದೆ ಹೋಗಿ ಹೀಗೆ ಬೆಳ್ಕೊಂಡು ಬಂದ್ವಿ ಅಂತ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳ್ತಾರೆ, ಹೇಗೆ ನಾವು ಎರಡೂ ಸಂಸ್ಕೃತಿಗಳನ್ನ ಸೇರಿಸ್ಕೋಬೇಕು ಅಂತ. ಬಹಳ ಚೆನ್ನಾಗಿರೋ ಮಾತಿದ್ದು ನಾನು ಹೇಳಬೇಕಾದ. ವೈಜ್ಞಾನಿಕ ಮನೋಭಾವ ಎಷ್ಟು ಗಟ್ಟಿಯಾಗಿತ್ತು ಅವ್ರದ್ದು, ಎರಡು ದೃಷ್ಟಿಯನ್ನು ತೂಗಿ ನೋಡುವಂತಹದ್ದು. ಒಂದು ಸಲ ಬೆಳಗಾಂನಲ್ಲಿದ್ದಾಗ ಹರಿಪದ್ ಮಿತ್ರ ಅಂತ ಫಾರೆಸ್ಟ್ ಆಫೀಸರ್, ಅಥವಾ ಬೆಳಗಾಂ ಆಶ್ರಮಕ್ಕೆ ಹೋದ್ರೆ ಆ ರೂಮ್ ನೋಡ್ತೀರಿ ನೀವು, ಯಾವ ಕೋಣೆಯಲ್ಲಿ ವಿವೇಕಾನಂದರು ಇದ್ರೋ, ಯಾವ ಕೋಣೆಯಲ್ಲಿ ಕೂತ್ಕೊಂಡು ಹರಿಪದ ಮಿತ್ರ ಚರ್ಚೆ ಮಾಡಿದ್ರು, ಆ ಕೋಣೆಯನ್ನು ಹಾಗೆ ಇಟ್ಟಿದ್ದಾರೆ, ನೋಡೋ ಚೆನ್ನಾಗಿ ಇಟ್ಟಿದ್ದಾರೆ. 1892 ಸೆಪ್ಟೆಂಬರ್ ಹೊತ್ತಿಗೆಲ್ಲ ಹೋದದ್ದು. ಅಲ್ಲಿ ಬೆಳಗಾಂಗೆ ಹೋದಾಗ ಮಾತಾಡ್ತಿರ್ಬೇಕಾದ ಆತ ಫಾರೆಸ್ಟ್ ಆಫೀಸರ್. ದಯವಿಟ್ಟು ಗಮನಿಸಿ, ಒಂದು ವೈಜ್ಞಾನಿಕವಾದಂತಹ ಪಾಶ್ಚಿಮಾತ್ಯ ದೃಷ್ಟಿಯನ್ನ ನಮ್ಮ ಭಾರತೀಯ ವೇದಾಂತಕ್ಕೆ ಎರಡೂ ಸೇರಿಸುವಂತಹದ್ದು ಎಷ್ಟು ಚೆನ್ನಾಗಿದೆ ಅಂತ. ಮಾತಾಡ್ತಾ ಟೆಕ್ಸ್ಟ್ ಬುಕ್ ಇಲ್ಲ, ನೋಟ್ ಬುಕ್ ಇಲ್ಲ, ಬೋರ್ಡ್ ಇಲ್ಲ, ಬರೆಯುವಂಗಿಲ್ಲ, ಇಕ್ವೇಶನ್ ಇಲ್ಲ, ಏನೂ ಇಲ್ಲ. ಮಾತಾಡ್ತಾ ಹೀಗೆ ಟೆರೆಸ್ ಮೇಲೆ ಕೂತ್ಕೊಂಡಿದ್ದಾರೆ, ಕೂತ್ಕೊಂಡು ಹೇಳುವಂತಹದ್ದು. ನಾನು ಹೇಳ್ತೀನಿ, ವಿವೇಕಾನಂದರು ಹೇಳಿದಂತಹ ಆ ಟೈಮ್ ಸ್ಪೇಸ್ ಯುನಿಫಿಕೇಶನ್ ಅಂತ ಏನ್ ಥಿಯರಿ ಇದೆಯೋ, ನೊಬೆಲ್ ಪ್ರಶಸ್ತಿ ಬಂದಂತಹದ್ದು, ಮುಂದೆ ಬೊರ್ನೋಸ್ಕಿ ನೊಬೆಲ್ ಪ್ರಶಸ್ತಿ ಬಂತು, ಅಂತಹದನ್ನ 7ನೇ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳುವಂತಹದ್ದು. ಇದು ಅದ್ಭುತ ಅನಿಸುತ್ತೆ ನನಗೆ. ಅದನ್ನ ಒಪ್ಪಿಕೊಂಡು ಅದು ನಮ್ಮ ಭಾರತಕ್ಕೆ ಅನ್ವಯಿಸುವಂತಹದ್ದು. ಅವನು ಮಾತಾಡ್ತಾ ಹೇಳ್ತಾರೆ, ಟೈಮ್ ಅಂದ್ರೆ ಏನು, ಸ್ಪೇಸ್ ಅಂದ್ರೆ ಏನು, ಟೈಮ್ ಅಂದ್ರೆ ಏನಪ್ಪ, ಸಮಯ ಅಂದ್ರೆ ಏನು. ಎಷ್ಟು ಚಂದ ನೋಡಿ, ಯಾರಿಗಾದ್ರೂ ಅರ್ಥ ಆಗುವಂತಹದ್ದು. ಈಗ ಹೇಳ್ತಾರೆ, ಟೈಮ್ ಹೆಂಗ್ ಗೊತ್ತು ಮಾಡ್ತೀರಿ, ನೀವು ಕೈಯಲ್ಲಿ ವಾಚ್ ಕಟ್ಕೊಂಡಿದ್ದೀರಿ, ವಾಚ್ ನೋಡಿ ಓಹೋ ಈಗ 7:30 ಆಯ್ತು ಅಂತ ಹೇಳ್ತೀರಿ. ಈ ವಾಚ್ ಬಂದದ್ ಎದರ ಮೇಲಿಂದ, ಯಾವ ಆಧಾರದಲ್ಲಿ ಬಂದದ್ದು? ಯಾವುದೋ ಒಂದು ತತ್ವದ ಮೇಲೆ ಆದದ್ದು ತಾನೇ. ಯಾವ ತತ್ವದ ಮೇಲೆ ಆದದ್ದು? ಪೃಥ್ವಿ ಸೂರ್ಯನ ಸುತ್ತ ಇದೆ, 24 ತಾಸು ಬೇಕು ಸುತ್ತಬೇಕಾದ್ರೆ. ಒಂದು ಪೃಥ್ವಿ ಸೂರ್ಯನ ಸುತ್ತಬೇಕಾದ್ರೆ ಎಷ್ಟು ಟೈಮ್ ತಗೊಳತ್ತೋ ಅದನ್ನು ಒಂದು ದಿನ ಅಂತ ಕರೆದ್ವಿ, 24 ತಾಸು. ಅದನ್ನ 24 ಭಾಗ ಮಾಡಿದ್ವಿ, ಒಂದೊಂದು ಭಾಗದಲ್ಲಿ 60 ಭಾಗ ಮಾಡಿ ನಿಮಿಷ ಅಂದ್ವಿ, ಅದಕ್ಕೆ 60 ಭಾಗ ಮಾಡಿ ಸೆಕೆಂಡ್ ಅಂದ್ವಿ. ಅದರ ಆಧಾರದ ಮೇಲೆ ವಾಚ್ ಮಾಡಿತ್ತು. ಈ ವಾಚ್ ಮಾಡಿದಾಗ ಹೇಳ್ತಾ ಚಂದ ಹೇಳ್ತಾರೆ ಅವರು, ನೀನು ಗಡಿಯಾರ ನೋಡ್ಕೊಂಡು ಸಮಯ ಅಂತೀಯಲ್ಲಪ್ಪ, ಇದಾದದ್ದು ಎದ್ರ ಮೇಲೆ ಗೊತ್ತಾ? ಭೂಮಿ ಸೂರ್ಯನ ಸುತ್ತ ಸುತ್ತುವ ದೃಷ್ಟಿಯಿಂದ ಆದ್ಮೇಲೆ ಆದದ್ದು.

0: Radio Sarang 107.8 FM.
1: ಒಂದು ಕಾಲ ಇತ್ತು, ಕಲ್ಪನೆ ಮಾಡ್ಕೋ, ಏನು ಶಕ್ತಿ ಇರಿಯ ಸಾಧ್ಯ ಅದು? ಒಂದು ಕಾಲ ಇತ್ತು, ಈ ಸೂರ್ಯ ಇರಲಿಲ್ಲ. 450 ಕೋಟಿ ವರ್ಷಗಳ ಹಿಂದೆ ಈ ಸೂರ್ಯ ಇರಲಿಲ್ಲ. ಆಗ ಏನಾಗಿತ್ತು? ಕಾಲ ಇತ್ತ ಇಲ್ಲ, ನೀನು ವಾಚ್ ಇರಲಿಲ್ಲ, ಅಷ್ಟೇನೆ ಕಾಲ ಇತ್ತು. ಎಷ್ಟು ಚಂದ ಹೇಳ್ತಾರೆ, ಟೈಮ್ ಈಸ್ ಇನ್ಫಿನಿಟ್, ಅದಕ್ಕೆ ಅಂತ್ಯ ಇಲ್ಲ. ಅದಕ್ಕೆ ಟೈಮ್ ಯಾವಾಗ ಶುರು ಆಯ್ತು? ಸಮಯ ಇದ್ದೇ ಇತ್ತು ಯಾವಾಗಲೂ, ನಿಮ್ಗೆ ಗಡಿಯಾರ ಇರಲಿಲ್ಲ ಅಷ್ಟೇನೆ. ಒಂದೊಂದ್ಸಲ ನಿಮಗೆ ಎಷ್ಟೊಂದ್ಸಲ ಆಗಲ್ವಾ, ಗಡಿಯಾರ ಮರೆತು ಹೋಗ್ಬಿಡ್ತೀರಿ, ಟೈಮ್ ಎಷ್ಟಾಯ್ತೇನಪ್ಪ, ಗೊತ್ತೇ ಆಗ್ತಾ ಇಲ್ಲ ಅಂತ ಒದ್ದಾಡಿದ್ರು ಕೂಡ ಟೈಮ್ ಆದ್ರೂ ಸುಳ್ಳಲ್ಲ. ನಿಮ್ ಕೈಯಲ್ಲಿ ವಾಚ್ ಇಲ್ಲ, ಅಲ್ಲಿ ಟೈಮ್ ಆಗ್ತಾನೆ ಇದೆ. ಹಾಗೆ ಸೂರ್ಯ ಇಲ್ಲದಂತಹ ಕಾಲ ಇತ್ತು, ಆದ್ರೂ ಸಮಯ ಇತ್ತು. ಇನ್ನು ಮುಂದೆ 450 ಕೋಟಿ ವರ್ಷ ಹೋದ್ರೆ ಈ ಭೂಮಿ ಇರಲ್ಲ, ಆಗೂ ಸಮಯ ಇರುತ್ತದೆ. ಅಂದ್ರೆ ಏನರ್ಥ? ಸಮಯ ಯಾವಾಗ್ಲೂ ಇತ್ತು, ನಾವು ಅದನ್ನು ಯಾವುದೋ ಒಂದು ವ್ಯವಸ್ಥೆ ಮೂಲಕ ಮಾಡಿಕೊಂಡಿದ್ದೇವೆ. ಆದ್ರಿಂದ ಸಮಯ ಅಂತ್ಯವಿಲ್ಲದಂತಹದ್ದು, ಅನಾದಿಯಾದದ್ದು, ಅಂತ್ಯವಿಲ್ಲದಂತಹದ್ದು, ಇಟ್ ಇಸ್ ಇನ್ಫಿನಿಟ್ ಅಂತ ಹೇಳಿದ್ರು. ಹಾಗಾದ್ರೆ ಸ್ಪೇಸ್ ಅಂದ್ರೆ ಏನು ಅಂತ ಬಂತು. ಸ್ಥಳ ಅಂದ್ರೆ ಏನು? ಒಂದು ಸ್ಪೇಸ್, ಒಂದು ಜಾಗ ಅಂದ್ರೆ ಏನರ್ಥ? ಅವ್ರು ಎಷ್ಟು ಚಂದ ಹೇಳ್ತಾರೆ ಗೊತ್ತಾ? ಕಲ್ಪನೆ ಮಾಡ್ಕೊಳ್ಳಿ, ನಾವೆಲ್ಲ ಈಗ 30-40, 60-40 ಅಂತ ಸೈಟ್ ಹಾಕೊಂಡಿದ್ದೀವಿ ಅಲ್ವಾ, ನಾ ಬೌಂಡ್ರಿ ಹಾಕೊಂಡಿದ್ದೆ. ಪ್ರಪಂಚದಲ್ಲಿ ಯಾರು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು, ಒಬ್ಬರೇ ಇದ್ರಿ ಅಂತ ಇಟ್ಕೊಳ್ಳಿ, ಬೌಂಡ್ರಿ ಹಾಕೋತಿದ್ರ 60-40? ಇಡೀ ಪ್ರಪಂಚನೇ ನಮ್ದು ಅಲ್ವಾ. ಅವ್ರು ಹೇಳ್ತಾರೆ ಪ್ರಪಂಚ ಎಷ್ಟು ದೊಡ್ಡದು ಅಂದ್ರೆ, ಈ ಮಾತಾಡ್ತಾ ಹೇಳುವಂತದ್ದು ಎದು ಬರ್ದು ಹೇಳುವುದಲ್ಲ. ಒಂದು ರಾಕೆಟ್ ಇವತ್ತು ಹಾರಿಸಿದ್ರೆ ಭೂಮಿಯಿಂದ ಇಲ್ಲ, ಸೆಕೆಂಡಿಗೆ 300,000 ಕಿಲೋಮೀಟರ್ ಹೋಗುವಂತಹ ವೇಗದಲ್ಲಿ, ಅಂದ್ರೆ ಬೆಳಕಿನ ವೇಗದಲ್ಲಿ ಹೋಗುವಂತಹ ಒಂದು ರಾಕೆಟ್ ಅನ್ನು ನಾವು ಭೂಮಿಯಿಂದ ಹಾರಿಸಿದ್ದಾದ್ರೆ ಈ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂದ್ರೆ 75 ವರ್ಷ ಹೋದ್ರೂ ಕೂಡ ಪ್ರಪಂಚ ತುದಿ ಬರಲ್ಲ. ಸೆಕೆಂಡಿಗೆ 300,000 ಕಿಲೋಮೀಟರ್ ಹೋಗುವಂತಹ ಒಂದು ರಾಕೆಟ್ ಅನ್ನು ಹಾರಿಸಿದ್ರೆ 75,000 ವರ್ಷ ಹೋದ್ರೂ ಪ್ರಪಂಚ ತುದಿ ಬರಲ್ಲ. ಅಸಾಧ್ಯವಾದಂತಹ ಪ್ರಪಂಚ ಇದು, ಅದಕ್ಕೆ ಅಂತ್ಯವೇ ಇಲ್ಲ. ದೇರ್ಫೋರ್ ಮನೆ ಹೇಳ್ತಾರೆ ಗೊತ್ತಾ, ಮನೆ ಹೇಳಿದ್ದಾರೆ ಅದ್ಭುತವಾದದ್ದು. ಭೂಮಿಯಿಂದ ಎಷ್ಟೋ ಲೈಟ್ ಇಯರ್ಸ್ ಮೇಲೆ, 14 ಕೋಟಿ ಲೈಟ್ ಇಯರ್ಸ್ ಮೇಲೆ ಒಂದು ನೀರಿನ ಸಂಗ್ರಹ ಸಿಕ್ಕಿದೆ ಅಂತ. ಅದ್ ಎಷ್ಟು ದೊಡ್ಡದು ನೀರಿನ ಸಂಗ್ರಹ ಅಂದ್ರೆ, ನಮ್ಮ ಪ್ರಪಂಚದಲ್ಲಿ ನಮ್ಮ ಭೂಮಿ ಮೇಲೆ ಇರುವಂತಹ ಸಮುದ್ರಗಳನ್ನು ಒಟ್ಟು ಸೇರಿಸಿದ್ರೆ ಎಷ್ಟಿದೆಯೋ, ಇದರ 14 ಟ್ರಿಲಿಯನ್ ಟೈಮ್ಸ್, ಅದೇನ್ ಹೇಳೋದು ಸದ್ಯ ನಂಬರ್ಸ್, 14 ಟ್ರಿಲಿಯನ್ ಪಟ್ಟು ನೀರು ಅಲ್ಲಿದೆ ಅಂತ. ಅಂದ್ರೆ ಎಷ್ಟು ದೊಡ್ಡ ಪ್ರಪಂಚ, ಹುಡುಕ್ತಾನೆ ಇದೀವಿನ್ನು ಸಿಗ್ತಾ ಇಲ್ಲ ನಮಗೆ. ಅಂದ್ರೆ ಅಷ್ಟು ದೊಡ್ಡ ವಿಶ್ವ ಇದೆಯಲ್ಲ, ವಿಶ್ವದಲ್ಲಿ ಅನಂತವಾದಂತ ವಿಶ್ವ, ಅನಂತವಾದಂತ ಸಮಯ. ಅವ್ರು ಹೇಳ್ತಾರೆ 2 ಅನಂತ, 2 ಕೂಡಿರೋಕ್ ಸಾಧ್ಯ ಇಲ್ಲ.

0: Radio Sarang 107.8 FM.
1: ವಿವೇಕಾನಂದರ ದೃಷ್ಟಿ ಅದ್ಭುತವಾದಂತಹ ಕ್ರಾಂತ ದೃಷ್ಟಿ. ಶಿಕಾಗೋದಿಂದ ಬಂದರು, ಬಂದಾಗ ಬಹಳ ದೊಡ್ಡ ಹೆಸರು ಅವರಿಗೆ. ಸಣ್ಣ ವಯಸ್ಸಿನ ಸನ್ಯಾಸಿಗಳು ಅಮೆರಿಕಾ, ಈಗೆಲ್ಲ ಅಮೆರಿಕಕ್ಕೆ ಹೋಗೋದು ಬಿಕ್ನಿಕ್ ಹೋದಂಗೆ ಹೋಗ್ಬರ್ತಾರೆ, ನಾಡಿದ್ದು ಬಂದ್ಬಿಡ್ತೀನಿ ಅಂತ ಹೇಳ್ಕೊಂಡು ಬರ್ತಾರೆ. ಆಗ ಹಾಗಿರ್ಲಿಲ್ಲ, ಫಾರಿನ್ ಹೋಗಿ ಬಂದ್ರೆ ಬಹಳ ದೊಡ್ಡ ಕೆಲಸ. ಅವರು ಬಂದ್ರು, ಬಂದಾಗ ಅವ್ರ ಸ್ವಾಗತ ಎಲ್ಲ ಆಯ್ತು. ಮದ್ರಾಸಲ್ಲಿ ಮರೀನಾ ಬೀಚ್ ಅಲ್ಲಿ ರಥ ಎಳ್ಕೊಂಡು ಹೋದ್ರು ಜನ, ಲಕ್ಷಾಂತರ ಜನ ಕೂತ್ಕೊಂಡು ಅವ್ರನ್ನ ದೇವರ ಹಾಗೆ ನೋಡಿ ನಮಸ್ಕಾರ ಮಾಡಿದ್ರು ಎಲ್ಲರೂ. ಆ ತರದ ಕಲ್ಪನೆ ಇತ್ತು, ದೊಡ್ಡ ಗೌರವ ಬಂದಂತದ್ದು. ಅವ್ರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದ್ರು ಅವಾಗ. ಇದನ್ನ ತಾವು ಕಲ್ಪನೆ ಬ್ಯಾಕ್ಗ್ರೌಂಡ್ ಇಟ್ಕೋಬೇಕು ಹೇಗಿದೆ ಅಂತ. ತರುಣ ಸನ್ಯಾಸಿ, ಕಾವಿ ಬಟ್ಟೆ ಹಾಕೊಂಡಿದ್ದಾರೆ. ಅವ್ರ ನೋಡಲಿದ್ದಂತ ಮಾಡರ್ನ್ ಹುಡುಗರು ಇರ್ತಾರಲ್ಲ, ಅವ್ರಿಗೆ ಮೊದಲೇ ಸನ್ಯಾಸಿಗಳ ಬಗ್ಗೆ ಅಷ್ಟು ಗೌರವ ಇಲ್ಲ. ಈಗ ಮತ್ತೊಬ್ಬ ಭಿಕ್ಷೆ ಬಿಡೋನು ಬಂದಿದ್ದಾನೆ ಮನುಷ್ಯ ಅಂತ ಅನ್ಕೊಂಡಿರ್ಬೇಕು. ಅವ್ರ ಭಾಷಣ, ಅವ್ರನ್ನ ತೊಂದರೆಗೆ ಸಿಕ್ಕಾಕ್ಬೇಕು ಅಂತ ಪ್ರಶ್ನೆ ಕೇಳಬೇಕು ಅಂತ ಹುಡುಗರು. ಹುಡುಗರು ಪ್ರಶ್ನೆ ಕೇಳಿದ್ರಂತೆ, ನೀವೇನ್ ಸನ್ಯಾಸಿಗಳು ಮಾತಾಡ್ತಿರೋ ಗೊತ್ತಾಗಲ್ಲ, ಒಂದಕ್ಕೂ ಪ್ರೂಫ್ ಇಲ್ಲ, ಸಾಕ್ಷಿ ಒಂದಕ್ಕಿಲ್ಲ. ಅಲ್ಲಿ ಸ್ವರ್ಗ ಇದೆ, ಇಲ್ಲಿ ನರಕ ಇದೆ, ಪಾಪ ಇದೆ, ಪುಣ್ಯ ಇದೆ, ಧರ್ಮ ಅಂತೀರಿ, ಒಂದಕ್ಕೂ ಸಾಕ್ಷಿ ಏನು ಇಲ್ಲಿ, ನಿಮ್ಮಲ್ಲಿ ಪ್ರೂಫ್ ಇಲ್ಲ. ನಾವು ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲ, ಎಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲರೂ, ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಆನರ್ ಸ್ಟೂಡೆಂಟ್ಸ್ ಎಲ್ಲರೂ, ಒಂದಕ್ಕೂ ಪ್ರೂಫ್ ಇಲ್ಲ ನಿಮಗೆ, ಹೆಂಗ್ ನಂಬೋದು ನಾವು, ಅದು ಪ್ರೂಫ್ ಕೊಡಿ ನನಗೆ ಅಂತ. ಅದಕ್ಕೆ ವಿವೇಕಾನಂದ ಎಷ್ಟು ಚಂದ ಹೇಳ್ತಾರೆ, ಮೊದಲು ಬಹಳ ಪ್ರಶ್ನೆ ಕೇಳಿದ್ರಂತೆ. ಇವ್ರ ಜೊತೆಗಿದ್ದವ್ರಿಗೆಲ್ಲ ಬಹಳ ಕಿರಿಕಿರಿ ಆಗ್ಬಿಡ್ತು, ಇಂಥ ಪ್ರಶ್ನೆ ಉಚ್ಚಾರ ಪ್ರಶ್ನೆ ಕೇಳಿದ್ ಏನ್ ಕೊಡೋದು ಅಲ್ವಾ, ಪುನರ್ಜನ್ಮದ ಪ್ರೂಫ್ ಕೊಡೋದು ಹೆಂಗ್ ಕೊಡೋದು ಅದನ್ನ ಅಂತ ವಿಚಾರ ಮಾಡ್ತಾ ಇದ್ರು. ವಿವೇಕಾನಂದ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಕೇಳಿದ್ರಂತೆ, ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಲ್ವಾ, ನನಗೆ ಯಾರಾದರೂ ವಾಟ್ ಈಸ್ ಎನರ್ಜಿ ಕ್ಯಾನ್ ಯು ಟೆಲ್ ಮೀ, ಶಕ್ತಿ ಅಂದ್ರೆ ಏನು ಒಂದು ವ್ಯಾಖ್ಯೆ ಕೊಡಿ. ಶಕ್ತಿ ಅಂದ್ರೆ ಶಕ್ತಿಯಿಂದ ಏನಾಗತ್ತೆ ಹೇಳಬಾರದು, ಶಕ್ತಿ ಅಂದ್ರೆ ಏನು? ಆ ನಂತರ ಕೇಳಿದ್ರಂತೆ, ಶಕ್ತಿ ಒಂದೇ ಅಲ್ಲ, ಇನ್ನೊಂದು ವಿಷಯ ಕೇಳ್ತಾರೆ, ಕ್ಯಾನ್ ಯು ಟೆಲ್ ಮೀ ವಾಟ್ ಈಸ್ ಮಾಸ್, ತೂಕ ಅಂದ್ರೆ ಏನು? ಇದು ಇದುವರೆಗೂ ಬಹಳ ತಮಾಷೆ ಇರುವಂತಹದ್ದು. ಈ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಕೇಳಿ, ಗ್ರಾವಿಟೇಷನ್ ಥಿಯರಿ ಹೇಳ್ತೀವಿ ನಾವು, ವಾಟ್ ಈಸ್ ಗ್ರಾವಿಟಿ ಇನ್ನೂ ಹೇಳಕ್ಕಾಗಲ್ಲ ನಮಗೆ. ಯಾಕೆ ಎಳಿತದೆ ಭೂಮಿಗೆ ವಸ್ತುವನ್ನ, ಮೇಲೆ ಹೋದ ವಸ್ತು ಕೆಳಗೆ ಯಾಕೆ ಬರ್ತದೆ ಅಂತ. ಡೋಂಟ್ ಆಸ್ಕ್ ಫಿಲಾಸಾಫಿಕಲ್ ಕ್ವೆಶನ್ಸ್, ವಿ ಕ್ಯಾನ್ ಡಿರೈವ್ ಇಕ್ವೇಷನ್ಸ್. ಗ್ರಾವಿಟಿ ಅಂದ್ರೆ ಏನು ಅಂತ ಹೇಳೋದು ಬಹಳ ಕಷ್ಟ. ಹೇಳಿದ್ರಂತೆ, ಎನರ್ಜಿ ಅಂದ್ರೆ ಏನು ಹೇಳಿ, ಶಕ್ತಿ ಅಂದ್ರೆ ಏನು ಹೇಳಿ, ಅಥವಾ ತೂಕ ಅಂದ್ರೆ ಏನು, ವಸ್ತುವಿನ ತೂಕ ಅಂದ್ರೆ ಏನು, ಹೇಗೆ ಅಳಿತೀರಿ? ಪ್ರಶ್ನೆ ನಮ್ಗೆ ಅರ್ಥವೇ ಆಗ್ಲಿಲ್ಲ ಅಂದ್ರೆ ಅವರು. ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ವಿಜ್ಞಾನದ ಯಾವುದು ಮೆಜರಿಂಗ್ ಸ್ಟಿಕ್ ಇದೆಯಲ್ಲ, ಅಳತೆಗೋಲುಗಳು ಅಂತ ಏನು ಇಟ್ಕೊಂಡಿದ್ದೀರಿ, ಅವನ್ನೇ ನಾವು ಅಧ್ಯಾತ್ಮದಲ್ಲೂ ಬಳಸ್ತೇವೆ. ಇದು ಜೀನಿಯಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಅಂತ ನಾನು ಕೇಳಿದೆ. ಆ ಉತ್ತರ ಕೊಡುವಂತಹದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಅವ್ರು ಹೇಳ್ತಾರೆ, ನಿಮ್ಮ ವಿಜ್ಞಾನದ ಯಾವ ಅಳತೆಗೋಲುಗಳು ಅಂತ ಇಟ್ಕೊಂಡಿದ್ದೀರೋ ಅವನ್ನೇ ವೇದಾಂತದಲ್ಲೂ ಉಳಿಸ್ತೇವೆ, ಅವನ್ನೇ ಬಳಸ್ತೇವೆ, ನಾವು ಬೇರೆ ಯಾವುದು ಬಳಸಲ್ಲ. ನಮಸ್ಕಾರ.

107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,

ಒಮಾನ್ ಬಳಿ ಡ್ರೋನ್ ದಾಳಿ ಭಾರತೀಯ ಸರಕು ಹಡಗು ಮುಳುಗಡೆ ಹೆಚ್ಚುತ್ತಿರುವ ಆತಂಕ ಎಂದಿದೆ ಒಂದು ಪ್ರಮುಖ ಸುದ್ದಿ. ಒಮಾನ್ ಕರಾವಳಿಯ ಬಳಿ ಶಂಕಿತ ಡ್ರೋನ್ ದಾಳಿಗೆ ಗುಜರಾತ್ ಮೂಲದ ಹಾಜಿ ಅಲಿ ಎಂಬ ಸರಕು ಹಡಗು ಮುಳುಗಡೆಯಾಗಿದೆ. ಹಡಗಿನಲ್ಲಿದ್ದ ಎಲ್ಲ 14 ಭಾರತೀಯ ಸಿಬ್ಬಂದಿಯನ್ನ ಒಮಾನ್ ಅಧಿಕಾರಿಗಳು ರಕ್ಷಿಸಿದ್ದಾರೆ. ಇರಾನ್ ಯುಎಸ್ ಸಂಘರ್ಷದಿಂದಾಗಿ ಹಾರ್ಮುಜ್ ಜಲಸಂಧಿಯಲ್ಲಿ ಈ ಉದ್ವಿಗ್ನತೆ ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ಇನ್ನು ದೇವಭೂಮಿ ದ್ವಾರಕಾ ಜಿಲ್ಲೆಯ ಸಲಯಾ ಬಂದರ್ನಲ್ಲಿ ನೋಂದಾಯಿಸಲಾದ ಈ ಹಡಗು ಸೋಮಾಲಿಯಾದಿಂದ ಶಾರ್ಜಾಕ್ಕೆ ಜಾನುವಾರುಗಳನ್ನು ಸಾಗಿಸ್ತಾ ಇತ್ತು. ಬುಧವಾರ ಮುಂಜಾನೆ ಸುಮಾರು 3:30 ಗಂಟೆಗೆ ಒಮನ್ನ ಲಿಯಾ ಬಳಿ ಡ್ರೋನ್ ಅಥವಾ ಕ್ಷಿಪಣಿ ರೂಪದ ಸ್ಫೋಟಕ ವಸ್ತು ಹಡಗಿಗೆ ಅಪ್ಪಳಿಸಿದ ಪರಿಣಾಮ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಸಮತೋಲನ ತಪ್ಪಿ ಸಮುದ್ರದಲ್ಲಿ ಮುಳುಗಿತು. ಇನ್ನು ಕಳೆದ ಒಂದು ವಾರದಲ್ಲಿ ಗುಜರಾತ್ ಮೂಲದ ಹಡಗು ಮುಳುಗುತ್ತಿರುವ ಎರಡನೇ ಘಟನೆ ಇದಾಗಿದೆ. ಇದಕ್ಕೂ ಮೊದಲು ಅಲ್ಫೈಜ್ ನೂರ್ ಸುಲೈಮಾನಿ ಒಂದು ಎಂಬ ಹಡಗು ಹಾರ್ಮು ಜಲಸಂಧಿಯಲ್ಲಿನ ಗುಂಡಿನ ಚಕಮಕಿಯ ನಡುವೆ ಸಿಲುಕಿ ಮುಳುಗಿತು. ಈ ಸರಣಿ ಘಟನೆಗಳು ಅರಬ್ಬಿ ಸಮುದ್ರ ಮತ್ತು ಗಲ್ಫ್ ಪ್ರದೇಶದಲ್ಲಿ ಸಂಚರಿಸುವ ವ್ಯಾಪಾರಿಗಳಲ್ಲಿ ಆತಂಕ ಮೂಡಿಸಿದೆ. ಭಾರತೀಯ ನೌಕಾಯಾನ ಹಡಗು ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂ ಭಯ ಅವರು ಮಾತನಾಡಿ, ಸಿಬ್ಬಂದಿಯನ್ನ ಶೀಘ್ರವಾಗಿ ತಾಯ್ನಾಡಿಗೆ ಕರೆತರಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇನ್ನು ಕೇರಳ ಮುಖ್ಯಮಂತ್ರಿ ಆಯ್ಕೆ ಕುರಿತು ಕಳೆದ 10 ದಿನಗಳಿಂದ ಮೂಡಿದ್ದ ಸಂದೇಹ ಕುತೂಹಲಕ್ಕೆ ಕಾಂಗ್ರೆಸ್ ಕೊನೆಗೂ ತೆರೆಯೆಳೆದಿದ್ದು ಪಕ್ಷದ ಹಿರಿಯ ನಾಯಕ ವಿ ಡಿ ಸತೀಶನ್ ಅವರನ್ನ ಕೇರಳದ ನೂತನ ಐಕ್ಯರಂಗ ಸರ್ಕಾರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದೆ. ಹೊಸ ದಿಲ್ಲಿಯಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಕೇರಳ ಉಸ್ತುವಾರಿ ದೀಪಾ ದಾಸ್ ಮುನ್ಕಿ ಅವರು ಸತೀಶನ್ ಅವರ ಆಯ್ಕೆಯನ್ನು ಘೋಷಿಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್, ವೀಕ್ಷಕರಾದ ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕನ್ ಮತ್ತಿತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಸತೀಶನ್, ರಮೇಶ್ ಚೆನ್ನಿತ್ತಲ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಧ್ಯೆ ತೀವ್ರ ಪೈಪೋಟಿ ಇದ್ದುದರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಕೇರಳ ಮುಖ್ಯಮಂತ್ರಿಯ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸಿತು. ಮುಖ್ಯಮಂತ್ರಿ ಆಯ್ಕೆ ಕುರಿತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷರು, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ವೀಕ್ಷಕರು ಕಳೆದ ಕೆಲವು ದಿನದಿಂದ ಪಕ್ಷದ ನೂತನ ಶಾಸಕರು, ಸಂಸದರು ಮತ್ತು ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಸೇರಿದಂತೆ ಹಲವಾರು ನಾಯಕರನ್ನು ಭೇಟಿಯಾಗಿ ವಿಸ್ತೃತ ಮಾತುಕತೆಗಳನ್ನು ಕೂಡ ನಡೆಸಿದರು. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪುಜೈರಾ ಕರಾವಳಿಯಲ್ಲಿ ಲಂಗರು ಹಾಕಲಾಗಿದ್ದ ಹಡಗನ್ನ ಅಪರಿಚಿತ ಗುಂಪೊಂದು ವಶಕ್ಕೆ ಪಡೆದಿದ್ದು ಹಡಗು ಈಗ ಇರಾನ್ ಪ್ರಾದೇಶಿಕ ಜಲಭಾಗದತ್ತ ಸಾಗುತ್ತಿದೆ ಎಂದು ಬ್ರಿಟನ್ನ ಸಮುದ್ರ ಮಾರ್ಗದ ವ್ಯಾಪಾರ ಕಾರ್ಯಾಚರಣೆ ಏಜೆನ್ಸಿ ಗುರುವಾರ ಹೇಳಿದೆ. ಯುಎಇಯ ಪುಜೈರಾ ಬಂದರಿನ ಈಶಾನ್ಯಕ್ಕೆ ಸುಮಾರು 70 ಕಿಲೋಮೀಟರ್ ದೂರದಲ್ಲಿ ಲಂಗರು ಹಾಕಲಾಗಿದ್ದ ಹಡಗನ್ನ ಅನಧಿಕೃತ ಸಿಬ್ಬಂದಿ ಪ್ರವೇಶಿಸಿದ್ದರೂ ಹಡಗು ಈಗ ಇರಾನ್ನ ಪ್ರಾದೇಶಿಕ ಜಲಭಾಗದತ್ತ ಸಾಗುತ್ತಿದೆ ಎಂದು ಹೇಳಿಕೆ ತಿಳಿಸಿದೆ. ಇನ್ನು ಶಾಲಾ ಕಾಲೇಜುಗಳಲ್ಲಿ ಸೀಮಿತ ಮತೀಯ ತೊಡಕುಗಳಿಗೆ ಅವಕಾಶ ನೀಡುವ ಸರ್ಕಾರದ ನಿರ್ಧಾರಕ್ಕೆ ನಮ್ಮ ವೇದಿಕೆ ಬೆಂಬಲ ಸೂಚಿಸುತ್ತೆ. ತಡವಾಗಿ ಆದರೂ ಸರ್ಕಾರದ ಸಮತೋಲನ ನಿರ್ಧಾರ ತೆಗೆದುಕೊಂಡಿದೆ ಎಂದು ಸಹಬಾಳ್ವೆ ಉಡುಪಿ ಸಂಘಟನೆ ಹೇಳಿಕೆಯಲ್ಲಿ ತಿಳಿಸಿದೆ. 2022ರಲ್ಲಿ ಉಡುಪಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಅನಾವಶ್ಯಕವಾಗಿ ಹಿಜಾಬ್ ವಿವಾದ ಹುಟ್ಟುಹಾಕಲಾಗಿತ್ತು. ಅದು ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರನ್ನ ಗುರಿಯಾಗಿ ಇಟ್ಟುಕೊಂಡು ಅಲ್ಪಸಂಖ್ಯಾತರ ಸಹಜ ಬದುಕಿನ ಕ್ರಮವನ್ನು ಅಪರಾಧೀಕರಣಗೊಳಿಸುವ ರಾಜಕೀಯ ಯೋಜನೆಯ ಭಾಗವಾಗಿತ್ತು ಎಂದು ಸಂಘಟನೆ ಪ್ರಧಾನ ಸಂಚಾಲಕ ಕೆ ಫಣಿರಾಜ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ನಂತರದ 4 ವರ್ಷದಲ್ಲಿ ಪರೀಕ್ಷೆಯ ವೇಳೆ ಕರ್ನಾಟಕದ ಕೆಲವು ವಿದ್ಯಾಲಯದಲ್ಲಿ ವೈದಿಕ ಶಾಹಿ ಜನಿವಾರದ ನಿರ್ಬಂಧ ಹೇರಿದಾಗ ಕೆಲವೊಂದಿಷ್ಟು ಸಂಘಟನೆಗಳು ಧಾರ್ಮಿಕ ದಾಳಿಯ ಆರೋಪ ಮಾಡಿ ಗಲಾಟೆ ಎಬ್ಬಿಸಿತು. 2026ರ ಪರೀಕ್ಷೆ ವೇಳೆ ಮತ್ತೆ ಅದೇ ವಿವಾದ ನಡೆದ ನಂತರ ಪ್ರಸಕ್ತ ಸರ್ಕಾರ 2022ರ ಆಜ್ಞೆಯನ್ನು ಹಿಂಪಡೆದಿದೆ. ಸಂವಿಧಾನಬದ್ಧ ಮತೀಯ ಸ್ವಾತಂತ್ರ್ಯದ ಹಕ್ಕಿಗೆ ವ್ಯತಿರಿಕ್ತವಾದ ಇಂತಹ ನಡೆಗಳು ಸಹಬಾಳುವೆಯ ಚೇತನಕ್ಕೆ ಮಾರಕವಾದವು ಎಂದು ಅರಿತು ಅದನ್ನು ತಡೆಯುವುದಕ್ಕೆ ಪ್ರಸಕ್ತ ಸರ್ಕಾರ ಇಷ್ಟು ವರ್ಷ ಕಾಯುವ ಅವಶ್ಯ ಇರಲಿಲ್ಲ. ತಡವಾಗಿಯಾದರೂ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡಿರುವಾಗ ವಿವಾದದ ಜನಕರಾದ ಉಡುಪಿಯ ಶಾಸಕ ಮತ್ತೆ ಮತ್ತೆ ತಮ್ಮ ದ್ವೇಷದ ಹೇಳಿಕೆಯನ್ನು ನೀಡಿರುವುದನ್ನು ನಮ್ಮ ವೇದಿಕೆ ಖಂಡಿಸುತ್ತದೆ ಎಂದು ಕೆ ಫಣಿರಾಜ್ ಅವರು ಹೇಳಿದರು. ಇನ್ನು ಬಿಲ್ಲವ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಮುಳುಕಿ ಬಿಲ್ಲವ ಸಮಾಜ ಸೇವಾ ಸಂಘದ ವ್ಯಾಪ್ತಿಯ 3ನೇ ತರಗತಿಯಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕ ವಿತರಣೆ ಸಮಾರಂಭ 16ರಂದು 10:00 ಕ್ಕೆ

0: ಮುಲ್ಕಿ ಬಿಲ್ಲವ ಸಂಘದ ಶ್ರೀನಾರಾಯಣ ಗುರು ಸಭಾಗೃಹದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ಮುಲ್ಕಿ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ವಾಮನ್ ಕೋಟೆಯ ನಡಿಕುದ್ರು ವಹಿಸಲಿದ್ದು, ಸಮಾಜ ಸೇವಕ ಪ್ರಭಾಕರ್ ಪೂಜಾರಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಪಾರದರ್ಶಕ ಕಾಲಮಿತಿಯ ತನಿಖೆ ನಡೆಸಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು, ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕು, ಅಂತಹ ಪ್ರವೇಶ ಪರೀಕ್ಷೆಯನ್ನು ನಡೆಸುವ ರಾಜ್ಯದ ಅಧಿಕಾರವನ್ನು ಮರುಸ್ಥಾಪಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ದಾರೆ. ಗುರುವಾರ ಈ ಸಂಬಂಧ ಪ್ರಕಟಣೆ ಹೊರಡಿಸಿರುವ ಅವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ತೊಂದರೆಗೀಡಾಗಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರ ಜೊತೆ ನಾವಿದ್ದೇವೆ. ಅವರ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವಂತೆ ಮಾಡುವುದು ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಎಂದು ಭರವಸೆ ನೀಡಿದ್ದಾರೆ. ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಆಡಳಿತಾತ್ಮಕ ವೈಫಲ್ಯ ಮಾತ್ರವಲ್ಲ, ದೇಶದ ಯುವಜನತೆಗೆ ಬಗೆದ ಕ್ರೂರ ದ್ರೋಹ ಎಂದು ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಇನ್ನು ನೇಮಕಾತಿ ಪರೀಕ್ಷೆಗಳಿಂದ ಹಿಡಿದು ರಾಷ್ಟೀಯ ಪ್ರವೇಶ ಪರೀಕ್ಷೆಗಳವರೆಗೆ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಪ್ರಕರಣ ಪ್ರತಿಭಾವಂತ ವಿದ್ಯಾರ್ಥಿಗಳ ಹಿತರಕ್ಷಣೆಯಲ್ಲಿ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ಹೊಣೆ ಹೊರಬೇಕಾದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾಧ್ಯಮಗಳಿಂದ ದೂರ ಉಳಿದಿದ್ದಾರೆ. ಯುವಜನತೆಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಇನ್ನು ರಾಜ್ಯ ಸರ್ಕಾರ ಗುಣಮಟ್ಟವಲ್ಲದ ಔಷಧಿಯನ್ನು ಪತ್ತೆ ಹಚ್ಚಿ ನಿಯಂತ್ರಿಸಲು ಹಾಗೂ ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟಾನ್ಸಸ್ ಔಷಧಗಳ ದುರುಪಯೋಗ ತಡೆಯಲು ಮಾನಿಟರಿಂಗ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಗುರುವಾರ ಆರೋಗ್ಯ ಸೌಧದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಸಗಟು ಮತ್ತು ಚಿಲ್ಲರೆ ಔಷಧಿ ಮಳಿಗೆಯಲ್ಲಿ ಲಭ್ಯವಿರುವ ಔಷಧಿಗಳ ಬ್ಯಾಚ್ ಅನ್ನು ಮಾನಿಟರಿಂಗ್ ಪೋರ್ಟಲ್ ಮೂಲಕ ಪತ್ತೆ ಹಚ್ಚಲಾಗುತ್ತದೆ. ಈಗಾಗಲೇ 15,000 ಸಗಟು ಔಷಧಿ ಮಳಿಗೆಗಳು ಪೋರ್ಟಲ್ನಲ್ಲಿ ನೋಂದಣಿಯಾಗಿದೆ. ಪೋರ್ಟಲ್ನಲ್ಲಿ ಗುರುತಿಸಲಾದ ಗುಣಮಟ್ಟವಲ್ಲದ ಔಷಧಿಯ ಮಾರಾಟವನ್ನು ತಕ್ಷಣವೇ ಸ್ಥಗಿತಗೊಳಿಸಲಾಗುವುದು ಎಂದರು. ಈ ಪೋರ್ಟಲ್ ಮುಖಾಂತರ ಸರ್ಕಾರಕ್ಕೆ ಲಭ್ಯವಿರುವ ದಾಸ್ತಾನು ವಿವರಗಳು ಹಾಗೂ ಸರಬರಾಜುದಾರರಿಗೆ ಹಿಂತಿರುಗಿಸಿದ ಪ್ರಮಾಣದ ಮಾಹಿತಿ ತಿಳಿಯುತ್ತೆ. ಮೊದಲು ಎನ್ಡಿಪಿಎಸ್ ಔಷಧವನ್ನು ಮಾರಾಟ ಮಾಡಿದಾಗ ಮಾಹಿತಿ ನೀಡಬೇಕಾಗಿತ್ತು, ಸಲಹಾ ಚೀಟಿಯನ್ನು ನೀಡಬೇಕಾಗಿತ್ತು. ಈಗ ಎನ್ಡಿಪಿಎಸ್ ಔಷಧವನ್ನು ಮಾರಾಟ ಮಾಡಿದರೆ ಈ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು. ಪದೇ ಪದೇ ಸಲಹಾ ಚೀಟಿ ಒಬ್ಬರೇ ನೀಡಿದರೆ ತಕ್ಷಣ ಪರೀಕ್ಷೆ ನಡೆಸಲು ಇದು ಸಹಾಯಕವಾಗುತ್ತದೆ ಎಂದು ಅವರು ವಿವರಿಸಿದರು. ಇನ್ನು ಏಪ್ರಿಲ್ ತಿಂಗಳಲ್ಲಿ ಒಟ್ಟು 924 ಔಷಧ ಮಾದರಿಯ ನಿಗದಿತ ಬ್ಯಾಚ್ ಅನ್ನು ಸಂಗ್ರಹಿಸಿಟ್ಟು ಪರೀಕ್ಷಿಸಿದ್ದು, ಆ ಪೈಕಿ 26 ಮಾದರಿಗಳು ಪ್ರಮಾಣಿತ ಗುಣಮಟ್ಟ ಹೊಂದಿಲ್ಲ. ಹಿಂದಿನ ವರ್ಷ 16,337 ಔಷಧಿ ಮಾದರಿಗಳನ್ನು ವಿಶ್ಲೇಷಿಸಲಾಗಿದ್ದು 473 ಔಷಧಗಳ ನಿಗದಿತ ಬ್ಯಾಚ್ಗಳು ಪ್ರಮಾಣಿತ ಗುಣಮಟ್ಟ ಹೊಂದಿರಲಿಲ್ಲ. ಇನ್ನು ನಿಯಮಬಾಹಿರವಾಗಿ ಮಾದಕ ಔಷಧಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಹಿಂದಿನ ವರ್ಷ 1,309 ಔಷಧ ಮಳಿಗೆಯನ್ನು ಪರಿಶೀಲಿಸಿ 457 ಔಷಧ ಮಳಿಗೆಯ ಪರವಾನಿಗೆ ರದ್ದು ಮಾಡಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ. ಇನ್ನು ಹವಾಮಾನ ವೈಪರೀತ್ಯದಿಂದಾಗಿ ಎರಡು ವಿಮಾನಗಳು ಕೆಳಗಿಳಿಯಲು ಸಾಧ್ಯವಾಗದೆ ಆಕಾಶದಲ್ಲಿ ಸುತ್ತು ಹಾಕಿರುವ ಘಟನೆ ಗುರುವಾರ ಸಂಜೆ ಮಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ಬರುತ್ತಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಐಎಎಕ್ಸ್ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡಲು ಸಾಧ್ಯವಾಗದೆ ಆಗಸದಲ್ಲಿ ಹಲವಾರು ಸುತ್ತುಗಳ ಗಿರಕಿ ಹೊಡೆದಿದೆ. ಮಂಗಳೂರಿನಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಮಾನಗಳು ಲ್ಯಾಂಡಿಂಗ್ ಮಾಡಲು ಸಾಧ್ಯವಾಗದೆ ಸಮಸ್ಯೆ ಎದುರಿಸಿದವು. ಮೂಡಬಿದ್ರೆ ಬೆಳ್ತಂಗಡಿ ಬಂಟ್ವಾಲ ವಿಟ್ಲ ಪರಿಸರದಲ್ಲಿ ಆಗಸದ ಕೆಳಭಾಗದಲ್ಲಿ ಎರಡು ವಿಮಾನಗಳು ಒಂದೇ ಕಡೆ ಸುತ್ತುತ್ತಿರುವುದನ್ನು ನೋಡಿ ಜನಸಾಮಾನ್ಯರು ಆತಂಕಗೊಂಡಿದ್ದರು. ವಿಟ್ಲದ ಬಳಿ ಒಂದೇ ಕಡೆ ವಿಮಾನ ಸುತ್ತುತ್ತಿರುವುದು ಫ್ಲೈಟ್ ರಾಡರ್ ಅಪ್ಲಿಕೇಶನ್ನಲ್ಲಿ ದಾಖಲಾಗಿದೆ. ವಿಮಾನ 16 ಸುತ್ತು ಆಕಾಶದಲ್ಲಿ ಸುತ್ತಿದ ಬಳಿಕ ಸುರಕ್ಷಿತವಾಗಿ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆ ಮತ್ತು ಮೋಡದ ಕಾರಣದಿಂದಾಗಿ ವಿಮಾನಗಳು ಲ್ಯಾಂಡ್ ಆಗಲು ಸಮಸ್ಯೆ ಎದುರಿಸಿದೆ. ಕೊನೆಗೆ ಎರಡು ವಿಮಾನಗಳು ಹೋಲ್ಡಿಂಗ್ ಪ್ಯಾಟರ್ನ್ ಮುಗಿಸಿ ಲ್ಯಾಂಡ್ ಆಗಿದೆ ಎಂದು ಮೂಲಗಳು ತಿಳಿಸಿವೆ. ರಾಷ್ಟೀಯ ಆಹಾರ ಭದ್ರತಾ ಕಾಯಿದೆಯಡಿ ಮೇ ಮತ್ತು ಜೂನ್ ತಿಂಗಳ ಆಹಾರ ಧಾನ್ಯವನ್ನು ಮೇ ತಿಂಗಳಲ್ಲೇ ವಿತರಣೆ ಮಾಡಲು ಸರ್ಕಾರ ನಿರ್ದೇಶಿಸಿದೆ. ಅದರಂತೆ ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಮೇ ಮತ್ತು ಜೂನ್ ತಿಂಗಳಿಗೆ 35 ಕೆಜಿ ಅಕ್ಕಿ ಅಂದರೆ ಒಟ್ಟು 70 ಕೆಜಿ, ಆದ್ಯತಾ ಪಡಿತರ ಚೀಟಿದಾರರಿಗೆ ಕೇಂದ್ರ ಪ್ರತಿ ಸದಸ್ಯರಿಗೆ 5 ಕೆಜಿ ಅಕ್ಕಿ ಅಂದರೆ ಒಟ್ಟು 10 ಕೆಜಿ, ಆದ್ಯತಾ ಪಡಿತರ ಚೀಟಿದಾರರಿಗೆ ರಾಜ್ಯದಲ್ಲಿ ಪ್ರತಿ ಸದಸ್ಯರಿಗೆ 5 ಕೆಜಿ ಅಕ್ಕಿ ಒಟ್ಟು 10 ಕೆಜಿ ನೀಡಲಾಗುತ್ತದೆ. ಈ ಎರಡೂ ತಿಂಗಳ ಪಡಿತರ ಪಡೆಯಲು ಮೇ 31 ಕೊನೆಯ ದಿನವಾಗಿದೆ. ಎರಡೂ ತಿಂಗಳ ಅಕ್ಕಿ ಪಡೆಯಲು ನ್ಯಾಯಬೆಲೆ ಅಂಗಡಿಯಲ್ಲಿ 2 ಬಾರಿ ಬಯೋ ನೀಡಿ ಪಡಿತರವನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಪಡಿತರ ಪಡೆಯಲು ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆಯವರೆಗೆ ಸರ್ವರ್ ಲಭ್ಯವಿರುವುದರಿಂದ ಪಡಿತರ ಚೀಟಿದಾರರು ಬಯೋ ನೀಡಿ ಪಡಿತರ ಪಡೆಯಬಹುದು. ಪಡಿತರ ಚೀಟಿದಾರರು ತಮಗೆ ಹಂಚಿಕೆ ಮಾಡಿದ ಆಹಾರ ಧಾನ್ಯವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಲ್ಲಿ ಅಂತಹ ಪಡಿತರ ಚೀಟಿಯನ್ನು ರದ್ದುಪಡಿಸಲಾಗುತ್ತದೆ. ಪಡಿತರ ವಿತರಣೆಯ ಬಗ್ಗೆ ಏನಾದರೂ ದೂರುಗಳು ಇದ್ದಲ್ಲಿ ಕೇಂದ್ರ ಸಹಾಯವಾಣಿ ಸಂಖ್ಯೆ 1967 ಕರೆ ಮಾಡಬಹುದು ಅಥವಾ ಹತ್ತಿರದ ಆಹಾರ ಇಲಾಖೆಯಲ್ಲಿ ಕಚೇರಿಗೆ ಭೇಟಿ ನೀಡಿ ದೂರು ನೀಡಬಹುದು ಎಂದು ಜಿಲ್ಲಾಧಿಕಾರಿಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಇನ್ನು ಗುಡುಗು ಸಿಡಿಲು ಸಹಿತ ಭಾರೀ ಗಾಳಿ ಮಳೆಗೆ ಕಾರ್ಕಳ ತಾಲೂಕಿನಾದ್ಯಂತ 20 ಅಧಿಕ ಮನೆಗೆ ದೊಡ್ಡ ಪ್ರಮಾಣದ ಹಾನಿಯುಂಟು ಮಾಡಿದೆ. ಕಾರ್ಕಳ ತಾಲೂಕು ಮುಡುಕೂರು ಗ್ರಾಮದ ಜಯಸಾಲಿಯನ್ ಎಂಬುವರ ಮನೆಗೆ ಸಿಡಿಲು ಬಡಿದಿದ್ದು ಗೋಡೆ ಮತ್ತು ಮನೆಯಲ್ಲಿದ್ದ ಎಲೆಕ್ಟ್ರಿಕ್ ಉಪಕರಣಕ್ಕೆ ಹಾನಿಯಾಗಿದೆ. ಸಿಡಿಲಿಗೆ ಜಯಸಾಲಿಯನ್ ಗಾಯಗೊಂಡಿದ್ದು ಅವರನ್ನ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಕಾರ್ಕಳ ತಹಶೀಲ್ದಾರ್ ಅವರು ತಿಳಿಸಿದ್ದಾರೆ. ಕಾರ್ಕಳ ತಾಲೂಕು ಇದು ಗ್ರಾಮದ ಸುಂದರ ಪೂಜಾರಿ ಎಂಬುವರ ಮನೆಗೆ ಕೂಡ ಸಿಡಿಲು ಬಡಿದು ಭಾಗಶಃ ಹಾನಿಯಾಗಿದ್ದು 35,000 ರೂಪಾಯಿ, ಪಳ್ಳಿ ಗ್ರಾಮದ ಮಹೇಶ್ ಎಂಬುವರ ಮನೆಗೆ 30,000 ರೂಪಾಯಿ ಹಾಗೂ ಮುದ್ರಾಡಿ ಗ್ರಾಮದ ಸುಜಾತಾ ಸೇರಿಗಾರ್ತಿ ಎಂಬುವರ ಮನೆಗೆ ಸಿಡಿಲು ಬಡಿದು 30,000 ರೂಪಾಯಿ ನಷ್ಟ ಅಂದಾಜಿಸಲಾಗಿದೆ. ಬುಧವಾರ ಸಂಜೆ ಬೀಸಿದ ಭಾರೀ ಗಾಳಿಗೆ ಹೆಬ್ರಿ ತಾಲೂಕು ನಾಡ್ಪಾಲು ಗ್ರಾಮದ ಗೋಪಾಲ ಆಚಾರಿ ತೃಪ್ತಿ ಹೆಗ್ಡೆ ಎಂಬುವರ ತೋಟಗಾರಿಕಾ ಬೆಳೆಗೆ ಅಪಾರ ಹಾನಿ ಸಂಭವಿಸಿದೆ. ಅಲ್ಪಾಡಿ ಗ್ರಾಮದ ಲಿಸ್ಸಿ ರಾಜು ಎಂಬುವರ ತೋಟಕ್ಕೆ ಹಾನಿಯಾಗಿದ್ದು ಅಪಾರ ನಷ್ಟವಾಗಿದೆ. ಪ್ರಾಥಮಿಕ ವರದಿಗಳಂತೆ 1.5 ಲಕ್ಷ ರೂಪಾಯಿ ನಷ್ಟ ಅಂದಾಜಿಸಲಾಗಿದೆ. ಇನ್ನು ಗುರುವಾರ ಸಂಜೆ ಕುಂದಾಪುರ ಬೈಂದೂರಿನಾದ್ಯಂತ ಗುಡುಗು ಮಿಂಚು ಸಹಿತ ಮಳೆಯಾಗಿದ್ದು ಇದೇ ವೇಳೆ ಸಿಡಿಲು ಬಡಿದು ಹೆದ್ದಾರಿ ಕಾಮಗಾರಿ ನಿರತ ಕಾರ್ಮಿಕನೋರ್ವ ಮೃತಪಟ್ಟ ಘಟನೆ ಅರಾಟೆಯಲ್ಲಿ ಸಂಭವಿಸಿದೆ. ಪಂಜಾಬ್ ಮೂಲದ ಅಶುತೋಷ್ ಸಿಂಗ್ ಮೃತಪಟ್ಟವರು, ಜೊತೆಗಿದ್ದ ಇನ್ನೋರ್ವ ಕಾರ್ಮಿಕ ಗಾಯಗೊಂಡಿದ್ದು ಆತನನ್ನು ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇವರು ಹೆದ್ದಾರಿ ಕಾಮಗಾರಿ ನಿರ್ವಹಿಸುವ ಐಆರ್ಬಿಯ ಕಾರ್ಮಿಕರಾಗಿದ್ದು ಕುಂದಾಪುರ ಬೈಂದೂರು ರಾಷ್ಟೀಯ ಹೆದ್ದಾರಿಯ ಅರಾಟೆ ಸೇತುವೆ ಬಳಿ ಕೆಲಸ ಮಾಡುತ್ತಿದ್ದರು. ಸಂಜೆ ಕೆಲಸ ಮಾಡುತ್ತಿದ್ದ ವೇಳೆ ಸಿಡಿಲಿನ ಆಘಾತಕ್ಕೆ ಒಳಗಾದ ಅಶುತೋಷ್ ತೀವ್ರತರದ ಗಾಯಗೊಂಡಿದ್ದರು. ಅವರನ್ನು ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ಕರೆತರೆಯಲಾದರೂ ಅಷ್ಟರ ಒಳಗಡೆ ಅವರು ಕೊನೆಯುಸಿರೆಳೆದಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗಂಗೊಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೇ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇದು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರ. ಅಡುಗೆ ಮನೆ ಕಾರ್ಯಕ್ರಮ ಇದೀಗ ಪ್ರಸಾರ. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮ, 9:00ಗೆ ಗಜಲ್ ಹಾಡುಗಳು ಪ್ರಸಾರ, 9:30ಕ್ಕೆ ಕನ್ನಡ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 10:00ಗೆ ಹಲೋ ಡಾಕ್ಟರ್, ಡಾಕ್ಟರ್ ಕ್ಯಾರಲಿನ್ ಪಿ ಡಿಸೋಜಾ ಅವರ ಜೊತೆಗೆ ನೇರ ಸಂದರ್ಶನ ಮೂಡಿಬರುತ್ತೆ. 11:00ಗೆ ಯಕ್ಷಗಾನ ಬ್ರಹ್ಮ ಬೈದರ್ ಭಾಗ 2 ಪ್ರಸಾರ. 11:30ಕ್ಕೆ ತುಳು ಕಾರ್ಯಕ್ರಮದಲ್ಲಿ ಕಡಲ ಮತ್ತು ಭಾಗ 10 ಪ್ರಸಾರ. 12:00ಗೆ ತುಳು ಹಾಡುಗಳು, 12:30ಕ್ಕೆ ಬಾವಲಹರಿ, 1:00ಗೆ ಜನಪದ ಹಾಡುಗಳು ಪ್ರಸಾರ. 3:00ಗೆ ಒಲವಿನ ಹಾಡು ನೇರ ಪ್ರಸಾರ. 4:00ಗೆ ಮಾರ್ಗದರ್ಶಿ ನೇರ ಪ್ರಸಾರ. 6:00ಗೆ ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ. ಸಂಜೆ ರಾತ್ರಿ 8:00ಗೆ ಯಕ್ಷಗಾನ ಮರುಪ್ರಸಾರ. ರಾತ್ರಿ 8:30ಕ್ಕೆ ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗ್ರೆ, ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತ. ಕೇಳುಗರೆ, ವಿಪರೀತವಾದಂತಹ ಬೇಸಿಗೆ, ಕೆಲವೆಡೆ ಗರಿಷ್ಠ ತಾಪಮಾನ ಕೂಡ ದಾಖಲಾಗ್ತಾ ಇದೆ. ಇನ್ನೊಂದು ಕಡೆ ಬಿಸಿ ಗಾಳಿ ಕೂಡ ಬೀಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನರು ಬಿಸಿಲಿನ ತಾಪ, ಬೆವರಿನಿಂದ ಒದ್ದಾಡ್ತಾ ಇದ್ದೀವಿ. ಈ ಸಮಯದಲ್ಲಂತೂ ನಾವು ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ಬೆವರಿನ ರೂಪದಲ್ಲಿ ದೇಹದಿಂದ ಹೆಚ್ಚಿನ ಪ್ರಮಾಣದ ನೀರು ಕಳೆದು ಹೋಗ್ತಾ ಇದೆ. ಈ ಸಮಯದಲ್ಲಿ ಹೆಚ್ಚಿನ ದ್ರವಗಳನ್ನು ಕೂಡ ಹೆಚ್ಚು ತೆಗೆದುಕೊಳ್ಬೇಕು. ಅಲ್ಲದೆ ನಾವು ತಿನ್ನುವಂತಹ ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ಆದ್ರೆ ಬೇಸಿಗೆಯಲ್ಲಿ ನಮ್ಮನ್ನ ರಿಫ್ರೆಶ್ ಮಾಡುವಂತಹ ಒಂದು ತರಕಾರಿ ಇದೆ, ಅದುವೇ ಸೌತೆಕಾಯಿ. ನಮ್ಮ ದೇಹಕ್ಕೆ ಹೆಚ್ಚಿನ ನೀರಿನಂಶವನ್ನು ಕೂಡ ಒದಗಿಸುವಂತದ್ದು, ತುಂಬಾ ಪೋಷಕಾಂಶಗಳಿಂದ ತುಂಬಿರುವಂತಹ ಒಂದು ತರಕಾರಿ. ಅದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು. ಆದ್ರೆ ನಾವು ಈ ಬೇಸಿಗೆ ಕಾಲದಲ್ಲೂ ಕೂಡ ನಾವು ಒಮ್ಮೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡ್ತೀವಿ. ಆದ್ರೆ ಒಂದಂತೂ ನೆನಪಿರಲಿ, ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಾಲದಲ್ಲಿಯೂ ಕೂಡ ನಮ್ಮ ಆರೋಗ್ಯವನ್ನ ಕಾಪಾಡುವಂತಹ ಒಂದು ತರಕಾರಿ. ಈ ಸೌತೆಕಾಯಿಯನ್ನ ಸದಾ ಬಳಕೆ ಮಾಡ್ತಾ ಬಂದ್ರೆ ಅದರಿಂದ ಹಲವಾರು ರೀತಿಯಲ್ಲಿ ಉಪಯೋಗವನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ. ಇದು ಸರ್ವ ಋತು ತರಕಾರಿ, ಎಲ್ಲ ಕಾಲದಲ್ಲಿಯೂ ಕೂಡ ದೊರೆಯುತ್ತೆ. ಹಾಗಾಗಿ ಇದನ್ನು ಉಪಯೋಗಿಸಲಿಕ್ಕಂತೂ ಅಡ್ಡಿ ಇಲ್ಲ. ಸಾಮಾನ್ಯವಾಗಿ ಹೆಚ್ಚಿನವರು ಈ ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಹಾಗಾಗಿ ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ನಾವು ಈ ಬೇಸಿಗೆಯಲ್ಲಿ ಮಾಡಬಹುದಾದ ಸೌತೆಕಾಯಿಯ ಬಗೆ ಬಗೆ ಖಾದ್ಯಗಳನ್ನು ತಿಳಿಯೋಣ. ಈ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಇವತ್ತು ಮಾಹಿತಿಯನ್ನು ನೀಡುವವರು ಶ್ರೀಮತಿ ಡಿಆರ್ ಸುನಂದಾಜಿ ದಂಬೆಕೋಡಿ, ರಿಟೈರ್ಡ್ ನರ್ಸಿಂಗ್ ಆಫೀಸರ್, ಲ್ಯಾಂಡ್ ಲಿಂಕ್ಸ್ ಕೊಂಚಾಡಿ, ಮಂಗಳೂರು. ಇವರು ಇವತ್ತು ಸೌತೆಕಾಯಿಯ ಸಿಹಿ ಹುಳಿಗುಜ್ಜು, ಸೌತೆಕಾಯಿಯ ಪಚ್ಚಡಿ, ಸೌತೆಕಾಯಿಯ ದೋಸೆ, ಸೌತೆಕಾಯಿಯ ಜ್ಯೂಸು, ಸೌತೆಕಾಯಿ ರೊಟ್ಟಿಯನ್ನು ಮಾಡುವುದು, ಇದನ್ನೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತಾರೆ. ಇದೀಗ ಕೇಳ್ತಾ ಬನ್ನಿ.

0: ನಮಸ್ಕಾರ, ನಾನು ಶ್ರೀಮತಿ ಡಿ ಆರ್ ಸುನಂದ ಜಿ ದಂಬೆಕೋಡಿ, ರಿಟೈರ್ಡ್ ನರ್ಸಿಂಗ್ ಆಫೀಸರ್. ಮೆಲ್ಲಾಕ್ ಹಾಗೂ ಆಯುಷ್ನಲ್ಲಿ ಕರ್ತವ್ಯ ನಿರ್ವಹಿಸಿ ಇದೀಗ ನಿವೃತ್ತಿ ಜೀವನದಲ್ಲಿದ್ದೇನೆ. ನಮ್ಮ ಯುವ ಜನಾಂಗದಲ್ಲಿ ಕೃತಕ ರುಚಿಕಾರಕ ರಾಸಾಯನಿಕವನ್ನು ಒಳಗೊಂಡಂತಹ ಮೌನಹಾನಿ ಫಾಸ್ಟ್ ಫುಡ್ ಜನಪ್ರಿಯ. ನಿಜವಾಗಿಯೂ ಶೋಚನೀಯ ವಿಚಾರ ಅಲ್ವಾ? ಸೂಕ್ತವಲ್ಲದ ಆಹಾರ ಸೇವನೆ ಶರೀರದ ವಾತ ಪಿತ್ತ ಕಫ ಎಂಬ ತ್ರಿದೋಷಗಳಿಗೆ ಕಾರಣ ಎಂದು ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಪ್ರಕೃತಿಯೊಂದಿಗೆ ಪ್ರಕೃತಿದತ್ತ ಆಹಾರ ಸೇವನೆಯೇ ಸಹಜ ಜೀವನಕ್ಕೆ ಪರಿಹಾರ. ಬನ್ನಿ, ಬೇಸಿಗೆಯಲ್ಲಿ ಬಹು ಉಪಯೋಗಿ ಸೌತೆಕಾಯಿಯಲ್ಲಿ ಸ್ಪೆಷಲ್ ಖಾದ್ಯವನ್ನ ಹೇಗೆ ಮಾಡುದಂತೇಳಿ ನಾನು ಹೇಳ್ತಾ ಇದ್ದೇನೆ. ಮೊದಲಾಗಿ ಸೌತೆಕಾಯಿ ಸಿಹಿ ಹುಳಿ ಗೊಜ್ಜು. ಕೋಸಂಬರಿಗೆ ಹೆಚ್ಚಿದಾಗೆ ಸಣ್ಣಗೆ ಸೌತೆಕಾಯನ್ನೇ ಹೆಚ್ಚಿಡ್ಬೇಕು. ಅದಕ್ಕೆ ಕಾಯಿ ತುರಿಗೆ ಹಸಿಮೆಣಸು, ಹಸಿ ಶುಂಠಿ, ಬೆಲ್ಲ, ಹುಣಸೆ ಹುಳಿ ಹಾಗೂ ಉಪ್ಪು ಬೆರೆಸಿ ನುಣ್ಣಗೆ ಅರಿಬೇಕು. ಇದನ್ನ ಸಣ್ಣಗೆ ಹಚ್ಚಿದ ಸೌತೆಕಾಯಿಗೆ ಮಿಶ್ರ ಮಾಡಿದರೆ ಸೌತೆಕಾಯಿ ಸಿಹಿ ಹುಳಿ ಗೊಜ್ಜು ರೆಡಿ. ಬೇಸಿಗೆಯ ಉರಿ ಬಿಸಿಲಲ್ಲಿ ಧಾರಾಕಾರ ಹರಿಯುವ ಬೆವರಿನಿಂದಾಗಿ ಸುಸ್ತು, ಬಳಲಿಕೆ, ಲವಣ ಮತ್ತು ಜಲೀಯ ಅಂಶದ ಕೊರತೆ ಶರೀರದಲ್ಲಿ ಕಂಡು ಬರ್ತದೆ. ಬೇಸಿಗೆಗೆಂದೇ ಹೇಳಿ ಮಾಡಿಸಿದ ತರಕಾರಿ ಅಂದ್ರೆ ಸೌತೆಕಾಯಿ. ಇದರಲ್ಲಿ 95% ನೀರಿನಂಶವೇ ಇದೆ. ಜೊತೆಗೆ ವಿವಿಧ ಖನಿಜಗಳು, ರಂಜಕ, ವಿಟಮಿನ್ ಬಿ, ಪ್ರೋಟೀನ್, ಕಬ್ಬಿಣ ಹಾಗೂ ಕ್ಯಾಲ್ಸಿಯಂ ಅಂಶ ಸಮೃದ್ಧವಾಗಿದೆ. ಬೇಸಿಗೆಯಲ್ಲಿ ಕಂಡು ಬರುವಂತಹ ಉರಿ ಮೂತ್ರ, ಮೂತ್ರಕಟ್ಟು ಮುಂತಾದ ತೊಂದರೆಯಲ್ಲಿ ಸೌತೆಕಾಯಿ ಜ್ಯೂಸ್ ಮಾಡಿ ಕೊತ್ತಂಬರಿ ಹುಡಿ ಬೆರೆಸಿ ಕುಡಿದರೆ ಪರಿಣಾಮಕಾರಿ, ಶರೀರವು ತಂಪಾಗಿರ್ತದೆ. ಅದೇ ರೀತಿ ಎಳೆನೀರು ಸೌತೆಕಾಯಿ ಪಾನಕ ಕೂಡ ಮಾಡಬಹುದು. ಎಳೆಯ ಸೌತೆಕಾಯಿಯನ್ನ ಸಿಪ್ಪೆ ತೆಗೆದು ಹೆಚ್ಚಿ ನುಣ್ಣಗೆ ಅರಿಬೇಕು. ಅದಕ್ಕೆ ಎಳೆನೀರು ಬೆರೆಸಿ ಸಕ್ಕರೆ, ಏಲಕ್ಕಿ ಉಡಿ ಸೇರಿಸಿ ಜ್ಯೂಸ್ ತಯಾರಿಸಬೇಕು. ಇದು ತಂಪಾದ ಜ್ಯೂಸ್, ಮೂತ್ರ ಉರಿ, ಕಣ್ಣು ಉರಿಯಲ್ಲಿ ಪರಿಣಾಮಕಾರಿ. ಬೆಳಗ್ಗೆ ಹಾಗೂ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇದು ಶರೀರವನ್ನ ತಂಪಾಗಿ ಇಡ್ತದೆ. ಅದೇ ರೀತಿ ಸೌತೆಕಾಯಿ ಚಟ್ನಿ ಹೇಗೆ ಅಂದ್ರೆ, ಸಣ್ಣದಾಗಿ ಹಚ್ಚಿಟ್ಟ ಸೌತೆಕಾಯಿ, ಅದಕ್ಕೆ 6 ಹಸಿಮೆಣಸು, 4 ಕರಿಮೆಣಸು, 1/2 ತೆಂಗಿನಕಾಯಿ ತುರಿ, ಸ್ವಲ್ಪ ಹುಣಸೆ ಹುಳಿ, ಉಪ್ಪು ಹಾಗೆ ನೆನೆಸಿದ ಉದ್ದಿನ ಬೇಳೆ 4 ಚಮಚ ಸಣ್ಣ ಚಮಚದಲ್ಲಿ ಇದನ್ನ ಅರಿಬೇಕು. ಕಾವಲೆಯಲ್ಲಿ ತುಪ್ಪ, ಸಾಸಿವೆ, ಕರಿಬೇವು, ಹಿಂಗಿನ ಒಗ್ಗರಣೆ ಹಾಕಿ ಅದರಲ್ಲಿ ಅರೆದ ಮಿಶ್ರಣವನ್ನ ಸೇರಿಸಿ ಸ್ವಲ್ಪ ನೀರು ಬೆರೆಸಿ ಸಣ್ಣ ಉರಿಯಲ್ಲಿ ಬಿಸಿ ಮಾಡಿದ್ರೆ ಈ ಚಟ್ನಿ ದೋಸೆ, ಚಪಾತಿಗೆ ರುಚಿಕರವಾಗಿರ್ತದೆ. ಇನ್ನೊಂದು ಸೌತೆಕಾಯಿ ಪಚ್ಚಡಿ. ಇದು ಎಲ್ಲರಿಗೂ ಗೊತ್ತಿರಬಹುದು. ಎಳೆ ಸೌತೆಕಾಯಿಯ ಸಿಪ್ಪೆ ತೆಗೆದು ಬಳಿಕ ಅದಕ್ಕೆ ಸಣ್ಣಗೆ ಹಚ್ಚಿ ಇಡಬೇಕು. ಕಾಳು ಮೆಣಸಿನ ಹುಡಿ, ಕೆಂಪು ಮೆಣಸಿನ ಹುಡಿ, ಇಂಗಿನ ನೀರು ಮತ್ತು ಹಾಲಿನ ಕೆನೆಯನ್ನ ಬೆರೆಸಿಟ್ಟು ಕೊತ್ತಂಬರಿ ಸೊಪ್ಪನ್ನ ಬಿಸಿ ನೀರಲ್ಲಿ ತೊಳೆದು ಅದನ್ನ ಸಣ್ಣದಾಗಿ ಹಚ್ಚಿ ಅದಕ್ಕೆ ಹಾಕ್ಬೇಕು. ಹಾಗೆ ನಿಂಬೆ ರಸ ಮತ್ತೆ ಉಪ್ಪು ಬೆರೆಸಿದ್ರೆ ಸೌತೆಕಾಯಿ ಪಚ್ಚಡಿ ರೆಡಿ. ಅದೇ ರೀತಿ ಸಲಾಡ್ ಕೂಡ ಮಾಡಬಹುದು. ನೋಡಿ, ಸೌತೆಕಾಯಿಯನ್ನ ಸಣ್ಣದಾಗಿ ಹಚ್ಚಬೇಕು. ಅದಕ್ಕೆ ಟೊಮೆಟೊ, ಈರುಳ್ಳಿ, ಕ್ಯಾರೆಟ್ ಮತ್ತೆ ಮೊಸರು, ಹಸಿ ಮೆಣಸಿನಕಾಯಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಮತ್ತು ಉಪ್ಪು, ಹೀಗೆ ಚೆನ್ನಾಗಿ ಮಿಶ್ರ ಮಾಡಿ ತಿನ್ನುವುದರಿಂದ ಅಜೀರ್ಣ ನಿವಾರಣೆ ಆಗ್ತದೆ, ಹಾಗೆ ದೇಹ ತಂಪಾಗಿರುತ್ತದೆ. ಈರುಳ್ಳಿಯನ್ನ ಯಾವತ್ತೂ ಫ್ರೆಶ್ ಆಗಿ ಕಟ್ ಮಾಡಿ ಆಗಿಂದಾಗಲೇ ಕಟ್ ಮಾಡಿ ಉಪಯೋಗಿಸುವುದು ಉತ್ತಮ. ನಾನಿಲ್ಲಿ ಗರಿ ಗರಿಯಾದ ಸೌತೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಚಿರೋಟಿ ರವೆ 3 ಕಪ್ಪು, ಅಕ್ಕಿ ಉಡಿ 1/2 ಕಪ್ಪು, ಇದನ್ನ ಸ್ವಲ್ಪ ನೀರು ಬೆರೆಸಿ 15 ನಿಮಿಷ ನೆನಲಿಕ್ಕೆ ಬಿಡಿ. 2 ಸಣ್ಣದಾಗಿ ಹಚ್ಚಿದಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ 4-5, ಇದು ಸಹ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು. ತುರಿದ ಕ್ಯಾರೆಟ್ 1/2 ಕಪ್ಪು, ಕೊತ್ತಂಬರಿ ಸೊಪ್ಪು 1/2 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಜೀರಿಗೆ 1/2 ಚಮಚ, ಇವೆಲ್ಲನ್ನ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ಪಾಕ ಹಾಕ್ಬೇಕು. ಇದನ್ನ ತೆಳುವಾಗಿ ಒಯ್ದ್ರೆ ಬಿಸಿ ಬಿಸಿಯಾದ ಗರಿ ಗರಿಯಾದ ಸೌತೆಕಾಯಿ ದೋಸೆ ರೆಡಿ. ಇದು ಬಿಸಿಯಾಗಿರುವಾಗಲೇ ತಿನ್ಲಿಕ್ಕೆ ರುಚಿಯಾಗಿರ್ತದೆ. ಹಾಗೆಯೇ ಬೇಸಿಗೆ ಕಾಲದಲ್ಲಿ ಹಿತವಾದ ತಂಪಾದ ರುಚಿಕರ ಸೌತೆಕಾಯಿ ತಂಬುಳಿ ಹೇಗೆ ಮಾಡುದು ಅಂತ ಹೇಳಿದ್ರೆ, ಸೌತೆಕಾಯಿ ಬೀಜ ಸಹ ತೆಗಿಬೇಕು, ಅದರ ಸಿಪ್ಪೆಯನ್ನ ಸಹ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಟು ಇದಕ್ಕೆ ತೆಂಗಿನಕಾಯಿ ತುರಿ, ಕಾಯಿ ಮೆಣಸು 2-3 ಹಾಕಿ ಅರಿಬೇಕು. ಸ್ವಲ್ಪ ಉಪ್ಪಾಕಿ ಹಾಗೆ 1/4 ಕಪ್ನಷ್ಟು ಗಟ್ಟಿ ಮೊಸರು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಉದ್ದಿನ ಬೇಳೆ, ಕೆಂಪು ಮೆಣಸು ಒಗ್ಗರಣೆ ಹಾಕಿ ತಂಬುಳಿಯನ್ನ ಬಿಸಿ ಅನ್ನಕ್ಕೆ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಹಾಗೆಯೇ ಸೌತೆಕಾಯಿ ಜ್ಯೂಸ್ ಹೇಗೆಂದ್ರೆ, ಇದನ್ನ ಸಣ್ಣದಾಗಿ ಕಟ್ ಮಾಡಿ ಗ್ರೈಂಡ್ ಮಾಡಿಕೊಳ್ಬೇಕು. ಅದಕ್ಕೆ ಪುದೀನ ಸೊಪ್ಪನ್ನ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಜೇನುತುಪ್ಪ ಹಾಗೆ ನಿಂಬೆ ರಸ ಸೇರಿಸಿ, ಬೇಸಿಗೆಯಲ್ಲಿ ಇದು ತಂಪಾದ ಪಾನೀಯ. ಇದಕ್ಕೆ ಬೇಕಿದ್ರೆ ಐಸ್ ಕ್ಯೂಬ್ಸ್ ಹಾಕಿ ಕುಡಿದ್ರೆ ದೇಹ ಶರೀರ ತಂಪಾಗಿರ್ತದೆ. ನಾವು ಸಹಜವಾದ ಪ್ರಕೃತಿದತ್ತ ಆಹಾರವನ್ನೇ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಧನ್ಯವಾದಗಳು. ಸೌತೆಕಾಯಿ ರೊಟ್ಟಿ ಹೇಗೆ ಮಾಡುದು ಹೇಳಿದ್ರೆ, 1/4 ಸೌತೆಕಾಯಿಯನ್ನ ತುರಿದಿಟ್ಟುಕೊಳ್ಬೇಕು. 1/4 ಬೌಲ್ ಈರುಳ್ಳಿ, 1/4 ಬೌಲ್ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು 4 ಎಸಳು, 1/4 ಇಂಚು ಶುಂಠಿ, 3 ಕಾಯಿ ಮೆಣಸು, ಇವೆಲ್ಲವನ್ನ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಸ್ವಲ್ಪ ಉಪ್ಪಾಕಿ ನೀರು ಹಾಕದೆಯೇ ಕಲಸಿಟ್ಟುಕೊಳ್ಬೇಕು. 1/2 ಬೌಲಿನಷ್ಟು ಚಿರೋಟಿ ರವೆಯನ್ನ ಇದರ ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ, ಅದ ಇರಬೇಕದು, ನೀರಾಗಿರಬಾರ್ದು, ಮುಚ್ಚಳ ಮುಚ್ಚಿಟ್ಕೊಳ್ಬೇಕು. 1/2 ಗಂಟೆ ಬಿಟ್ಟು ತವದ ಮೇಲೆ ಸ್ವಲ್ಪ ಎಣ್ಣೆ ಸವರಿ, ಕೈಯಲ್ಲೇ ರೊಟ್ಟಿ ತಟ್ಟಿದ್ರೆ 2 ಕಡೆ ಸಹ ಬಿಸಿ ಮಾಡಿ, ಇದು ಬೇಯಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ರುಚಿಯಾದ ಮೃದುವಾದ ಸವಿಯಲು ಚೆನ್ನಾಗಿರುವಂತ ರೊಟ್ಟಿ ರೆಡಿ. ನಾನಿಲ್ಲಿ ಮೆದುವಾದ ರುಚಿಯಾದ ಸೌತೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. 2 ಕಪ್ಪು ದೋಸೆ ಅಕ್ಕಿ ಚೆನ್ನಾಗಿ ತೊಳೆದು 5-6 ಗಂಟೆ ನೆನಲಿಕ್ಕೆ ಇಡಿ. ರಾತ್ರಿ ರುಬ್ಬುವ ಸಮಯಕ್ಕೆ 2 ಸಣ್ಣ ಸೌತೆಕಾಯಿ ಸಿಪ್ಪೆ ತೆಗೆದು ಚಿಕ್ಕ ಪೀಸ್ ಮಾಡಿಟ್ಟುಕೊಂಡು ಅದಕ್ಕೆ 1 ಬೌಲ್ನಷ್ಟು ಅನ್ನವನ್ನು ಹಾಕಿ ಸರಿ ರುಬ್ಬಬೇಕು. ನೀರು ಹಾಕುದು ಬೇಡ, ಅದನ್ನು 1 ಬೌಲಿಗೆ ತೆಗೆದು ಇಟ್ಟುಕೊಳ್ಳುವ. ಈ ತೊಳೆದಂತ ಅಕ್ಕಿಯನ್ನ ಸೇಮ್ ಜಾರಿಗೆ ಹಾಕಿ ಸ್ವಲ್ಪ ನೀರಾಕಿ ನುಣ್ಣಗೆ ರುಬ್ಬಿ 2 ಪಾಕವನ್ನ ಸಹ ಮಿಕ್ಸ್ ಮಾಡಿ 1/4 ಚಮಚದಷ್ಟು ಅಡುಗೆ ಸೋಡವನ್ನ ಹಾಕಿ ಸರಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಇದು ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು. ಅದನ್ನ ಹಾಗೆ ಮುಚ್ಚಳ ಮುಚ್ಚಿಟ್ಟು ಬೆಳಗ್ಗೆ ಓಪನ್ ಮಾಡಿದಾಗ ಉಬ್ಬಿ ಬಂದಿರ್ತದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಿಕ್ಸ್ ಮಾಡಿ ಈಚೆ ಕಾವಲಿಯನ್ನ ಬಿಸಿಗೆ ಇಟ್ಟಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಚುಮುಕಿಸಬೇಕು, ಅದು ಬಬಲ್ಸ್ ಬರ್ತದೆ. ಆಮೇಲೆ ನಾವೊಂದು ಈರುಳ್ಳಿಯನ್ನು ಕಟ್ ಮಾಡಿ ಆ ಈರುಳ್ಳಿಯಲ್ಲಿ ಎಣ್ಣೆಯನ್ನ ಅದ್ದಿ ಕಾವಲಿಗೆ ಸವರಿದ ನಂತರ ದೋಸೆಯನ್ನು ಒಯ್ದರೆ ಈರುಳ್ಳಿಯ ಗಮಗಮದೊಂದಿಗೆ ಈ ಮೆದುವಾದ ಸೌತೆ ದೋಸೆ ರೆಡಿ ಇರ್ತದೆ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ ತಿನ್ಲಿಕ್ಕೆ. ಬೇಸಿಗೆಯಲ್ಲಿ ಅಜೀರ್ಣ ಹಾಗೆ ಬಾಯಾರಿಕೆ ಜಾಸ್ತಿ ಆದಾಗ ಸೌತೆಕಾಯಿ ತಿನ್ನುವುದು ಒಳ್ಳೆಯದು. ಸೌತೆಕಾಯಿ ಸಿಪ್ಪೆ ಮತ್ತೆ ನಿಂಬೆಹಣ್ಣಿನ ಸಿಪ್ಪೆಯನ್ನ ಅರೆದು ಚರ್ಮದ ಮೇಲೆ ಹಚ್ಚಿದ್ರೆ ಕಪ್ಪು ಕಲೆ ನಾಶವಾಗಿ ಚರ್ಮ ಬಣ್ಣ ಉತ್ತಮವಾಗಿರ್ತದೆ. ಹಾಗೆಯೇ ಸೌತೆಕಾಯಿ ತಿರುಳು ಇದೆ ಅಲ್ಲ, ಅದನ್ನು ಬಿಸಾಡಬೇಡಿ. ಅಂಗಾಲುಗಳ ಉರಿ ಇದ್ದಾಗ, ಕಣ್ಣು ಉರಿ ಇದ್ದಾಗ ಇದನ್ನು ಕಾಲಿನಡಿಗೆ ತಿಕ್ಕಿಕೊಂಡ್ರೆ ನಿದ್ದೆ ಕೂಡ ಚೆನ್ನಾಗಿ ಬರ್ತದೆ. ಆಹಾರದಲ್ಲಿ ದ್ರವಾಂಶ ಇರಲಿ, ಇದು ಜೀರ್ಣಕ್ರಿಯೆಗೆ ಸಹಕಾರಿ. ಪ್ರತಿದಿನ ಜೇನುತುಪ್ಪ ಬೆಲ್ಲ ಉಪಯೋಗಿಸಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ನಿಮ್ಮ ಆಹಾರದ ಭಾಗವಾಗಿರಲಿ. ಬೆಳಗ್ಗೆ ತರಕಾರಿ ಸೇರಿಸಿ ಮಾಡಿದ ತಿಂಡಿಗಳಾದ ದೋಸೆ, ಇಡ್ಲಿ, ರೊಟ್ಟಿ, ಉಪ್ಪಿಟ್ಟು, ಅವಲಕ್ಕಿಗಳ ಸೇವನೆ ಒಳ್ಳೆಯದು. ಮಧ್ಯಾಹ್ನ ಊಟದಲ್ಲಿ ತುಪ್ಪ ಬಳಸಿ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ. ರಾತ್ರಿ ಮಲಗುವ 1-2 ಗಂಟೆ ಮುಂಚಿತವಾಗಿ ಊಟ ಮಾಡಿ. ಊಟವಾದ ತಕ್ಷಣ ಮಲಗಿದಲ್ಲಿ ಆಹಾರ ಜೀರ್ಣವಾಗದು. ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ.
1: ಇಷ್ಟು ಹೊತ್ತು ನಮ್ಮ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಈ ಸೌತೆಕಾಯಿಯ ಸಿಹಿ ಹುಳಿ ಗುಜ್ಜು, ಸೌತೆಕಾಯಿಯ ಪಚ್ಚಡಿ, ಸೌತೆಕಾಯಿಯಿಂದ ದೋಸೆ ಮಾಡುವಂತದ್ದು, ಸೌತೆಕಾಯಿಯಿಂದ ರೊಟ್ಟಿ ಮಾಡುವಂತಹ ವಿಧಾನ, ಅದರ ಜ್ಯೂಸ್ ಮಾಡುವಂತದ್ದು, ಸೊ ಇದರೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದವರು ಶ್ರೀಮತಿ ಡಿಆರ್ ಸುನಂದಾಜಿ ದಂಬೆಕೋಡಿ, ರಿಟೈರ್ಡ್ ನರ್ಸಿಂಗ್ ಆಫೀಸರ್, ಲ್ಯಾಂಡ್ ಲಿಂಕ್ಸ್ ಕೊಂಚಾಡಿ, ಮಂಗಳೂರು. ಹಾಗೆಯೇ ಈ ಸೌತೆಕಾಯಿಯಲ್ಲಿ ವಿಟಮಿನ್ ಕೆ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಸಿ ಕೂಡ ಲಭ್ಯ ಇದೆ. ಹಾಗಾಗಿ ಇದರ ರಸವನ್ನು ಕೂಡ ಕುಡಿಯುವುದು ತುಂಬಾ ಪ್ರಯೋಜನಕಾರಿ. ಇದಲ್ಲದೆ ಹೆಚ್ಚಿನ ಪೊಟ್ಯಾಸಿಯಂ ಮತ್ತು ನೀರಿನ ಅಂಶ ಜಾಸ್ತಿ ಇರುವುದರಿಂದ ಇದು ಬಿಪಿಯನ್ನು ಕೂಡ ನಿಯಂತ್ರಿಸಲಿಕ್ಕೆ ಸಹಾಯ ಮಾಡುತ್ತೆ. ಕೇವಲ ದೇಹದ ಆರೋಗ್ಯವನ್ನು ಹೆಚ್ಚಿಸುವುದು ಮಾತ್ರ ಅಲ್ಲ, ಮನುಷ್ಯನನ್ನ ಸುಂದರವಾಗಿಯೂ ಕೂಡ ಇಡುತ್ತೆ. ನೋಡಿ, ಈ ಚರ್ಮ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಅನೇಕ ಸಮಸ್ಯೆಯಿಂದ ಬಳಲುತ್ತೆ. ಆ ಸಂದರ್ಭದಲ್ಲಿ ಇದು ಚರ್ಮಕ್ಕೆ ನೈಸರ್ಗಿಕ ಟೋನರ್ ಆಗಿ ಕಾರ್ಯನಿರ್ವಹಿಸುತ್ತೆ. ನಮ್ಮ ಕಣ್ಣುಗಳ ಕೆಳಗಡೆ ಇರುವಂತಹ ಕಪ್ಪು ವರ್ತುಲವನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಈ ಸೌತೆಕಾಯಿಯನ್ನು ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಗಮನದಲ್ಲಿಟ್ಕೊಳ್ಬೇಕಾದದ್ದು, ಅನೇಕ ಮಂದಿ ಮೊಸರಿನೊಂದಿಗೆ ಸೌತೆಕಾಯಿಯನ್ನು ತಿನ್ನುವ ಅಭ್ಯಾಸ ಹೊಂದಿರ್ತಾರೆ. ಸೌತೆಕಾಯಿಯಲ್ಲಿ ಏನಿರುತ್ತೆ, ಸೌತೆಕಾಯಿಯಲ್ಲಿ ಹೆಚ್ಚು ನೀರಿನಂಶ ಇರುವುದರಿಂದ ಅದು ಬೇಗನೆ ಜೀರ್ಣವಾಗುತ್ತೆ. ಈ ಮೊಸರಿನಲ್ಲಿ ಪ್ರೋಟೀನ್ ಮತ್ತು ಕೊಬ್ಬು ಇರುವುದರಿಂದ ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಈ ವ್ಯತ್ಯಾಸ ಏನಾಗುತ್ತೆ ಅಂದ್ರೆ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಉಂಟು ಮಾಡಬಹುದು. ಅದಲ್ಲದೆ ಮೊಸರು ತಂಪಾಗಿಸುವ ಗುಣವನ್ನ ಹೊಂದಿರುತ್ತೆ. ಆದ್ದರಿಂದ ಸೌತೆಕಾಯಿಯೊಂದಿಗೆ ಮೊಸರು ಬೆರೆಸುವುದರಿಂದ ದೇಹದ ಉಷ್ಣತೆಯಲ್ಲಿ ಕೂಡ ಒಂದು ಕಡೆ ಅಸಮತೋಲನ ಉಂಟಾಗಬಹುದು. ಅದಲ್ಲದೆ ಕೆಲವರು ಮಾಂಸದ ಸಲಾಡ್ನಲ್ಲೂ ಕೂಡ ಸೌತೆಕಾಯಿಯನ್ನು ಬೆರೆಸ್ತಾರೆ. ಆದರೆ ಇದು ಕೂಡ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಪೌಷ್ಟಿಕ ತಜ್ಞರು ಕೂಡ ಹೇಳ್ತಾರೆ. ಹಾಗಾಗಿ ಸೌತೆಕಾಯಿಯನ್ನು ಕೇವಲ ಹಸಿರು ತರಕಾರಿಯೊಂದಿಗೆ ತಿನ್ನುವುದು ಕೂಡ ಉತ್ತಮ. ಅದೂ ಅಲ್ಲದೆ ಸಿಟ್ರಸ್ ಹಣ್ಣುಗಳೊಂದಿಗೆ ಸೌತೆಕಾಯಿಯನ್ನು ತಿನ್ನುವುದು ಕೂಡ ಒಳ್ಳೆಯದಲ್ಲಂತೆ. ಈ ನಿಂಬೆ ಹಣ್ಣು ಮತ್ತು ಕಿತ್ತಳೆಯಂತಹ ಹಣ್ಣುಗಳು ಆಮ್ಲೀಯವಾಗಿರುತ್ತೆ. ಇವೆರಡನ್ನು ಸೇರಿಸಿದಾಗ ಸೌತೆಕಾಯಿಯ ಆಮ್ಲೀಯ ಗುಣವು ಅದರ ರುಚಿಯನ್ನ ಹಾಳು ಮಾಡುತ್ತೆ. ಇದಲ್ಲದೆ ಈ ಮಿಶ್ರಣ ಜೀರ್ಣಕ್ರಿಯೆ ಪ್ರಕ್ರಿಯೆಯಲ್ಲಿ ಗೊಂದಲವನ್ನು ಕೂಡ ಉಂಟು ಮಾಡುತ್ತೆ. ಅದಲ್ಲದೆ ಈ ಮೂಲಂಗಿ ಮತ್ತು ಸೌತೆಕಾಯಿ ಒಟ್ಟಿಗೆ ತಿನ್ನುವುದು ಕೂಡ ಒಳ್ಳೆಯದಲ್ಲ ಅಂತ ಪೌಷ್ಟಿಕ ತಜ್ಞರು ಹೇಳ್ತಾರೆ. ಈ ಮೂಲಂಗಿ ಖಾರದ ರುಚಿಯನ್ನು ಹೊಂದಿರುತ್ತೆ, ಸೌತೆಕಾಯಿ ತಂಪು. ಕೆಲವರು ಈ ಎರಡನ್ನು ಕೂಡ ಒಟ್ಟಿಗೆ ಸಲಾಡ್ನಲ್ಲಿ ಸೇರಿಸ್ತಾರೆ. ಆದರೆ ಮೂಲಂಗಿಯನ್ನ ಹಾಗೆ ಅಥವಾ ಕ್ಯಾರೆಟ್ನೊಂದಿಗೆ ತಿನ್ನುವುದು ಉತ್ತಮ. ಇದು ಒಟ್ಟಿಗೆ ತಿನ್ನುವುದರಿಂದ ಸೌತೆಕಾಯಿಯಲ್ಲಿರುವಂತಹ ಆಸ್ಕೋರ್ಬಿನೇಸ್ ಎಂಬ ಕಿಣ್ವ ಮೂಲಂಗಿಯಲ್ಲಿರುವಂತಹ ವಿಟಮಿನ್ ಸಿಯನ್ನು ನಾಶಪಡಿಸಬಹುದು. ಹಾಗಾಗಿ ಈ ಮಿಶ್ರಣ ಹೊಟ್ಟೆ ನೋವು ಮತ್ತು ಅಸ್ವಸ್ಥತೆಯನ್ನ ಉಂಟು ಮಾಡಬಹುದು. ಹಾಗಾಗಿ ಸೌತೆಕಾಯಿಯನ್ನು ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ಕೂಡ ಗಮನಿಸಬೇಕು ಅಂತ ಹೇಳುತ್ತಾ ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು RJ ಸೈಫುಲ್ಲಾ ಕುತ್ತಾರ್, ನಮಸ್ಕಾರ.

ಟಾಕ್ 7.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 7.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತ. ಮಧುರ ಗಜಲ್ ಗೀತೆಯಿಂದ ಪ್ರಸಿದ್ಧರಾಗಿರುವಂತಹ ಪಂಕಜ ಉದಾಸ್ ಭಾರತೀಯ ಚಿತ್ರರಂಗದ ಒಬ್ಬ ಪ್ರಮುಖ ಹೃದಯ ಸ್ಪರ್ಶಿ ಗಾಯಕ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದಲ್ಲಿನ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು ಇಂದಿಗೂ ಕೂಡ ಕನ್ನಡ ಸಿನಿಪ್ರಿಯರ ಮನದಲ್ಲಿ ಹಸಿರಾಗಿದೆ. ಹೆಚ್ಚಾಗಿ ಇವರು ಹಿಂದಿ ಚಿತ್ರಗೀತೆಗಳು ಮತ್ತು ಗಜಲ್ ಹಾಡುಗಳನ್ನು ಹಾಡುವಂತ ಇವರು ಹಾಡಿನಿಂದಲೇ ತುಂಬಾ ಪ್ರಸಿದ್ಧಿ ಪಡೆದಂತವರು. ಇದೀಗ ಕಾರ್ಯಕ್ರಮದಲ್ಲಿ ಅವರ ಒಂದು ಹಾಡು ಆಪು ಜಿನಿಗೆ ಕರೀಬು ಹೋತೆ ಹೇ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಪಂಕಜ ಉದಾಸ್ ಮತ್ತು ನೂರ್ ನಾರಾವಿ. ಹಾಗೆಯೇ ಹಾಡಿದವರು ಪಂಕಜ ಉದಾಸ್.

ಆಪ್ ಜಿನ್ಕೆ ಕರೀಬು ಹೋತೆ ಹೇ ತುಂಬಾ ಅದ್ಭುತವಾದ ಹಾಡನ್ನ ಕೇಳ್ತಾ ಬಂದ್ರಿ. ಪಂಕಜುದಾಸ್ ಅವರು ಮೇ 17, 1951 ಗುಜರಾತ್ನ ಜಟ್ಪುರದಲ್ಲಿ ಜನಿಸ್ತಾರೆ. 1980 ಆಹತ್ ಎಂಬ ಹೆಸರಿನ ಗಜಲ್ ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಬಾಲಿವುಡ್ನಲ್ಲಿ ಸಂಜಯ್ ದತ್ ಅವರ ನಾಮ್ ಚಿತ್ರಕ್ಕಾಗಿ ಚಿತ್ತಿ ಆಯಿ ಹೇ ಎಂಬ ಟ್ರ್ಯಾಕ್ ಅನ್ನು ಕೂಡ ಹಾಡ್ತಾರೆ. ಈ ಹಾಡನ್ನು ಜನ ಇಂದಿಗೂ ಕೂಡ ಗುಣುಕ್ತಾ ಇರ್ತಾರೆ. ಪಂಕಜ್ ಅವರು ಹಲವಾರು ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತನ್ನದೇ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಇದೀಗ ಅವರ ಮತ್ತೊಂದು ಹಾಡು ಏಕ್ ತರಫು ಉಸ್ಕಾಕರ್. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಜಫರ್ ಗೋರಖ್ಪುರಿ. ಹಾಡಿದವರು ಪಂಕಜುದಾಸ್.

ಪಂಕಜುದಾಸ್ ಅವರು ಸಿನಿಮಾ ಹಾಡುಗಳ ಜೊತೆಗೆ ಅನೇಕ ಲೈವ್ ಸಂಗೀತ ಕಚೇರಿಯನ್ನು ನೀಡಿ ಸಂಗೀತ ಪ್ರಿಯರ ಮನ ಗೆಲ್ಲುತ್ತಾರೆ. ಅದವರ ಜನಪ್ರಿಯತೆಯನ್ನು ಕೂಡ ಒಂದು ಕಡೆ ಹೆಚ್ಚಿಸುತ್ತೆ. ಪಂಕಜುದಾಸ್ ಅವರು ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಜೊತೆಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಕೂಡ ಪಂಕಜ್ ಅವರು ತನ್ನದಾಗಿಸಿಕೊಳ್ತಾರೆ. 1989 ಅವರು ನಬೀಲಿ ಎಂಬ ಆಲ್ಬಮ್ ಅನ್ನು ಬಿಡುಗಡೆ ಮಾಡುತ್ತಾರೆ. ಇದು ಅವರ ಅತಿ ಹೆಚ್ಚು ಮಾರಾಟವಾದ ಆಲ್ಬಮ್ಗಳಲ್ಲಿ ಒಂದು. ಇದರ ಮೊದಲ ಕಾಪಿ ಹರಾಜಿನಲ್ಲಿ 1 ಲಕ್ಷಕ್ಕೆ ಮಾರಾಟವಾಗುತ್ತೆ. ಇದರಲ್ಲಿ ಬಂದ ಹಣವನ್ನ ಅವರು ಕ್ಯಾನ್ಸರ್ ರೋಗಿಗಳ ಸಹಾಯ ಸಂಘಕ್ಕೆ ನೀಡುತ್ತಾರೆ. ಇದೀಗ ಅವರ ಮತ್ತೊಂದು ಹಾಡು ತೋಡಿ ದೂರು ಸಾತು ಚಲೋ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಅಹಮದ್ ಫರಾಜ್, ಹಾಡಿದವರು ಪಂಕಜುದಾಸ್.

ತೋಡಿ ದೂರು ಸಾತ್ ಚಲೋ ತುಂಬಾ ಅದ್ಭುತವಾದ ಸಾಹಿತ್ಯ. ಹಾಗೆ ತುಂಬಾ ಚೆನ್ನಾಗಿ ಪಂಕಜುದಾಸ್ ಅವರು ಹಾಡಿದ್ದಾರೆ. ಪಂಕಜುದಾಸ್ ಅವರು ಕೇವಲ ಹಿಂದಿ ಚಿತ್ರಗೀತೆಗೆ ಮಾತ್ರ ಅಲ್ಲ, ಒಂದಿಷ್ಟು ಕನ್ನಡ ಹಾಡುಗಳನ್ನು ಕೂಡ ಹಾಡಿದ್ದಾರೆ. 1999 ತೆರೆಗೆ ಬಂದ ಕನ್ನಡದ ಸ್ಪರ್ಶ ಸಿನಿಮಾ ಚಂದಕ್ಕಿಂತ ಚಂದ ನೀನೆ ಸುಂದರ ಹಾಡು, ಹಾಗೆ ಬರೆಯದ ಮೌನದ ಕವಿತೆ, ಈ ಹಾಡುಗಳನ್ನ ಪಂಕಜುದಾಸ್ ಅವರು ಹಾಡಿದ್ರು. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಚಿತ್ರದಲ್ಲಿ ಕಿಚ್ಚ ಸುದೀಪ್, ರೇಖಾ, ಸುಧಾರಾಣಿ ಮುಂತಾದವರು ಕೂಡ ನಟಿಸಿದ್ರು. ತುಂಬಾ ಅದ್ಭುತವಾದ ಹಾಡುಗಳನ್ನ ಹಾಡ್ತಾ ಬಂದಿರುವ ಪಂಕಜುದಾಸ್ ಅವರು ಒಂದಿಷ್ಟು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ರು. 2024 ಫೆಬ್ರವರಿ 26 ಅವರು ಕೊನೆಯುಸಿರೆಳಿದ್ದಾರೆ. ಪತ್ನಿ ಇಬ್ಬರು ಮಕ್ಕಳನ್ನ ಅಗಲಿ ಪಂಕಜ್ ಅವರು ಇಹಲೋಕ ತ್ಯಜಿಸ್ತಾರೆ. ಅವರು ಹಾಡಿರುವಂತಹ ಮತ್ತೊಂದು ಹಾಡು ದುಃಖ ಸುಖತ ಏಕ ಸಬಕ, ಸಾಹಿತ್ಯ ಜಫರ್ ಗೋರಖ್ಪುರಿ, ಹಾಡಿದವರು ಪಂಕಜುದಾಸ್.

0: ಕೇಳುಗರೆ, ಇವತ್ತಿನ ಗಜಲ್ ಕಾರ್ಯಕ್ರಮದಲ್ಲಿ ಗಜಲ್ ಮಾಂತ್ರಿಕ ಪಂಕಜುದಾಸ್ ಅವರ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.85. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮನು ಬಳಿಗಾರ್ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ನನ್ನ ಪ್ರಕಾರ ನಾನು ಮೊದಲು ಓದಿದಂತಹ ಒಂದು ಕಾದಂಬರಿ ಹೆಣ್ಮಕ್ಕಳದಂದ್ರೆ ಅನುಪಮಾ ನಿರಂಜನ ಅವ್ರದ್ದು. ನಾನು ಇನ್ನೂ ಹೈಸ್ಕೂಲ್ನಾಗಿದ್ದೆ ಅವಾಗ. ಹೃದಯ ವಲ್ಲಭ ಅಂತ ಒಂದು ಕರ್ಮ ಇರೋದ್ರೊಳಗೆ ಅದು ಇದು ಬರ್ತಿತ್ತು. ಅದ್ರ ಸಲುವಾಗಿ ನಾ ಕಾಯ್ತಿದ್ದೆ. ಅವಾಗ ನನಗೆ ಹಿಂಗೆ ನಮ್ಮ ಕಡೆ ಸರ್ ನೇಮ್ ಇರ್ತವ್ರಿ, ಮನು ಬಳಿಗಾರ್, ಸಿದ್ದನಗೌಡ ಪಟೇಲ್, ಈ ತರ ನಮ್ಮಲ್ಲಿ. ಇದೇನಿದು ಅನುಪಮ ಹೆಣ್ಮಗಳು ನಿರಂಜನ, ಇದು ಹೆಸರು ಹೆಂಗೈತಲ್ಲ ಇದು ಅಂತಿದ್ನೆ. ಭೈರಪ್ಪರದು ವಂಶವೃಕ್ಷ ಮೊದಲು ಓದಕ್ ಶುರು ಮಾಡಿದವು. ಭೈರಪ್ಪನ ಹೆಸರು ನಮ್ಮಲ್ಲಿ ಬಹಳ ಕಡಿಮೆ ಅಂದ್ರೆ ಸಾಹಿತ್ಯದೊಡನೆ ಹೆಸರುಗಳು ಕೂಡ ಬಹಳ ಕುತೂಹಲಕಾರಿಯಾಗಿದ್ದು ನಮಗೆ ಆ ವಯಸ್ಸಿನಲ್ಲಿ. ಅವಾಗ ನಿರಂಜನ ಅಂದ್ರೆ ಅವ್ರ ಗಂಡನ ಹೆಸರು ಇರ್ತೈತಿ, ಹಂಗಾರೆ ನಿರಂಜನ ಯಾರು? ಶುರುವಾತ್ ನನ್ನ ಹುಡುಕಾಟ. ಹಂಗೆ ಹುಡುಕಾಟ ಮಾಡಿದಾಗ ಗೊತ್ತಾಯ್ತು, ಯೋ, ಇವರು ಬಹಳ ದೊಡ್ಡ ಬರಹಗಾರರು, ಹೋರಾಟಗಾರರು, ಅವ್ರಿಗೆ ಮೈಯಾಗ ಆರಾಮಿಲ್ಲ ಅಂತ ನನಗೆ ಪಾರ್ಶ್ವಾಯಿ ಆಗೈತಿ ಅಂತಾನೆ. ಅವಾಗ ನಮ್ಗೆ ಗೊತ್ತಿದ್ದಿಲ್ಲ, ಆಮೇಲೆ ಗೊತ್ತಾಯ್ತು ಅವ್ರಿಗೆ ಮೈಯಾಗ ಆರಾಮಿಲ್ಲ ಅಂತ ಆದರೂ ಬರೀತಾರಂತ. ಅಂದ್ರೆ ನಾವು ಬರವಣಿಗೆಯನ್ನು ಯಾವ ಕಾಲಕ್ಕೂ ನಿಲ್ಲಿಸಬಾರ್ದು ಅನ್ನೋ ಅಂತ ಒಂದು ಸಂದೇಶ ನನಗೆ ಅವಾಗ ಸಿಕ್ತು. ಅನುಪಮ ನಿರಂಜನವರ ಮೂಲಕ ನಿರಂಜನವರ ಪರಿಚಯ ಆಗಿ ಅವರ ಒಂದು ಇಡೀ ವಿಶ್ವ ಸ್ವರೂಪಿಯಾದಂಥವರ ವಿದ್ವತ್ತಿನ ದರ್ಶನ ನನಗಾಯ್ತು. ಅಂತ ಒಬ್ಬ ಮಹಾನ್ ಹೋರಾಟಗಾರ, ಬರಹಗಾರ, ಜೀವಿ, ಮುಖ್ಯವಾಗಿ ಬದುಕಿ ತೋರಿಸಿದಂಥವರು, ಬದುಕು ಮತ್ತು ಬರಹದ ನಡುವಿನ ಕಂದಕವನ್ನು ಮುಚ್ಚಿ ಹಾಕಿ ನಡೆದು ತೋರಿಸುವಂತ ಮಾದರಿಯ ವ್ಯಕ್ತಿಯವರು ಅಂತ ಗೊತ್ತಾಗಿ ನನಗೆ. ಅವರ ಸಾಹಿತ್ಯವನ್ನು ಸ್ವಲ್ಪ ಸ್ವಲ್ಪ ಓದಿದೆ. ಈಗ ಅವರು ನಮ್ಮ ಪ್ರೊಫೆಸರ್ ಧರ್ಮ ಅವರು ಕೇಳಿದರು, ನೀವು ಅವರ ಚಿರಸ್ಮರಣೆ ಕಾದಂಬರಿ ಓದಿನ? ಅದನ್ನ ನಾವು ಓದಿಲ್ಲ, ಬೇರೆ ಓದಿದ್ದೀನಿ, ಮೃತ್ಯುಂಜಯ ಓದಿನಿ ಇವ್ರೆ. ಆದರೆ ಚಿರಸ್ಮರಣೆ ಬಗ್ಗೆ ತಾವು ಹೇಳ್ತಾ ಮಲಯಾಳಂದವರ ಭಾಷಾ ಪ್ರೇಮದ ಬಗ್ಗೆ ಇದೆಲ್ಲ ಹೇಳಿದ್ರಿ. ಅಲ್ಲಿ ಇದ್ದಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಹತ್ವ ಬರ್ತಿತ್ತು ನಮ್ಮ ನಿರಂಜನ ಅವರಿಗೆ ಅಂತ ಹೇಳಿದ್ರೆ ನಿಜ. ಇಲ್ಲಿ ಬಂದ ಕೂಡಲೇ ಸಿದ್ದನಗೌಡರು, ಮೋಹನ್ ಅವರು ನಾವು ಕೂಡಿ ಬಂದ್ವಿ. ಅವಾಗನ ಮಾತಾಡ್ತಾ ಇದ್ದೀವಿ ನಾವು, ಕರ್ನಾಟಕ ಸರ್ಕಾರ ಬಹಳ ಜನರ ಹೆಸರಲ್ಲಿ ಟ್ರಸ್ಟ್ ಮಾಡಿದೆ, ನಿರಂಜನರ ಹೆಸರು ಮಾಡಲಿಲ್ಲ. ಅನಕರು ಅವ್ರದ್ದಿದೆ, ಈ ಪ್ರಗತಿಶೀಲರ ಬಗ್ಗೆ ಹೇಳೋದಾದ್ರೆ ಈಗ ಅದ್ರ ಬಗ್ಗೆ ಎಲ್ಲ ಅವ್ರು ಹೇಳಿದ್ರಿಂದ ಬಹಳ ಅವಶ್ಯ ಅನಿಸಿದಂತ ಅಂಶಗಳನ್ನ ಸರ್ಕಾರದ ಜೊತೆಗೆ ನಾನು ಬಹಳ 40 ವರ್ಷ ಕೆಲಸ ಮಾಡಿದ್ರಿಂದ ಅವು ಬಹಳ ಮುಖ್ಯ ಆಕವು ಇದರಲ್ಲಿ. ಈಗ ಕಂಪ್ಯೂಟರ್ದು ಹೇಳುವಾಗ ಸೋಮೇಶ್ವರ ಅಮೃತೇಶ್ವರ ಮಗ ಅನ್ರಿ ನೀವು, ಹಾ, ಅವ್ರಿಗೆ ಹೇಳಿದ್ದೆ ನೀವು ಈಗ ಕನ್ನಡದ ಕಾಲುಗಳು ನೀವು ಅಂತ ಅಂದ್ರೆ ಅದು ಇರಲಿಲ್ಲ ಅಂದ್ರೆ ಕಂಪ್ಯೂಟರ್ ನಾವು ನಡೀಲಿಕ್ಕೆ ಆಗೋದಿಲ್ಲ, ಓಡಕ್ಕಂತೂ ಆಗೋದೇ ಇಲ್ಲ. ಹಂಗೆ ಅವಾಗಿನ ಕಾಲಕ್ಕೆ ಅವರು ಅವ್ರದ್ದೊಂದು ಸಾಹಿತ್ಯದ ಬಗ್ಗೆ ಚರ್ಚೆ ಆಗಬೇಕಂದ್ರೆ ಅವರ ಜೀವನವನ್ನು ನಾವು ತಿಳಿದುಕೊಳ್ಬೇಕು ಅಂತಂದ್ರೆ ಅವರ ಬಗ್ಗೆ ನಾವು ಪ್ರಚಾರ ಮಾಡಬೇಕಂದ್ರೆ ಅವರ ವಿಚಾರಗಳನ್ನು ಟ್ರಸ್ಟ್ ಆಗೋದು ಬಹಳ ಮುಖ್ಯ. ನನ್ನ ಅವಧಿಯೊಳಗೆ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯೊಳಗೆ ನಾನು ಅಂದ್ ಹೇಳ್ಕೊಂತೀನಿ ಅಂತ ದಯವಿಟ್ಟು ಯಾರು ತಿಳ್ಕೋಬಾರ್ದು. ಇಲ್ಲಿ ಬಹಳ ರೆಲೆವೆಂಟ್ ಅಂತ ತಿಳ್ಕೊಂಡು ಅದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಷ್ಟೇ. ನನಗಿಂತ ಹೆಚ್ಚಿಗೆ ಕೆಲಸ ಮಾಡಿದವರು ಬಹಳ ಜನ ಇರ್ತಾರೆ, ಆ ಪ್ರಜ್ಞೆ ನನಗಿದೆ. 24 ಇವತ್ತು ಟ್ರಸ್ಟ್ಗಳದವು ಸರ್ಕಾರದ ವತಿಯಿಂದ, ಅದರಾಗ 11-12 ನಾನು ಆಯುಕ್ತ ಮತ್ತು ನಿರ್ದೇಶಕ ಇದ್ದಾಗ ಮಾಡಿದ್ವು ಅದವು. ಕನ್ನಡ ಸಂಸ್ಕೃತಿ ಇಲಾಖೆ ಕೆಂಗಲ್ಲವ್ರ ಕಾಲದಿಂದ ನಡೆದು ಬಂದೈತಿ 75 ವರ್ಷ ಅನ್ನೋನು ಈಗ ಅದಕ್ಕೆ ಹೆಚ್ಚು ಕಡಿಮೆ. ಆವಾಗಲಿಂದ ಇದ್ದಿದ್ರು ಅರ್ಧ ನಾವಿದ್ದಾಗ ಆಗೈತಿ. ಬಹುಶಃ ಅವಾಗ ಈ ಶತಮಾನೋತ್ಸವ ಬರಲಿಲ್ಲ, ನಾ ಇದ್ದಾಗ ಬಂದಿದ್ರೆ ಖಂಡಿತವಾಗಿ ಅವಾಗ ಮಾಡಬಹುದಾಗಿತ್ತು. ಈಗ ನಾನು ಸರ್ಕಾರಕ್ಕೆ ಈ ಮೂಲಕ ಇಲ್ಲಿ ನಾನು ಕೇಳಿಕೊಳ್ಳೋದೇನಂದ್ರೆ, ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದ್ರೆ, ಇವತ್ತಿನ ಮುಖ್ಯ ಅಂಶ ಇದು ಈ ಒಂದು ಸೆಮಿನಾರ್ದ ಒಂದು ಅಂದ್ರೆ ಸಾಹಿತ್ಯವನ್ನು ಬಿಟ್ಟು ಹೊರಗಡೆ ಅಂದ್ರೆ ನಿರಂಜನ ಅವರ ಹೆಸರಲ್ಲೇ ಒಂದು ಟ್ರಸ್ಟ್ ಆಗಲಿ ಸರ್ಕಾರದಲ್ಲಿ, ಹಾಗೂ ಅವರ ಸಮಗ್ರ ಸಾಹಿತ್ಯವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಹೊರತರುವಂತಾಗಲಿ ತಕ್ಷಣ. ಇವು ಎರಡು ಈ ಸಮ್ಮೇಳನದ ನಿರ್ಣಯಗಳು ಅಂತ ಹೇಳಿ ನೀವು ಮಾಡಿ ಸರ್ಕಾರಕ್ಕೆ ಬರೀಬೇಕು. ಮಾನ್ಯ ಕುಲಪತಿಗಳು, ನಿಮಗೆ ಬಹಳ ಅಭಿರುಚಿ ಐತಿ ಅಲ್ರಿ. ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ಒಬ್ಬ ಎಮ್ಮೆದ ಬಂದು ಕನ್ನಡಕ್ಕೆ ಕುಂದಿರ್ತಾನೆ ಅಂತ ಹೇಳಿದ್ರೆ ನಾಗಪ್ಪಗೌಡ್ರೆ ನೀವು ಹೇಳಿ ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ನಿಜವಾದ ಸಾಹಿತ್ಯದ ಪ್ರೀತಿ ಅವ್ರಿಗೆ ಐತಿ. ಆದ್ರಿಂದ ಆ ಪ್ರೀತಿ ಅವರು ಇದ್ದಿದ್ದು ಈಗಾಗಲೇ ಒತ್ತಡ ಅವ್ರು ಹೇರಿದ್ದಾರೆ ಮಾತಿನ ಮೂಲಕ, ಅದು ಸರ್ಕಾರಕ್ಕೆ ತಲುಪಲಿ ಅಂತ ಹೇಳಿ ನಾನು ಈ ಹೊತ್ತಿನಲ್ಲಿ ಹೇಳ್ತೇನೆ. ಇನ್ನ ಇಡೀ ಪರಂಪರೆಯ ಬಗ್ಗೆ ನಾವು ಮಾತನಾಡುವಾಗ ಇದೇ ಭಾಗದ ಕಾರಂತರು ನಾವು ಮರೆಯಕಾಗೋದಲ್ಲ. ಎಷ್ಟೊಂದು ಕ್ರಾಂತಿಕಾರಿ ವಿಚಾರದವರು ಅವರು ಕಾರಂತರು. ಅವರು ಕೂಡ ಇವರಿಗಿಂತ ಒಂದು 22 ವರ್ಷ ಮೊದಲು ಅವರು 1924 ಕಾರಂತರು 1902, ಕುವೆಂಪು 1904. ಅಂದ್ರೆ ಒಂದು 20-25 ವರ್ಷ ಮೊದಲೇನೆ ಜನ ಏನದಲ್ಲ ಕುವೆಂಪು ಕಾರಂತ್. ಕಾರಂತರದು ನೀವು ಪ್ರಗತಿಶೀಲರಿ ಅಂತ ತಗೊಳ್ಳಿಕ್ಕಿಲ್ಲ, ಆದ್ರೆ ಅವ್ರ ಸಾಹಿತ್ಯದಲ್ಲಿ ಪ್ರಗತಿಶೀಲ ವಿಚಾರಗಳು ಎಷ್ಟದವು. ಬದುಕಿನಲ್ಲಿ ಅವರು ಅದನ್ನು ಮಾಡಿ ನಡೆದು ತೋರಿಸ್ಯಾರ ಅವರು ಕಾರಂತರು ಕೂಡ. ನಾನು ಒಂದು ಕಡೆ ಅವ್ರನ್ನ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಕರೆಸಿದ್ದೆ ಈಗ 38 ವರ್ಷದಿಂದ. ನಾನು ಸಣ್ಣ ಹುಡುಗ ಅವಾಗ, ಅವ್ರದ್ದು ಅವಾಗ ಅಷ್ಟು ಹುಚ್ಚು ಹಿಡಿದು ಬಿಟ್ಟಿತ್ತು ನನಗೆ. ನಮ್ಮ ಮನೆಯಾಗ 2 ದಿವಸ ಇಟ್ಟುಕೊಂಡಿದ್ದೆ. ಅವಾಗ ಗೊತ್ತಾಯ್ತು ನನಗೆ ಅವರು ನಡೆ ನುಡಿ ಬೇರೆ ಇಲ್ಲ ಇಲ್ಲ. ಕಾರಂತರು ಕೂಡ ಹಂಗೇನೆ, ಅವರು ಇದೇ ಭಾಗದವರು. ಅಂದ್ರೆ ಈ ಭಾಗಕ್ಕೆ ನಿರಂಜನ ತರಬೇಕಂದಿರ್ತಾವು. ಬಹುಶಃ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ನೋಡಿತಾವು ಹಂಗೆ ಅಂದಿರಬಹುದು. ಆದ್ರೆ ದಕ್ಷಿಣ ಕನ್ನಡ ಸ್ವಾತಂತ್ರ್ಯ ಹೋರಾಟದಲ್ಲಿ, ಏಕೀಕರಣದಲ್ಲಿ, ಸಮಾನತೆಯ ಸಂದೇಶ ಸಾರುವಲ್ಲಿ ಯಾವುದರಲ್ಲಿಯೂ ಎಂದು ಹಿಂದೆ ಉಳಿದಿಲ್ಲ. ಅದು ತಮ್ಗೆ ಗೊತ್ತಿದೆ. ಬಟ್ ನಿಮ್ಮ ನೀವು ಹೇಳ್ಕೋಬಾರ್ದು ಅಂತ ನೀವು ಹಂಗೆ ಅಂದಿರಬೇಕು ನನಗನ್ನಿಸ್ತದೆ. ಕಾಸರಗೋಡಿಂದೇ ಹೇಳೋದಾದರೆ ನಮ್ಮ ಅನೇಕ ಸಾಹಿತಿಗಳು, ಕಲಾವಿದರು ಬೇರೆ ರಾಜ್ಯದಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ, ಇನ್ನು ಕಾಸರಗೋಡು ಬಿಡ್ರಿ ಮಲಯಾಳಂ, ತಮಿಳುನಾಡಿನಲ್ಲಿ ನಮ್ಮ ಸಾಹಿತಿಗಳು, ನಮ್ಮ ಕಲಾವಿದರೇ ಇದ್ದಿದ್ದಾಗಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಪದ್ಮಭೂಷಣಗಳು, ಪದ್ಮವಿಭೂಷಣಗಳು ನಮಗೆ ಬರ್ತಾ ಇದ್ವು. ಅಂತಹ ಶ್ರೇಷ್ಠ ಸಾಹಿತ್ಯ ರತ್ನಗಳಲ್ಲಿ ನಿರಂಜನವರು ಕೂಡ ಒಬ್ರು. ಪರವಾಗಿಲ್ಲ, ಲೇಟ್ ಆಗಿ ಈಗ ಜನ್ಮ ಶತಮಾನೋತ್ಸವನ 2 ವರ್ಷ ತಡವಾಗಿ ಆಚರಿಸ್ತಾ ಇದ್ದೀವಿ. ಅವರ ಇನ್ನಿತರ ಕಾರ್ಯ ಆದಷ್ಟು ಬೇಗ ನಡೀಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಂತೀನಿ. ಇನ್ನ ಈ ವೇದಿಕೆ ಹೆಸರು ಡಾಕ್ಟರ್ ವಿವೇಕ ರೈ ಅವ್ರದ್ದು ಇಟ್ಟಿದ್ದಾರೆ, ಬಹಳ ಖುಷಿ ಆಯ್ತು ನನಗೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಬರುವಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಎಲ್ಲಾ ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಸಹಾಯ ಮಾಡ್ಯಾರ. ನನಗಂತೂ ಕೆಟ್ಟ ಅನುಭವ ಆಗೇ ಇಲ್ಲ ಯಾವ ಸರ್ಕಾರದ ಕೂಡ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರು ಪಕ್ಷದಾಗೂ ನಾ ಇದ್ದೆ. ಕನ್ನಡದ ಕೆಲಸ ಬಂದಾಗ ಯಾವ ಮುಖ್ಯಮಂತ್ರಿ, ಯಾವ ಮಂತ್ರಿ ಅಡ್ಡ ಹಾಕಿಲ್ಲ. ಸುಮ್ಸುಮ್ಮನೆ ಕೆಲಸ ಮಾಡಲಿಲ್ಲದವರು, ಕುಣ್ಯಾಕ್ ಬರಲಿಲ್ಲದವರು ಅಟ್ಟ ಸೊಟ್ಟೈತೆ ಅಂತಾರಲ್ಲ, ಆ ಥರ ಮಾತಾಡ್ತಾರ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆವಾಗ ನಾವು ಯೋಜನೆಯನ್ನು ಮಾಡಿಕೊಟ್ಟಾಗ, ಕ್ರಿಯಾ ಯೋಜನೆ ಮಾಡಿಸಿದ್ವಿ, 12 ವಿಶ್ವವಿದ್ಯಾಲಯಗಳಿಗೆ 1 ಕೋಟಿ ಅಂತ ಮಂಜೂರು ಮಾಡಿಸಿದ್ವಿ. ಮಂಜೂರು ಮಾಡಿಸುವಾಗ ಕ್ರಿಯಾ ಯೋಜನೆ ಮಾಡಬೇಕಲ್ಲ. ಬಹಳ ಮಂದಿ ಬರೇ ನಮಗೆ ಆ ಕಟ್ಟಡ ಕಟ್ಟ್ರಿ, ನಮಗೆ ಇಷ್ಟು ಕಂಪ್ಯೂಟರ್ ಬೇಕು, ಎಲ್ಲರೂ ಅದ್ರ ಬಗ್ಗೆ, ಭೌತಿಕ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ರು. 11 ಜನ ಕುಲಪತಿಗಳ ಸಭೆ ಕರೆದಿದ್ದೆ, ನನ್ನ ಅಧ್ಯಕ್ಷತೆ ಒಳಗೆ ಎಲ್ಲರೂ ಬಂದಿದ್ರು. ಗ್ರಾಂಟ್ ಕೊಡ್ತೀವಿ ಅಂದ್ರೆ ಪ್ರೊಫೆಸರ್ ಜವರೇಗೌಡರು ಹೇಳಿದ್ರು, ನಮ್ಗೆ 5 ಲಕ್ಷ ರೂಪಾಯಿ ತರಕ ಹಾಕಿದ್ದಲ್ರಿ ಮನು, ನೀವೇನು 1 ಕೋಟಿ ರೂಪಾಯಿ ಕೊಡಕತ್ತಿರಲ್ಲ, ಇದು ಅವರು ಸದ್ಭಾವಕ್ಕೆ ಮಾಡ್ಕೊಂತಾರ ಅಂತಾರೆ. ಸರ್ ನೀವಿನ್ನು ಅದಿರಿ, ಮಾರ್ಗದರ್ಶನ ಮಾಡ್ರಿ ಅಂತ ಹೇಳಿದ್ದೆ. ಎಂ ಕಲಬುರ್ಗಿ ಅವರು ಅದನ್ನೇ ಹೇಳಿದ್ರು ಮಾತು. ಆದ್ರೆ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂತ ವಿಶ್ವವಿದ್ಯಾಲಯಗಳಲ್ಲಿ ಪ್ರೊಫೆಸರ್ ಧರ್ಮ ಅವರೇ, ನಿಮ್ಮ ವಿಶ್ವವಿದ್ಯಾಲಯ ಕೂಡ ಇದೆ, ಅದನ್ನ ಬಹಳ ಹೆಮ್ಮೆ ಮತ್ತು ಹರ್ಷದಿಂದ ಹೇಳ್ತೀನಿ. ಆವಾಗ ಪ್ರೊಫೆಸರ್ ಬಿ ಎ ವಿವೇಕ ರೈ ಅವರು ಆ ಸಭೆಗೆ ಬಂದಿದ್ರು. ನಾನು ನನ್ನ ಕುರ್ಚಿ ಬಿಟ್ಟು ಈ ಕಡೆ ಸರಿದು, ಸರ್ ಇಲ್ಲಿ ಕ್ರಿಯಾ ಯೋಜನೆ ಮಾಡುವಂತಹ ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದು ನಾನು, ಆದ್ರೆ ನನಗನ್ನಿಸ್ತದೆ ನನಗಿಂತ ಹೆಚ್ಚು ಯೋಗ್ಯತೆ ಉಳ್ಳವರು ಪ್ರೊಫೆಸರ್ ಬಿ ಎ ವಿವೇಕ ರೈ ಅವರು ಅಂತ ಅನಿಸ್ತದೆ. ತಾವು ಅಧ್ಯಕ್ಷತೆಯನ್ನು ಮಾಡಿ ಈ ಸಭೆಯನ್ನು ನಡೆಸಿಕೊಡ್ರಿ, ನಾನು ಅದನ್ನು ಸರ್ಕಾರಕ್ಕೆ ಕಳಿಸಿಕೊಟ್ಟು ಅನುಮೋದನೆ ಮಾಡಿಸ್ತೇನೆ ಅಂತ ಹೇಳಿ ನಾನು ಪಕ್ಕದ ಸೇರಿನ ಕೂತ್ಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಮಾಡೀನಿ. ಇವತ್ತೇನು ಎಲ್ಲಾ ಯೋಜನೆಗಳು ನಡೆದವಲ್ಲ, ಒಟ್ಟು 22 ಕೋಟಿ ಯೋಜನೆ ಇದೆ. ಅವತ್ತಿನ ಕಾಲಕ್ಕೆ 17 ವರ್ಷಗಳ ಹಿಂದೆ ಅಂತ ಒಂದು ಯೋಜನೆಯನ್ನು ಮಾಡಿಕೊಟ್ಟಂತಹ ಬಹಳ ನಮ್ಮ ಹಿರಿಯ ವಿದ್ವಾಂಸರು ಪ್ರೊಫೆಸರ್ ವಿವೇಕ ರೈ ಅವರು, ಅವ್ರನ್ನು ಕೂಡ ನಾನು ಇಲ್ಲಿ ನೆನೆಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನ್ನಡ ಉಳಿದಿದ್ದೇ ಇಂಥವರಿಂದ, ಇಂಥ ಪ್ರೊಫೆಸರ್ಗಳ ಕಡೆಯಿಂದ, ಇಂಥ ಆಸಕ್ತ ವಿದ್ಯಾರ್ಥಿಗಳ ಕಡೆಯಿಂದ. ಇನ್ನ 50 ವರ್ಷಕ್ಕೆ ಕನ್ನಡ ಇರ್ತದೆ ಇಲ್ರಿ ಸಂಶಯ ಅಂದ್ರೆ ಈಗ ಸಿದ್ದನಗೌಡರು ಬರೋ ಮುಂದೆ ಹೇಳಿದ್ರು, ಬಟ್ ನನಗೆ ಗೌಡ್ರ ಅದು ನಿಜ ನೀವು ಹೇಳೋದು, ಹೊರತು ಬೀಳ್ತದೆ ಕನ್ನಡಕ್ಕೆ. ಆದ್ರೆ ಕನ್ನಡ ಅವಿನಾಶಿ ಭಾಷೆಯಾಗಿ ಉಳಿಲಿಕ್ಕೆ ಸಾಧ್ಯ ಐತಿ. ಕತ್ತೇನಿ ಮೇಡಮ್, ನೀವು ಅಲ್ಲೇ ಪಡಸಾಲಿ ಒಳಗೆ ಅಡಿಗೆ ಮನೆಯೊಳಗೆ ನಿಮ್ಮ ಅಕ್ಕಂಗಿರಿಗೆಲ್ಲ ಬರಕ್ ಹೇಳ್ಬೇಕು. ಈಗ ನಾವು ಅಡಿಗೆ ಮನೆಗೆ ಹೋಗಿವಿ, ಪಡಸಾಲಿಗೆ ಹೋಗಿವಿ, ಅದು ಬೇರೆ ಪ್ರಶ್ನೆ. ಅಂದ್ರೆ ನಮ್ಮ ಮಕ್ಕಳಲ್ಲಿ ಮಾತಾಡುವಂಗಾಗಲಿ, ಅದು ಉಳಿದೇ ಉಳಿತದೆ ನಮ್ಮ ಜಾನಪದದಿಂದಾಗಿ. ನಮ್ಮ ಪಂಪ, ರನ್ನ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವೆಲ್ಲ ಅದಾವಲ್ಲ ನಮ್ಮಲ್ಲಿ, ಅವರೆಲ್ಲರಿಂದಾಗಿ. ಆಧುನಿಕರಲ್ಲಿ ಕುವೆಂಪು, ಕಾರಂತ, ಬೇಂದ್ರೆ ಇಂಥವರೆಲ್ಲ ಅದಾರ, ಭೈರಪ್ಪ ಇವರೆಲ್ಲ ಇಂಥವ್ರು ಇರೋದ್ರಿಂದ ಕನ್ನಡಕ್ಕೆ ಅಷ್ಟೊಂದು ಧಕ್ಕೆ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಸಮಾನತೆಯ ಸಂದೇಶ ನಮ್ಮ ದೇಶದ ಮುಖ್ಯ ತತ್ವ ಅದು. ಯಾರೇನೇ ಇರಲಿ, ಅಲ್ರಿ ವೇದ ಕಾಲದೊಳಗೆ ಹೇಳ್ಯಾರಲ್ಲ, ಸರ್ವೇ ಜನ ಸುಖಿನೋ ಭವಂತು ವಸುಧೈವ ಕುಟುಂಬಕಂ. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಹೊಸ ವಿಚಾರಗಳಲ್ಲ, ಅನುಷ್ಠಾನ ಮಾಡುವಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಆಗಿರ್ತವು. ಇದು ನನ್ನ ಸ್ಪಷ್ಟ ನಿಲುವು, ನಂದು ನಾ ಅದನ್ನೇ ಹೇಳ್ತೀನಿ. ನಮ್ಮ ದೇಶದೊಳಗೆ ಆ ತತ್ವಗಳು ಅಡಕಾಗಿಬಿಟ್ಟವು, ನಮ್ಮ ನರನಾಡಿಗಳಲ್ಲಿ ಬಂದ್ಬಿಟ್ಟತಿ. ಸಮಾನತೆ, ಮಾನವೀಯತೆ ನಮ್ಗೆ ಯಾರು ಕಲಿಸಿಕೊಡ್ಬೇಕಾಗಿಲ್ಲ. ಆದರೆ ಕಾಲಕಾಲಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತವೆ. ಅನುಷ್ಠಾನ ಮಾಡುವಾಗ ಒಬ್ರು ಮುಂದೆ ಹೋಗ್ತಾರ, ಒಬ್ರು ಹಿಂದೆ ಉಳಿತಾರ. ಅದನ್ನ ದ್ವೇಷಕ್ಕಾಗಿ ನಾವು ಉಪಯೋಗ ಮಾಡಬಾರದು ಅಂತ ಹೇಳಿ ನಾನು ಸ್ಪಷ್ಟ ನನ್ನ ನಿಲುವು. ಬೇರೆಯವರು ಏನಾದರೂ ಅನ್ಬೋದು ಇದಕ್ಕೆ, ಅದು ಯಾವ ಬಣ್ಣ ಹಚ್ಚುವ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರತ್ಯೇಕ ಚರ್ಚೆ ಮಾಡೋದಾದ್ರೂ ಕೂಡ ನಾನು ತಯಾರಿರ್ತೇನೆ. ಆದ್ದರಿಂದ ಇವು ನಮ್ಮ ದೇಶದ ವಿಚಾರಗಳು, ಕರ್ನಾಟಕದ ವಿಚಾರಗಳು, ನಮ್ಮ ಸಾಹಿತ್ಯ, ನಮ್ಮ ಕಲೆ, ನಮ್ಮ ಪರಂಪರೆ, ಒಟ್ಟಾರೆಯಾಗಿ ಇದನ್ನೇ, ಅದು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಯಾವುದೇ ಇರಲಿ, ಕವಿರಾಜ ಮಾರ್ಗ, ನೀವು ಯಾರನ್ನೇ ಕವಿಗಳನ್ನ ತೋರಿ, ಯಾರು ಕವನ ಬರೆದು ಜೈಲಿಗೆ ಹೋದರು ಅನೇಕ ಜನ ಸ್ವಾತಂತ್ರ್ಯದ ಹೊತ್ತಿನಲ್ಲಿ, ಅದು ಸಮಾನತೆಯ ಒಂದು ಕೂಗು. ಅದು ಸ್ವಾತಂತ್ರ್ಯ ಬರಲಿಲ್ಲ ಅಂದ್ರೆ ಸಮಾನತೆ ಇಲ್ಲಿರ್ತತಿ. ಆದ್ದರಿಂದ ಏಕೀಕರಣದೊಳಗೆ ಕಾರ್ನಾಡ ಸದಾಶಿವರಾವ್, ದೇಶಭಕ್ತ ಕಾರ್ನಾಡ ಸದಾಶಿವರಾವ್ ಅಂತ ಓದ್ತಿದ್ವಿ ನಾವು. ಹಂಗೆ ಅನೇಕರನ್ನು ಕೊಟ್ಟಂತಹ ಈ ನಾಡು, ಈ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಂತಲ್ಲ, ನಮ್ಮ ಇಡೀ ನಾಡೇ ಬಹಳ ಕ್ರಿಯಾಶೀಲವಾದಂಥದ್ದು. ಇವತ್ತು ಹೊರಗಿಲ್ಲವರಿಗೆ ಅನ್ನ ಕೊಡುವಂತಹ ದೇಶ, ಪ್ರದೇಶ ನಮ್ಮ ಕನ್ನಡ ನಾಡು. ಇದೆಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕ. ನಿರಂಜನರವರು ಕಟ್ಟಿದಂತಹ ಉತ್ತಮ ಸಾಹಿತ್ಯ ಇದೆಯಲ್ಲ, ವೈಚಾರಿಕ ಸಾಹಿತ್ಯ, ಸಮಾನತೆ ಸಾಹಿತ್ಯ, ಅದು ನಮ್ಮನ್ನು ನಡೆಸಿತು. ಅವರ ನಾಟಕಗಳು, ಅವರ ಕತೆಗಳು, ಕಾದಂಬರಿಗಳು, ಅಂಕಣ ಬರಹಗಳು ಎಲ್ಲವೂ ನಮಗೆ ಮಾರ್ಗದರ್ಶಿಯಾಗಿ ಇವತ್ತು ನಮ್ಮೆದುರಿಗವೆ. ಅವುಗಳನ್ನು ಪಾಲಿಸುವ ಹೊಣೆ ನಮ್ಮ ಮುಂದೈತಿ. ಅದನ್ನು ಚೆನ್ನಾಗಿ ನಾವೆಲ್ಲರೂ ಅರಿತುಕೊಂಡು ನುಡಿದಂತೆ ನಡೆಯೋಣ ಅಂತ ಹೇಳಿ, ಈ ಹೊತ್ತಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದವರು ಬಹಳ ಚೆನ್ನಾಗಿ ಬಂದ ಕೂಡಲೇ ಅಂದಿವಲ್ರಿ, ಎಷ್ಟು ಶಿಸ್ತು ನೋಡ್ರಿ ಇವ್ರದ್ದು. ಮಂಗಳೂರವ್ರು ಏನು ಮಾತಾಡಿದ್ರು ಕೆಲಸ ಮಾತ್ರ ಬಹಳ ಶಿಸ್ತಿನಿಂದ ಮಾಡ್ತಾರಂತ. ಇವರು ಮಾತಾಡೋ ಹೊತ್ತಿನಾಗ ನಮಗೆ, ನಾ ಇದಕ್ಕೆ ಅಂದೆ ಇದು ಮ್ಯೂಸಿಕಲ್ ಕನ್ನಡ ರೀ ಇವರು ಮಾತಾಡೋದು ಅಂತ ಅಂದ್ರೆ, ಅಷ್ಟು ಚೆನ್ನಾಗಿ ಎಳೆದು ಎಳೆದು ಕೇಳೋರಿಗೆ ಒಂಥರ ಮಧುರವಾದಂಥ ಭಾಷೆ ಇದು. ಇದು ಮುಂದುವರಿಲಿ, ಈ ಮಾಧುರ್ಯ ನಮ್ಮ ಜೀವನದಲ್ಲಿ, ನಮ್ಮ ದೇಶವನ್ನು ಕಟ್ಟುವಲ್ಲಿ, ರಾಜ್ಯವನ್ನು ಮುನ್ನಡೆಸುವಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸಲಿ ಅಂತ ನಾ ಹೇಳಿ ತಮ್ಮಲ್ಲೇ ಮನವರಿಕೆ ಮಾಡಿಕೊಂಡು, ಯುವಕರಲ್ಲಿ ವಿಶೇಷವಾಗಿ ಈ ಕನ್ನಡ ಈ ವಿಭಾಗವನ್ನು ನೀವು ಇದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಬಳಸಿಕೊರಿ ಅಂತ ಹೇಳಿ ನನ್ನ ಈ ಅವಕಾಶಕ್ಕಾಗಿ ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಶಾಂತರೀತಿಯಿಂದ ಕುಳಿತು ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ. ನಮಸ್ಕಾರ.
3: ಇಷ್ಟವರೆಗೆ ಮನು ಬಳಿಗಾರ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ
1: ಇರೋದು ರೇಡಿಯೋ ಸಾರ್ ಎಂ 107.8 FM, ಬಣ್ಣ ಬಣ್ಣದ ಬದುಕು. ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವಂತೂ ಸ್ನೇಹಿತರೆ ಹೊಸ ವಿಚಾರದ ಕುರಿತು ಮಾತಾಡ್ತಾ ಇದ್ದೇವೆ, ಹೊಸ ಒಂದು ವಿಷಯದ ಕುರಿತು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಕ್ಯಾರಲಿನ್ ಪಿ ಡಿಸೋಜರ್ ಅವರು ಇದ್ದಾರೆ. ಸೊ ಅವರು ಇವತ್ತಿನ ಒಂದು ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಜೊತೆಗೆ ಮಾಹಿತಿಯನ್ನು ನೀಡಲು ಇದ್ದಾರೆ. ಸೊ ಡಾಕ್ಟರ್ ಕ್ಯಾರಲಿನ್ ಡಿಸೋಜರ್ ಅವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ಕಾರ್ಯಕ್ರಮಕ್ಕೆ.
2: ಧನ್ಯವಾದಗಳು ರೋಷನ್.
1: ಸೊ ಡಾಕ್ಟರ್ ಹೇಗಿದ್ದೀರಿ?
2: ಫೈನ್ ಫೈನ್ ರೋಷನ್.
1: ಓಕೆ. ಸೊ ಇವತ್ತು ನಾವು ಚರ್ಚಿಸುವ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸಬೇಕಾದ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಡಾಕ್ಟರ್ ಕ್ಯಾರಲಿನ್ ಪಿ ಡಿಸೋಜರ್ ಅವರು ನಮಗೆ ಹೊಸಬ್ರಲ್ಲ. ಸೊ ಅವರು ತುಂಬಾ ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರೆ. ಸೊ ಅವರು ಸಾಕಷ್ಟು ಮಾಹಿತಿಯನ್ನು ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಸೊ ನರ ಮನೋರೋಗ ತಜ್ಞರಾಗಿ ಕಳೆದ 20 ವರ್ಷಕ್ಕೂ ಅಧಿಕ ಸಮಯದಿಂದ ನಮ್ಮ ಮಂಗಳೂರಿನಲ್ಲಿ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸೊ ಹಾಗಾಗಿ ಅವರಿಗೆ ಹಲವಾರು ವಿಚಾರಗಳ ಕುರಿತು ಏನು ಮಾಹಿತಿ ಇದೆ, ಅದೇ ರೀತಿ ಅಭಿಪ್ರಾಯಗಳು ಕೂಡ ಇವೆ, ಅದೇ ರೀತಿ ಸಾಕಷ್ಟು ವಿಷಯಗಳು ಕೂಡ ಗೊತ್ತಿವೆ. ಸೊ ಆ ವಿಚಾರದ ಕುರಿತು ಅವರು ನಮಗಂತೂ ತಿಳಿಸಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ಇವತ್ತು ಒತ್ತಡ ಕೂಡಿಸು ಆತ್ಮಹತ್ಯೆ ಇಸ್ ಈಕ್ವಲ್ ಟು ಶೂನ್ಯ ಎಂಬಂತ ನಾನು ವಿಚಾರ ಒಂದು ಫಾರ್ಮುಲಾ ಏನು ಒತ್ತಡದಿಂದ ಪ್ಲಸ್ ಆತ್ಮಹತ್ಯೆ ಎರಡೂ ವಿಚಾರಗಳನ್ನು ಸೇರಿಸಿದಾಗ ಏನು ನಮ್ಮ ಬದುಕು ಶೂನ್ಯವಾಗುತ್ತೆ, ಆ ರೀತಿಯ ಒಂದು ವಿಚಾರಕ್ಕೆ ಸಂಬಂಧಿಸಿದ ಮಾತಾಡ್ತೇವೆ, ಒತ್ತಡ ಮತ್ತು ಆತ್ಮಹತ್ಯೆಯ ಕುರಿತು. ಸೊ ಡಾಕ್ಟರ್ ನಮಗೆ ಮಾಹಿತಿಯನ್ನು ನೀಡ್ತಾರೆ. ಡಾಕ್ಟರ್ ಅವರೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳುವಾಗ ಒತ್ತಡ ಅಥವಾ ಸ್ಟ್ರೆಸ್ ಎಂದರೆ ಏನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟ್ರೆ?
2: ಈಗ ನೋಡಿ ರೋಷನ್, ನಮ್ಮ ಜನಸಾಮಾನ್ಯರಿಗೆ ಒಂದು ಜನ ಕೂಡ ಇಲ್ಲ ಸ್ಟ್ರೆಸ್ ಇಲ್ಲದವರು, ನೀವು ಒಪ್ಕೊಳ್ತಿರಲ್ಲ. ಈಗ ನಿಮಗೂ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಒಂದು ಸ್ಟ್ರೆಸ್ ಇದ್ದಿರಬಹುದು ಇವತ್ತು.

0: ಆ ಜೀವನ ಶೈಲಿಯಲ್ಲಿ ತುಂಬಾ ನೆಗೆಟಿವಿಟಿ ತರುತ್ತೆ ನಮ್ಗೆ, ಒಂದು ನೆಗೆಟಿವಿಟಿ ನಮ್ಗೆ ನಮ್ಮ ಆಸ್ಪಾಸನ್ನು ಹರಡುತ್ತೆ, ನಮ್ಮ ಒಳಗಡೆ ನೆಗೆಟಿವಿಟಿ ತರುತ್ತೆ, ನಮ್ಗೆ ಒಂದು ಯಾವುದು ವಿಷಯದಲ್ಲಿ ಈಗ ನೆಕ್ಸ್ಟ್ ಫ್ಯೂಚರ್ ತೋರಲ್ಲ, ಅದಕ್ಕೆ ಹೇಳೋದು ನಾವು ಡಿಸ್ಟ್ರೆಸ್ ಅಥವಾ ನೆಗೆಟಿವ್ ಸ್ಟ್ರೆಸ್. ಸೊ ಸಾಮಾನ್ಯವಾಗಿ ನಾವೆಲ್ಲರೂ ಫೋಕಸ್ ಮಾಡೋದು ಆ ನೆಗೆಟಿವ್ ಸ್ಟ್ರೆಸ್ ಬಗ್ಗೆ. ಅಂಡ್ ಸ್ಟ್ರೆಸ್ ಕೆಲವೊಮ್ಮೆ ಮೋಟಿವೇಟಿಂಗ್ ಇರುತ್ತೆ. ಈ ಸ್ಟ್ರೆಸ್ ಅಲ್ಲಿ ತುಂಬಾ ಜನರಿಗೆ ಒಳ್ಳೆ ಮಾಡಬೇಕು, ಎಕ್ಸಾಮ್ ಒಳ್ಳೆ ಫಲಿತಾಂಶ ತರಬೇಕು, ಹ್ಯಾವ್ ಟು ರೀಡ್ ಬೆಟರ್ ವಿತ್ ಸ್ಟ್ರೆಸ್, ಈ ತರ ಎಲ್ಲ ಬರುತ್ತೆ ಮನೋಭಾವನೆಗಳು. ಬಟ್ ಸುಮಾರು ಜನ ಲಾಸ್ಟ್ ಮಿನಿಟ್ ಪ್ರಾಕ್ಟಿಸ್ ಮಾಡ್ಕೊಂಡು ಲಾಸ್ಟ್ ಮಿನಿಟ್ ಇಟ್ಕೊಂಡು ಎಲ್ಲ ವಿಷಯಗಳು ಅದೇನಾಗುತ್ತೆ, ಒಂಥರ ಚಲ್ಲಪಿಲ್ಲಿಯಾಗಿ ಒತ್ತಡಕ್ಕೆ ಜಾಸ್ತಿ ಪ್ರಭಾವ ಬಂದು ದೇ ಕ್ಯಾನ್ ಎಂಡ್ ಅಪ್ ವಿತ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಥವಾ ಸುಯಿಸೈಡ್.
1: ಓಕೆ, ಸೊ ಸ್ಟ್ರೆಸ್ಸಿನ ಒಂದು ಫಲಿತಾಂಶ ಸೂಸೈಡ್ ಅಲ್ಲಿ ಕೂಡ ಅಡಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ನಾವು ನೋಡಿರ್ಬೋದು ಇತ್ತೀಚೆಗಷ್ಟೇ ನೀಟ್ ಎಕ್ಸಾಮ್ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಇದರಿಂದಾಗಿ ಒಂದು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಪ್ರಯತ್ನಿಸಿದ ಮತ್ತು ಆತ್ಮಹತ್ಯೆಗೆ ಹಿಡಿದಂತ ಘಟನೆಗಳಿವೆ. ಯಾಕೆಂದ್ರೆ ಭವಿಷ್ಯ ಇಲ್ಲಿ ಅಡಗಿತ್ತು, ಅಲ್ಲಿ ಭವಿಷ್ಯ ನಾವು ನೋಡಿರ್ಬೋದು ಝೀರೋ ಆಗ್ಬಿಟ್ಟಿತ್ತು. ನಾನು ಅದಕ್ಕೆ ಆ ಒಂದು ಕೊಟೇಶನ್ ಹಾಕ್ಬಿಟ್ಟೆ, ಯಾಕೆಂದ್ರೆ ಫಾರ್ಮುಲಾದಾಗಿ ಹಾಕ್ಬಿಟ್ಟೆ. ಹೇಳಿ ಡಾಕ್ಟರ್, ಎಂಥದೊಂದು ರೀತಿ ಆದ್ರೆ ಅಥವಾ ಯಾರ್ದೋ ಒಂದು ತಪ್ಪಿಗೆ ಯಾರು ಬಲಿಯಾಗುದು ಅಂದ್ರೆ ದೇಶಾದ್ಯಂತ ಒಂದು ಇಡೀ ದೇಶದ ಒಂದು ವಿದ್ಯಾರ್ಥಿಗಳು ಬಲಿಯಾದ್ರೆ ಇಲ್ಲಿ
0: ಇದೇ ಹೇಳುದು ನಮ್ಗೆ. ಈಗ ನೋಡಿ, ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ ಈಗ ಸ್ಟ್ರೆಸ್ ಕೆಲವರಿಗೆ ಇರುತ್ತೆ ಎಕ್ಸಾಮ್. ಈಗ ಮಕ್ಕಳಿಗೆ ಎಷ್ಟೊಂದು ಸ್ಟ್ರೆಸ್, 2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು 8ನೇ ತರಗತಿಯಿಂದ ಕೋಚಿಂಗ್ಗೆ ಸ್ಟಾರ್ಟ್ ಮಾಡ್ತಾರೆ. ದಿನಾನಿತ್ಯ ಎಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ಅವ್ರದ್ದು ಮೂವೀಸ್ ಇರಲಿ, ಫೋನ್ ಇರಲಿ, ಫ್ಯಾಮಿಲಿ ಫಂಕ್ಷನ್ಸ್ ಇರಲಿ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ಆ ಡೈಲಿ 20 ಗಂಟೆ 18 ಗಂಟೆ 15 ಗಂಟೆ ಕೂತ್ಕೊಂಡು ಓದ್ತಾರೆ. ನಮ್ಗೆ ಏನಾದರೂ ಫಲಿತಾಂಶ ಬರಬೇಕು, ಫ್ರೀ ಸೀಟ್ ಸಿಗಬೇಕು, ಇಲ್ಲ ಒಂದು ಅಪ್ಪ ಅಮ್ಮನಿಗೆ ಗೌರವ ತರಬೇಕು, ನಾನು ಏನಾದರೂ ಪ್ರೂವ್ ಮಾಡಬೇಕು ಅಂತ ಒಂದು ಹೋರಾಟ ಮಾಡ್ತಾರೆ. ಆ ಎಕ್ಸಾಮ್ ದಿನ ಇದ್ದ ಸ್ಟ್ರೆಸ್ ನಮ್ಗೆ ದಿನನಿತ್ಯದ ಎಕ್ಸಾಮೇ ನಮ್ಗೆ ಟೆನ್ಷನ್ ಆಗುತ್ತೆ. ಈಗ ಒಂದು ರೋಡ್ ಅಲ್ಲಿ ನಾವು ಹೋಗ್ತೀವಿ, ಅದಕ್ಕೆ ಡ್ರೈವಿಂಗೇ ಒಂದು ಸ್ಟ್ರೆಸ್, ಒಪ್ಕೊಳ್ತೀರಾ ರೋಷನ್? ಸೊ ಅವರಿಗೆ ಒಂದು ಎಕ್ಸಾಮ್, 25 ಲಕ್ಷ ಮಕ್ಕಳೊಟ್ಟಿಗೆ ನಾವು ಅದು ಕಂಪಿಟೇಟಿವ್ ಆಗಿ ಎಕ್ಸಾಮ್ ಕೊಡಬೇಕು, ಅಂಡ್ ಅದರಲ್ಲಿ ಒಳ್ಳೆ ಫಲಿತಾಂಶ ಸಿಗಬೇಕು ಅಂತ ಅವರು ಬರೀತಾರೆ. ಬರೆದು ಒಂದು ವಾರದ ಒಳಗಡೆ ನಾವೊಂದು ಆಸೆ ಇಟ್ಟಿರ್ತೀವಿ, ಎಕ್ಸಾಮ್ ಪೇಪರ್ ನೋಡಿರ್ತೀವಿ, ಅದರಲ್ಲಿ ಎಕ್ಸಾಮ್ ಓಕೆ ಇಷ್ಟು ಬರುತ್ತೆ, ನಾನು ಬೆಟರ್ ರಿಸಲ್ಟ್ ಬರುತ್ತೆ ಅಂತ ಒಂದು ಖುಷಿಯಲ್ಲಿ ನೆಕ್ಸ್ಟ್ ಪ್ಲಾನ್ ಮಾಡ್ತೀವಿ. ಏನಾದ್ರೂ ಹೋಗ್ಬೇಕು, ರಿಲ್ಯಾಕ್ಸ್ ಮಾಡ್ಬೇಕು, ಸುತ್ತಾಡ್ಕೊಳ್ಬೇಕು, ಎಕ್ಸಾಮ್ ಟಿಕೆಟ್ ಎಲ್ಲ ಟಿಕೆಟ್ ಬುಕ್ ಮಾಡ್ತಾರೆ. ಸಡನ್ ಆಗಿ ಬರುತ್ತೆ ಎಕ್ಸಾಮ್ ಇಸ್ ಕ್ಯಾನ್ಸಲ್ಡ್, ಇದು ಒಂದು ಸ್ಕ್ಯಾಮ್, ಯಾರೊಬ್ಬರು ಒಂದು ಕೆಲವು ದುಡ್ಡಿಗೋಸ್ಕರ ಆ ಪೇಪರ್ ಅನ್ನು ಲೀಕ್ ಮಾಡಿದ್ದಾರೆ. ಇಮ್ಯಾಜಿನ್ ಹೇಗೆ ಆಗ್ಬಹುದು,
1: 8 ಲಕ್ಷ ಮಕ್ಕಳಲ್ಲಿ
0: ಒಂದು ಸುಸೈಡ್, 2-3 ಸುಸೈಡ್ ಅಟೆಂಪ್ಟ್ ಆಯ್ತು. ನನ್ನ ಕ್ಲಿನಿಕ್ ಅಲ್ಲೇ 2-3 ಮಕ್ಕಳು ಬಂದ್ರು. ಕೆಲವು ಡಾಕ್ಟರ್ಸ್ ಹೇಳಿದ್ರು ಲೈಫ್ ಲೈನ್ ನಮ್ದು ಆಕ್ಟಿವ್ ಮಾಡಬೇಕು, ಗವರ್ಮೆಂಟ್ ಹೇಳಿದ್ರು ಲೈಫ್ ಲೈನ್ ಆಕ್ಟಿವ್ ಮಾಡುವ. ಬಟ್ ಆ ನಂದು ಒಂದೇ ಪ್ರಶ್ನೆ, ಈ ನಮ್ಗೆ ಈಗ ಇನ್ನು ಏನೋ ಮಾತಾಡ್ತೀವಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ಹೆಲ್ಪ್ ಲೈನ್ಸ್ ಕ್ರಿಯೇಟ್ ಮಾಡ್ತೀವಿ, ಆ ಒಂದು ಮೋಸ ಮಾಡುವವನಿಗೆ ಆ ಟೈಮಲ್ಲಿ ಆ ಥಿಂಕಿಂಗ್ ಬರಲ್ವಾ? ಈಗ ಎಷ್ಟು ಮಂದಿ ನನ್ನಿಂದ ಈ ಸ್ಟ್ರೆಸ್ಸಿಗೆ ಒಳಗಾಗಬಹುದು, ಎಷ್ಟು ಮಂದಿ ಸುಸೈಡ್ ಮಾಡಬಹುದು, ನಂದು ದುಡ್ಡು ಮುಖ್ಯನಾ, ನಾನು ಮೋಸ ಮಾಡೋದು ಮುಖ್ಯನಾ, ಆ ಜನರದ್ದು ಮನೋಭಾವನೆ ಮುಖ್ಯನಾ, ಆ ಮಕ್ಕಳದ್ದು ನೆಕ್ಸ್ಟ್ ಪ್ರಭಾವ, ಅವರ ಮನಸ್ಸ ಮೇಲೆ ಪ್ರಭಾವ ಮುಖ್ಯನಾ, ಅವರ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿರ್ಬೋದು, ಅವರು ಹೇಗೆ ಮುಂದೆ ಫ್ಯೂಚರ್ ಅಲ್ಲಿ ಯಾವ್ದು ವಿಷಯಕ್ಕೆ ಯಾವ ಎಕ್ಸಾಮ್ ಮೇಲೆ ಎಷ್ಟು 100% ಹಾಕ್ಬಹುದು, ಅವರಿಗೆ ಎಷ್ಟು ಧೈರ್ಯ ಇರಬಹುದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂತ ಥಿಂಕಿಂಗ್ ಬರಲ್ವಾ ಅಂತ ನಂದು ಒಂದು ಪ್ರಶ್ನೆ. ಸೊ ಈಗ ಸ್ಟ್ರೆಸ್ ನಮ್ಗೆ ಥಿಂಕಿಂಗ್ ಇಲ್ಲದೆ ಬರಬಹುದು, ಸಿಚುವೇಶನ್ ಅದು ನೇಚರ್ ಕೊಡಬಹುದು, ದೇವರು ಕೊಡಬಹುದು ಅಂತ ಹೇಳ್ತೀವಿ. ಬಟ್ ಇದು ದೇವರು ಕೊಡುವಂತದ್ದಲ್ಲ, ಇದು ಜನರು ಮಾಡುವಂತದ್ದು, ಕ್ರಿಯೇಟ್ ಮಾಡಿರುವಂತದ್ದು. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್, ರೋಡ್ ಅಲ್ಲಿ ಕೂಡ, ಎಕ್ಸಾಮ್ ಹಾಲ್ ಅಲ್ಲಿ ಕೂಡ, ಅಥವಾ ನಾವು ಯಾರ ಹತ್ರ ಮಾತಾಡ್ದು ಕೂಡ ಥಿಂಕ್ ಮಾಡಬೇಕು, ನಮ್ಮ ಕೃತ್ಯೆಯಿಂದ ನಮ್ಮ ಮಾತಿಂದ ಇನ್ನೊಬ್ಬರಿಗೆ ಎಷ್ಟು ಸ್ಟ್ರೆಸ್ ಆಗಬಹುದು, ನಮ್ಮ ಬಿಹೇವಿಯರ್ ಇಂದ ಎಷ್ಟು ಸ್ಟ್ರೆಸ್ ಆಗಬಹುದು, ನಮ್ಮ ಪೇರೆಂಟಿಂಗ್ ಇಂದ ನಮ್ಮ ಪೋಷಣೆಯಲ್ಲಿ ನಮ್ಮ ಮಕ್ಕಳಿಗೆ ಎಷ್ಟು ಸ್ಟ್ರೆಸ್ ಆಗಬಹುದು, ನಮ್ಮ ಫ್ರೆಂಡ್ಸಿಗೆ ನಮ್ಮ ಮಾತಿಂದ ನಮ್ಮ ಬಿಹೇವಿಯರ್ ಇಂದ ಅವರಿಗೆ ಇಗ್ನೋರ್ ಮಾಡುವಾಗ ಎಷ್ಟು ಸ್ಟ್ರೆಸ್ ಆಗಬಹುದು, ಎಲ್ಲ ನಾವು ಥಿಂಕ್ ಮಾಡುವಂತದ್ದು.
1: ಕವಿಯೊಬ್ಬರು ಬರೆದಂತ ಕವಿವಾಣಿ ಅಂತೆ ನಾನು ಓದಿದ ಪ್ರಕಾರ, ಬೆಳಗ್ಗೆ 5 ಗಂಟೆಗೆ ಹೇಳುವುದೇ ಒಂದು ಸ್ಟ್ರೆಸ್ ಅಂತೆ. ಯಾಕೆಂದ್ರೆ 5 ಗಂಟೆ ಆಯ್ತಾ ಆಯ್ತಾ ಆಯ್ತಾ ಅಂತ ಗಡಿ ಗಡಿ ಎದ್ದು ನೋಡುವವರು ಇದ್ದಾರೆ, ನೀರು ಕುಡಿದು ಆ ರೀತಿ ಇಲ್ಲ. ಸೊ ನಂತರ 6 ಗಂಟೆಗೆ ಪೂಜೆಗೆ ಹೋಗುವುದು ಕೂಡ ಸ್ಟ್ರೆಸ್ ಅಂತೆ. ಸೊ ನಂತರ ನೀವು ಹೇಳಿದಾಗೆ ಡ್ಯೂಟಿಗೆ ಹೋಗುವುದು ಕೂಡ ಸ್ಟ್ರೆಸ್, 8 ಗಂಟೆಗೆ ರೀಚ್ ಆಗುತ್ತಾ ಟ್ರಾಫಿಕ್ ಅಲ್ಲಿ ಡ್ರೈವಿಂಗ್ ಮಾಡುವಾಗ, ನಂತರ ಸಂಜೆ 4 ಗಂಟೆ ಆಗ್ತದ ಆಗ್ತಾ ಆಗ್ತಾ ಆಗ್ತದೆ ಕೆಲವರು ಮನೆಗೆ ಹೋಗುವಂತ ಸ್ಟ್ರೆಸ್ ಅಂತೆ. ಸೊ ಎಲ್ಲ ರೀತಿಯ ಒತ್ತಡದಲ್ಲಿ ಮನುಷ್ಯ ಇರುವಾಗ, ಸೊ ಒಂದಲ್ಲೊಂದಿನ ಆ ಒತ್ತಡದ ಗೂಡು ಅವನ ಮನುಷ್ಯನ ಮೆದುಳನ್ನು ಇಷ್ಟು ಬ್ಲಾಕ್ ಮಾಡುತ್ತಾ ಯಾವುದೇ ಒಂದು ಬೇರೆ ಆಲೋಚನೆಗಳಿಗೆ ಇಲ್ಲಿ ಅವಕಾಶ ಇಲ್ಲದಂತ ಸಂದರ್ಭದಲ್ಲಿ ಹೆಲ್ಪ್ ಲೈನ್ ಇದೆ ಅಂತ ಹೇಳ್ತೀರಾ ಡಾಕ್ಟರ್? ಸೊ ಹೆಲ್ಪ್ ಲೈನ್ ಇದೆ ಆದ್ರೂ ಕೂಡ ಆ ಗಳಿಗೆಯಲ್ಲಿ ಹೆಲ್ಪ್ ಲೈನ್ ಅದು ಯಾವ ರೀತಿ ಆಕ್ಟಿವ್ ಆಗಲ್ಲ? ಯಾಕೆಂದ್ರೆ ನಾವು ನೋಡಿರ್ಬಹುದು, ಎಕ್ಸಾಂಪಲ್ ನಾನು ಕೊಡಬಹುದು, ನಿನ್ನೆ ತಾನೇ ನಾನು ಒಂದು ಕೆಲಸಕ್ಕೆ ಹೋಗಿದ್ದೆ, ಬೆಂದರ್ವೆಲ್ಲ

0: ಅಲ್ಲಿ ಹೋಗೋದಕ್ಕೆ ಟೈರ್ ಪಂಕ್ಚರ್ ಆಯ್ತು. ಓಕೆ, ಟೈರ್ ಪಂಕ್ಚರ್ ಆಗಿ ಹೇಗೆ ಗಾಡಿ ಕೊಂಡೋಗಂದು ಪಂಪ್ವೆಲ್ ಹತ್ರ ಇಟ್ಟುಬಿಟ್ಟೆ. ಇಟ್ಟುಬಿಟ್ಟುವಾಗ ನಾನು ಹೇಳೋದು, ಒಬ್ಬ ಮೆಕ್ಯಾನಿಕ್ ನನ್ನ ಕರೆದೆ. ಮೆಕ್ಯಾನಿಕ್ ನನ್ನ ಕರೆಯುವಾಗ ಅವನು ಬರುವಾಗ ಇಲ್ಲಿ ಮೊಬೈಲ್ ಸ್ವಿಚ್ ಆಫ್, ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿ ಗೂಗಲ್ ಪೇ ವರ್ಕೌಟ್ ಆಗ್ತಾ ಇಲ್ಲ. ಗೂಗಲ್ ಪೇ ವರ್ಕೌಟ್ ಆಗೋ ಇವನು ಮೆಕ್ಯಾನಿಕ್ ಬಂದಿದ್ದ, ಅವನು ಹಣ ಕೊಡಬೇಕು ನೋಡಿ. ಹಣ ಕೊಡುವಾಗ ಹತ್ತಿರದಲ್ಲಿ ಏನು ಮೊಬೈಲ್ ಆನ್ ಇಲ್ಲ, ಒಂದು ಚಾರ್ಜರ್ ಕೂಡ ಇಲ್ಲ. ಲಾಸ್ಟಿಗೆ ಹೋಗಿ ಆ ಸ್ಟ್ರೆಸ್ ಅಲ್ಲಿ ಕೆಲವು ಸಲ ಎಲ್ಲ ಗೊಂದಲ ಮಾಡ್ತಾರೆ. ನಾನು ಹತ್ತಿರದಲ್ಲಿ ಗೂಡಂಗಡಿಗೆ ಹೋಗಿ ಪರಿಚಯ ಮಾಡಿಕೊಟ್ಟು 500 ರೂಪಾಯಿ ಕೊಡ್ತೀರ ಮತ್ತೆ ತಂದು ಕೊಡ್ತೇನೆ ಅಂತ ನಂಬಿಕೆಯಿಂದ ಕೊಟ್ಟರು. ಅವರು ಯಾರಂತೂ ಗೊತ್ತಿಲ್ಲ ನೋಡಿ, ಕೆಲವರಿಗೆ ಅಷ್ಟೊಂದು ತಲೆ ಓಡಲ್ಲ ಏನ್ ಮಾಡ್ಬೇಕು.
1: ಸೊ ಏನಾಗುತ್ತೆ ಅಂದ್ರೆ ರೋಷನ್, ಈಗ ನಮ್ಮ ಬ್ರೈನ್ ಅಲ್ಲಿ ಏನು ಒತ್ತಡ ಇದೆ ಅಲ್ಲ, ಅದು ಬಾಡಿಗೆ ಸಹ ಪರಿಣಾಮ ಬರುತ್ತೆ. ಅಂಡ್ ಮೋರ್ ಓವರ್ ಸ್ಟ್ರೆಸ್ ಅಂದ್ರೆ ನಾವು ಹೇಳ್ತೀವಲ್ವಾ, ಅದು ಒಂದು ಸುಲಭ ವರ್ಡ್, ಎಲ್ಲರೂ ಯೂಸ್ ಮಾಡ್ತಾರೆ ಡಿಪ್ರೆಷನ್ ಸ್ಟ್ರೆಸ್ ಎಲ್ಲರೂ ಹೇಳುವಂತದ್ದು. ಬಟ್ ಆಕ್ಚುಲಿ ಕೆಲವರಿಗೆ ಒಂದೊಂದು ಕ್ಷಮತೆ ಇದ್ದಾಗ, ಈಗ ನಿಮ್ಗೆ ಇದ್ದ ಕ್ಷಮತೆ ಇನ್ನೊಬ್ರಿಗೆ ಇರ್ಲಿಕ್ಕೆ, ಆ ಮೂಮೆಂಟ್ ಅಲ್ಲಿ ಮೈಂಡ್ ವರ್ಕ್ ಆಗೋದು, ಪೇಶನ್ಸ್ ರೆಸಿಲಿಯನ್ಸ್ ನಿಂತ್ಕೊಳ್ಳೋದು ಜಂಪ್, ಈ ಕೆಲವರು ತುಳುಕಿ ಬಿಡ್ತಾರೆ ದುಡುಕಿ ಬಿಡ್ತಾರೆ, ಡಿಸಿಷನ್ಸ್ ಇಂಪಲ್ಸಿವ್ ತಗೊಳ್ತಾರೆ. ಇವತ್ತಿದ್ದ ಸ್ಟ್ರೆಸ್ ನಾಳೆ ಇರುವಲ್ಲ, ನಾಳೆ ಅದು ಫೊಗೆಟ್ ಆಗುತ್ತೆ ಹೋಗ್ಬಿಡುತ್ತೆ. ಇವತ್ತಿನ ಸಣ್ಣ ಟೆಂಪರರಿ ಪ್ರಾಬ್ಲಮಿಗೆ ನಾವು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ತೀವಿ ಆಸ್ ಎ ಸುಯಿಸೈಡ್. ತುಂಬಾ ಜನ ಇದ್ದಾರೆ, ಒಂದು ಯಾರೊಬ್ಬರಿಗೆ ಕ್ಯಾಶ್ ಕೊಟ್ರು 2 ಲಕ್ಷ ಕೊಟ್ರು, ಅವ್ರು ವಾಪಸ್ ನಂಗೆ ಕೊಟ್ಟಿಲ್ಲ, ನನ್ನ ಅಪ್ಪ ಕೇಳ್ತಾರೆ ಈಗ ಏನ್ ಮಾಡೋದು, ಫಿನಿಶ್. ಅಪ್ಪ ಹೊಡಿತಾರೆ, ಮರ್ಯಾದೆ ಹೋಯ್ತು ಅಪ್ಪ ಅಂದು ನನಗೆ ಮನೆಯಿಂದ ಆಚೆ ಹಾಕ್ತಾರೆ. ನಾನೇನ್ ಮಾಡೋದು, ಇಮಿಡಿಯೇಟ್ಲಿ ಸ್ಟೇಟಸ್ ಅಪ್ಲೋಡ್ ಮಾಡಿದ್ರು, ಐ ಆಮ್ ಕ್ವಿಟಿಂಗ್, ಸುಸೈಡ್ ಮಾಡಿದ್ರು. 2 ದಿನ ಕಾಯಬೇಕು, ಅವನಿಗೆ ಇಸ್ಕೊಳ್ತೀವಿ ಹೋಗುವ, ಒಂದು ಪದೇ ಪದೇ ಹೋಗಿ ಕೇಳುವ, ಅವನಿಗೆ ಪ್ರೆಷರ್ ಹಾಕುವ, ಏನಾದ್ರೂ ಬೇರೆ ಉಪಾಯ ಹಿಡುಕುವ, ಅದು ತಲೆಗೆ ಬರಲ್ಲ. ಫ್ರೆಂಡ್ಸ್ ಇದ್ದಾರೆ, ನನ್ನ ಒಂದು ಪೇಷಂಟ್ ಹೇಳುದು, ನನ್ನ ಫ್ರೆಂಡ್ಸ್ ನನಗೆ ಬ್ಲಾಕ್ ಮಾಡಿದ್ರು, ಐ ಹ್ಯಾಡ್ 3 ಫ್ರೆಂಡ್ಸ್, ನನಗೆ 3 ಫ್ರೆಂಡ್ಸ್ ಕೂಡ ನನಗೆ ನಿಗ್ಲೆಕ್ಟ್ ಮಾಡಿದ್ರು, ದೂರ ಇಟ್ಟರು, ನನಗೆ ಇನ್ವಾಲ್ವ್ ಮಾಡಲ್ಲ, ನನಗೆ ಫೋಮ್ ಆಯಿತು. ಫೋಮ್ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನನಗೆ ತಡ್ಕೊಳಿಕ್ಕಾಗಲ್ಲ, ನನಗೆ ಆಯಿತು, ನನಗೆ ಯಾರಿಲ್ಲ, ಇವರೇ ಇದ್ರು ನನಗೆ ಸಣ್ಣೆಯಿಂದ, ಈಗ ಏನು ಮಾಡೋದು. ನಾನು ಆ ಕಾಲೇಜಿಗೆ ಸಹ ನನಗೆ ಸಿಕ್ಕಿಲ್ಲ ಅವನ ಜೊತೆ, ನಾನು ಸೆಪ್ರೇಟ್ ಇದ್ದೆ, ಪ್ಲಸ್ ಅವರು ಸಹ ನನಗೆ ದೂರ ಇಟ್ಟರು, ನನಗೆ ಫೀಲ್ ಆಗುತ್ತೆ ಬ್ಲಾಕ್ ಮಾಡಿರ್ಬೋದು, ನನಗೆ ನನ್ನ ಮೆಸೇಜಸ್ ನೋಡಲ್ಲ, ಇನ್ನೇನಿದೆ ಜೀವನದಲ್ಲಿ, ಫಿನಿಶ್ಡ್. ಸೂಸೈಡ್ ಅಟೆಂಪ್ಟ್, ಹಾಸ್ಪಿಟಲಲ್ಲಿ ಪಾಯ್ಸನ್ ತಗೊಂಡು ICU ಇದ್ದ. ನಾನು ಕೇಳಿದ್ದೆ, ಇಷ್ಟೇನಾ ಜೀವನ ನಿಂದು? ಅಲ್ಲ, ನಾನು ಏನು ಮಾಡೋದು, ನನಗೆ ಆ ಥರ ಅನಿಸುತ್ತೆ. ಹೌದು, ನಾನು ಹೇಳಿದೆ ನಿನ್ಗೆ ಇದು ಟೆಂಪರರಿ ಪ್ರಾಬ್ಲಮ್, ಈಗ ಒಂದು ಮೊಮೆಂಟಿಗೆ, ಗಳಿಗೆಗೆ ಮಾತ್ರ. ಬಟ್ ಆ ಟೈಮಲ್ಲಿ ನೀನು ತುಂಬಾ ಕೂತ್ಕೊಂಡು ಥಿಂಕ್ ಮಾಡಕ್ಕೆ ಇದೆ, ಮಾತಾಡ್ಲಿಕ್ಕಿದೆ, ಸೊಲ್ಯೂಷನ್ ಹುಡುಕ್ಲಿಕ್ಕಿದೆ, ಅದಕ್ಕೆ ತಾಳ್ಮೆ ಬೇಕು. ಸೊ ತುಂಬಾ ಕಾರಣಗಳಿದೆ ನಮ್ಮ ಇತ್ತೀಚೆಗೆ ದಿವಸದಲ್ಲಿ. ಮುಂಚಿನ ತರ ಅಲ್ಲ ಜೀವನ, ಈಗ ತುಂಬಾ ಫಾಸ್ಟ್ ಫಾರ್ವರ್ಡ್.
0: ಹೌದು,
1: ತುಂಬಾ ಫಾಸ್ಟ್ ಫಾರ್ವರ್ಡ್. ನೀವು ನೋಡ್ತೀರಾ, ಎಲ್ಲರೂ ಒಂದು ಲಿಮಿಟ್ ಕಿಂತ ಜಾಸ್ತಿ ಓಡಾಡ್ತಾ ಇದ್ದಾರೆ. ಮುಂಚೆ 50% ನಮಗೆ ಮುಟ್ಟಬೇಕು, ಇವಾಗ 250% ಮುಟ್ಟಬೇಕು. ಬಟ್ ಇಟ್ ಡಿಪೆಂಡ್ಸ್ ಆನ್ ಈಚ್ ಒನ್ಸ್ ಎಬಿಲಿಟಿ, ಕೆಪಾಸಿಟಿ, ಸರೌಂಡಿಂಗ್ ಹೇಗಿದೆ, ಮನಸ್ಸಲ್ಲಿ ಕೆಪಾಸಿಟಿ ಹೇಗಿದೆ, ಕೈಯಲ್ಲಿ ಎಷ್ಟು ಸಾಧನೆ ಮಾಡೋಷ್ಟು ದುಡ್ಡಿದೆಯಾ, ಅದ ಪ್ರಕಾರ ನಾವು ಹೋಗ್ಬೋದಲ್ಲ. ನಾವು ಎಲ್ಲ ನೋಡ್ಬೇಕಾಗತ್ತೆ. ನನ್ಗೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಮುಟ್ಟಬೇಕು, ಬಟ್ ಆಗಲ್ಲ. ಆಗತ್ತಾ? ಕೆಲವರು ಇದ್ದಾರೆ, ನನ್ಗೆ ಎಷ್ಟು ಇದೆ ಮಾರ್ಕ್ಸ್ ನಿಂದು 35%, ಏನಾಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಇಂಜಿನಿಯರ್ ಆಗೋದಿಲ್ಲ ಅಂದ್ರೆ ನನ್ಗೆ ಮತ್ತೆ ನನ್ನ ಜೀವನ ನನ್ಗೆ ಶೂನ್ಯ. ಸೊ ನಿನ್ಗೆ ಆಗ್ತದಾ? ಸೈನ್ಸ್ ಕಷ್ಟನಾ? ಕಷ್ಟ. ಮ್ಯಾಥ್ಸ್ ಕಷ್ಟನಾ? ಹೌದು. ಏನು, ಒಂದೇ ಎಕ್ಸಾಮ್ ಪಾಸ್ ಆಗಿತ್ತು 9th ಮತ್ತೆ ಹೇಗೆ ಇಂಜಿನಿಯರ್ ಆಗ್ತೀವಿ? ನನಗೆ ಗೊತ್ತಿಲ್ಲ, ನನಗೆ ಇಂಜಿನಿಯರಿಂಗ್ ಮಾಡಲೇಬೇಕು. ಸೊ ನಾವು ಇಂಪ್ರಾಕ್ಟಿಕಲ್ ಆಗ್ತೀವಾ, ಅಥವಾ ನಮಗೆ ಅದೇ ತರ ಕಲಿಸಿಕೊಡ್ತಾರ ಎಲ್ಲರೂ, ಮನೆಯಲ್ಲಿ ಇರಲಿ, ಸ್ಕೂಲಲ್ಲಿ ಇರಲಿ, ಎನ್ವೈರನ್ಮೆಂಟ್ ಅಲ್ಲಿ ಇರಲಿ, ಬಿ ಕಾಂಪಿಟೇಟಿವ್, ಪ್ರೂವ್ ಯುವರ್ ಸೆಲ್ಫ್. ಮುಂಚೆ ಪ್ರೂವಿಂಗ್ ಇರಲಿಲ್ಲ, ನೀವು ಹೋಗ್ತಾ ಇರ್ತೀರಾ, ನೀವು ಅಚೀವ್ ಮಾಡ್ತೀರಾ, ಓಕೆ ಗುಡ್. ಇವಾಗ ಹಾಗಲ್ಲ, ಎವ್ರಿಬಡಿ ಇಸ್ ಆಸ್ಕಿಂಗ್ ವಾಟ್ ಹ್ಯಾವ್ ಯು ಪ್ರೂವ್ಡ್, ನೀವು ಎಷ್ಟು ಪ್ರೂವ್ ಮಾಡಿದ್ರೆ, ನಿಮ್ಮ ವಿಷಯದಲ್ಲಿ ಎಷ್ಟು ಪ್ರೂವ್ ಮಾಡಿದಿರಾ, ಎಷ್ಟು ಅಚೀವ್ ಮಾಡಿದಿರಾ, ನಿಮ್ದು ಕೆಪಾಸಿಟಿ ಎಷ್ಟಿದೆ ತೋರಿಸಿ ನಮಗೆ. ಏನಾದ್ರೆ ವಾಟ್ ಯು ಹ್ಯಾವ್, ವಾಟ್ ಇಸ್ ಅಚೀವ್ಮೆಂಟ್, ಕೈಯಲ್ಲಿ ಎಷ್ಟಿದೆ, ವಾಟ್ ಆರ್ ಯು, ಇಂಥದೆಲ್ಲ ಪ್ರಶ್ನೆಗಳು. ಸೊ ಡೆಫಿನೆಟ್ಲಿ ನಮ್ಮ ಎನ್ವೈರನ್ಮೆಂಟ್ ಇಸ್ ಗಿವಿಂಗ್ ಅಸ್ ಲಾಟ್ ಆಫ್ ಸಿಚುವೇಶನ್ಸ್ ವಿಚ್ ಇಸ್ ಸ್ಟ್ರೆಸ್ಫುಲ್, ಅಂಡ್ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಐಸೋಲೇಟೆಡ್. ಮುಂಚೆ ಫ್ರೆಂಡ್ಸ್ ಆಸ್ಪಾಸ್ ಇದ್ದದ್ದು ಮಾತಾಡ್ತಿದ್ವಿ, ಏ ತಲೆ ಬೆಚ್ಚ ಮಾರಯ್ಯ, ಆ ತರ ಆಗ್ತದೆ, ಈ ತರ ಆಗ್ತದೆ. ಸೊ ಏನಾಗ್ತಿತ್ತು, ಇಟ್ ಇಸ್ ಲೈಕ್ ಕಮ್ಯುನಿಕೇಶನ್. ಈಗ ಸ್ಟ್ರೆಸ್ ಆಯ್ತು, ನಮ್ಮ ಕೈಯಲ್ಲಿ ಇದ್ದದ್ದು ಒಂದು ಸಾಮಾನ್ ತಗೊಳ್ತೀವಿ, ವಿ ಗೋ ಟು ದಟ್ ರೂಮ್ ಅಥವಾ ಟಾಯ್ಲೆಟ್ ಅಲ್ಲಿ ಕೆಲವರು ಕೂತ್ಕೊಳ್ತಾರೆ, ಒಂದು ಗುಡ್ಡೆಯಲ್ಲಿ ಹೋಗಿ ಫೋನ್ ಯೂಸ್ ಮಾಡಿಕೊಂಡು ಅದರಲ್ಲಿ. ಸೊ ಬಿಕಮ್ ಐಸೋಲೇಟೆಡ್, ಎಲ್ಲರೂ ಇದ್ದಾರೆ ಆದ್ರೂ ನಾನು ಕನೆಕ್ಟೆಡ್ ಇಲ್ಲ, ಒಬ್ಬಂಟಿ.
0: ಓಕೆ. ಸೊ ಯಾವ ಸ್ಟ್ರೆಸ್ ಡೇಂಜರಸ್, ಯಾವ ಸ್ಟ್ರೆಸ್ ಡೇಂಜರಸ್ ಅಲ್ಲ, ಅಥವಾ ಸ್ಟ್ರೆಸ್ಗೆ ನಿಗದಿತವಾದ ಏಜ್ ಇದೆಯಾ? ಸೊ ಎಷ್ಟದೇ ಏಜ್ ಅಲ್ಲಿ ಒಬ್ಬ ಒಂದು ಒತ್ತಡಕ್ಕೆ ಬಲಿಯಾಗ್ತಾನ?
1: ಇಲ್ಲ. ಈಗ ನೀವು ನೋಡಿದ್ರೆ ನಮ್ಮ ಎಷ್ಟೇ ನನ್ನೆ ನಿನ್ನೆ ನನ್ನ ಕ್ಲಿನಿಕಲ್ಲಿ ನಾಲ್ಕೈದು ಮಕ್ಕಳಿದ್ರು. ನನ್ನ ನಿನ್ನೆ ಅನಿಸಿದೆ ಮಕ್ಕಳ ದಿನಾಚರಣೆ ಮಾಡಬಹುದಿತ್ತಂತ. ಸಣ್ಣ ಸಣ್ಣ ಮಕ್ಕಳು, 7 ಇಯರ್ಸ್ ಓಲ್ಡ್, 9 ಇಯರ್ ಓಲ್ಡ್, 12 ವರ್ಷ, 16 ವರ್ಷ, ಒತ್ತಡ ಐದರ್ ಮನೆಯಿಂದ, ಒತ್ತಡ ಸ್ಕೂಲಿಂದ, ಕೆಲವರು ಮಕ್ಕಳಿಗೆ ಮನೆಯಲ್ಲಿ ಬುಲ್ಲಿಂಗ್ ಮಾಡೋದು, ಅಥವಾ ಹೊರಗಡೆ ಕಂಪ್ಯಾರಿಸನ್, ಟೀಚರ್ಸ್ ಕಂಪೇರ್ ಮಾಡೋದು, ಅಥವಾ ಮನೆಯವರೇ ಕಂಪೇರ್ ಮಾಡೋದು, ಕೆಲವರು ಕುಟುಂಬದವರು ಹೇಳೋದು ಆ ದೊಡ್ಡವರದು ಹ್ಯಾಂಡ್ ರೈಟಿಂಗ್ ಬಜಿಬೂಸ್, ನೀನೆ ಸಣ್ಣ ಒಂದು ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್, ಅವಳಿಗೆ ಏನ್ ಬರಲ್ಲ, ಇವನು ಎಷ್ಟು ಸ್ಮಾರ್ಟ್, ಅಲ್ಲೇ ಸ್ಟಾರ್ಟ್ ಆಗತ್ತೆ ಕಂಪ್ಯಾರಿಸನ್. ಸ್ಕೂಲಲ್ಲಿ ಒಮ್ಮೆ ಒಂದು ವಿಷಯ ಸಿಗ್ಲಿ, ಇಡೀ ವರ್ಷ ಟೀಚರ್ ಅದೇ ರಿಪೀಟ್ ಮಾಡ್ತಾ ಇರೋದು, ನೀನಾವನಲ್ಲ ಆತರ ಮನೆ ಪೋಕ್ರಿ ಮಾಡಿ ಸಿಕ್ಕಿ ಬಿದ್ದಿದ್ದು. ಸೊ ಅದು ಒಂದು ವಿಷಯ. ಸ್ವಲ್ಪ ದೊಡ್ಡಾಗ್ತಾರೆ, ಅವ್ರೇನಾದ್ರೂ ಮನೆ ಕ್ಲಾಸಲ್ಲಿ ಏನೋ ಒಂದು ಸಣ್ಣ ಏನಾದ್ರೂ ಮಾಡ್ತಾರೆ ಪೋಕ್ರಿ, ಎಲ್ಲರೂ ಪ್ರಿನ್ಸಿಪಲ್ ಇಲ್ಲಿ ಹಿಡಿದು, ಟೀಚರ್ ಹಿಡಿದು, ಟೀಚರ್ಸ್ ಎಲ್ಲರೂ ಬುಲಿ.
0: ಹೌದು,
1: ನೋಟಡಾ, ನೀನ್ ವಾಂಟಡಾ, ಈ ತರ ಮಾತುಗಳು. ಅವನ ಮನಸ್ಸಲ್ಲಿ ಏನ್ ಪ್ರಭಾವ, ಅವನಿಗೆ ಕಾನ್ಫಿಡೆನ್ಸ್ ಇದೆಯಾ ನಾಳೆ? ಇಲ್ಲ. ನೆಕ್ಸ್ಟ್ ಅವನ್ ಪ್ರೂವ್ ಆಗ್ಬೇಕು, 10th ಸ್ಟ್ಯಾಂಡರ್ಡ್ ಪಾಸ್ ಆಗ್ಬೇಕು, ನಿನ್ಗೆ ಆಗಲ್ಲ ಬಿಡು. ಸೊ ಅಗೇನ್ ಹಿಸ್ ಕಾನ್ಫಿಡೆನ್ಸ್ ಇಸ್ ಕಮ್ ಟು 0 to -. ನೆಕ್ಸ್ಟ್ ಕಾಲೇಜ್ ಹೋಗ್ತಾರೆ, ಅಲ್ಲಿ ಯಾರು ಫ್ರೆಂಡ್ಸ್ ಸಿಗಲ್ಲ, ಮತ್ತೆ ಕೆಲಸ ಸಿಗುತ್ತೆ, ಓ ಯು ಆರ್ ಜಸ್ಟ್ ಆವರೇಜ್ ಪರ್ಸನ್, ನಿನ್ ಏನ್ ಸಿಗುತ್ತೆ? ಮನೆಯಲ್ಲಿ ಸಹ ಹಾಗೆ, ನನ್ನ ದೊಡ್ಡ ಮಗ ಒಳ್ಳೆ ಸಂಪಾದನೆ ಮಾಡ್ತಾನೆ, ನಿನ್ಗೇನ್ ಈ ಕೆಪಾಸಿಟಿ, ನೀ ನನ್ಗೆ ಲೆಕ್ಕಕ್ಕೇನೆ ಇಲ್ಲ, ಈ ತರ ಮಾತುಗಳು. ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಸಿಗ್ತಾರೆ ಅಥವಾ ಫಿಯಾನ್ಸೆ ಬರ್ತಾರೆ ಜೀವನದಲ್ಲಿ, ಓ ನನ್ಗೆ ಬೇರೆ ಪ್ರಪೋಸಲ್ ಸಿಕ್ತಿತ್ತು, ನಿನ್ನ ಕೈಯಲ್ಲಿ ಏನಿಲ್ಲ, ಯು ಆರ್ ಗುಡ್ ಫಾರ್ ನಥಿಂಗ್, ಐ ಡೋಂಟ್ ಥಿಂಕ್ ನಿನ್ಗೆ ಫಿಟ್, ನಿನ್ ಯಾರು ಹುಡುಗಿ ಸಿಗ್ಲಿಕ್ಕಿಲ್ಲ. ಮದ್ವೆ ಆಗ್ತಾರೆ, ಮದ್ವೆ ನಂತರ ಇದೇ ಕಾಂಪಿಟಿಷನ್, ನನ್ಗೆ ಎಷ್ಟು ಸಂಬಳ, ಅವಳಿಗೆ ಎಷ್ಟು ಸಂಬಳ, ಮನೆಗೆ ಬಂದ ಸಂಬಳ ಕೈಯಲ್ಲಿ, 2nd ತಾರೀಕು ಸಂಬಳ, 5th ತಾರೀಕು ಎಲ್ಲ ಕ್ಲಿಯರ್ ಔಟ್.
0: ಓಕೆ ಮ್ಯಾಮ್, ಇಲ್ಲಿ ಕೇಳಬೇಕು, ಇತ್ತೀಚಿನ ದಿನಗಳಲ್ಲಿ ಪಾಕೆಟ್ ಸೀರಿಯಲ್ಸ್ ಜಾಸ್ತಿ ಆಗಿಬಿಟ್ಟಿವೆ. ಸೊ ಈ ಪಾಕೆಟ್ ಸೀರಿಯಲ್ಸ್ ಒಂದು ಎಫೆಕ್ಟ್ ಅಂದ್ರೆ ಅದರಲ್ಲಿ ಬಳಸುವ ಒಂದು ಲ್ಯಾಂಗ್ವೇಜಸ್ ಆಗ್ಬಹುದು. ಯಾಕೆ ನಾನು ಕೂಡ ಕೆಲವೊಂದು ಪಾಕೆಟ್ ಸೀರಿಯಲ್ಸ್ ನೋಡ್ತಾ ಇರ್ತೇನೆ, ಅಂದ್ರೆ ಏನು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾದಲ್ಲಿ ಆಗಿರ್ಬಹುದು, ಫೇಸ್ಬುಕ್ ಅಲ್ಲಿ, ಅದರೊಂದು ಸಣ್ಣ ಸಣ್ಣ ಒಂದು ಕ್ಲಿಪ್ಪಿಂಗ್ಸ್ ಗಳು, ಆಲ್ಮೋಸ್ಟ್ 8, 10, 15 ಮಿನಿಟ್ಸ್ ಪಾಸ್ ಔಟ್ ಆಗುವ, ಅದರಲ್ಲಿ ಎಲ್ಲೂ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುವಂತಹ ಪಾಕೆಟ್ ಸೀರಿಯಲ್ ಇಲ್ಲವೆಲ್ಲ, ಅಲ್ಲಿ ಒಬ್ಬನನ್ನು ಇನ್ಸಲ್ಟ್ ಮಾಡೋದು. ಸೊ ಈ ಇಂತಹ ರೀತಿ ಇನ್ಸಲ್ಟ್ ಮಾಡುವಾಗ ಅಂತದೇ ಒಂದು ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡಿಕೊಳ್ತಾನೆ? ಸೊ ಮೆನಿ ಆಫ್ ದೇಮ್ ಆರ್ ಬಿಕಾಸ್ ಪಾಕೆಟ್ ಸೀರಿಯಲ್ಸ್ ನಂತರ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ತಾರೆ ಅಥವಾ ಏನಾದರೂ ಮಾಡಿ ಅದನ್ನು ನೋಡ್ತಾರೆ, ವೇರಿಯಸ್ ಆಪ್ಸ್ ಇವೆ. ಆದ್ರೆ ನಾನು ಹೇಳುದು ಇದು ಹೇಗೆ ಒತ್ತಡಕ್ಕೆ ಕಾರಣ ಆಗಿದೆ,
1: ಇಟ್ ಇಸ್ ರಿಲೇಟಬಲ್ ಇಶ್ಯೂಸ್ ಅಲ್ಲ. ಈಗ ನೋಡಿ, ಈಗ ಐ ಆಮ್ ಅ ಪರ್ಸನ್ ಹೂಸ್ ತುಂಬಾ ಫ್ರೆಂಡ್ಲಿ, ಫನ್ ಲವಿಂಗ್, ಇನ್ನೊಬ್ಬರಿಗೆ ನಾನು ತಮಾಷೆ ಮಾಡ್ತಾ ಇರ್ತೀನಿ ಅಂತದ್ದು ಸೀರಿಯಸ್ ನೋಡುವಾಗ ಐ ಗೆಟ್ ಮೋರ್ ಮೋಟಿವೇಶನ್, ನಾನು ಈ ತರ ಮಾಡ್ಬೇಕು, ಓಕೆ ನೆಕ್ಸ್ಟ್ ನಾನು ಈ ತರ ಉಪಯೋಗಿಸಬೇಕು, ಒಡೆಯು ಡಾರ್ಕ್ ಜೋಕ್ಸ್ ಉಪಯೋಗಿಸಬೇಕು, ಸೆಡ್ಯೂಸಿಂಗ್ ಸಮ್ಮನ್, ಟೀಸಿಂಗ್ ಸಮ್ಮನ್, ಬುಲ್ಲಿಂಗ್ ಸಮ್ಮನ್, ಐ ರಿಲೇಟ್ ಟು ಇಟ್, ಇಟ್ಸ್ ರೈಟ್ ಥಿಂಗ್ ಅಂತ. ಬಟ್ ಪಾಸಿಟಿವ್ ಮೆಸೇಜಸ್ ಎಷ್ಟು ಮಂದಿ ನೋಡ್ತಾರೆ, ವಿತ್ ವಿಚ್ ಏಜ್ ಗ್ರೂಪ್ ವಾಚ್ ಪಾಸಿಟಿವ್ ಮೆಸೇಜಸ್? ಫಾರ್ ಎಕ್ಸಾಂಪಲ್ ಎಲ್ಡರ್ಲಿ, ಮ್ಯಾರಿಡ್, ಹೈಯರ್, ಐ ಮೀನ್ ಮೀಡಿಯಂ ಏಜ್ ಗ್ರೂಪ್ಸ್, ಆರ್ ಪೀಪಲ್ ಆರ್ ವೆರಿ ಸೋಬರ್ ಇಂಟ್ರೋವರ್ಡ್ಸ್ ಅಂತದೆಲ್ಲ ನೋಡ್ತಾರೆ. ಬಟ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಪೀಪಲ್ ಹೂ ಒಬ್ಸರ್ವ್ ಸಚ್ ಡಾರ್ಕ್ ಜೋಕ್ಸ್ ಅಥವಾ ಪಾಕೆಟ್ ಸೀರಿಯಲ್ಸ್? ಯಂಗ್ಸ್ಟರ್ಸ್. ಸೊ ದೇ ಆರ್ ಆಲ್ರೆಡಿ ಹ್ಯಾವಿಂಗ್ ರೇಜ್. ಅವರಲ್ಲಿ ಈಗ ನಾವು ನೋಡ್ತೀವಿ ಜೆನ್ ಝಿ ಇರ್ಲಿ ಅಥವಾ ಜೆನ್ ಆಲ್ಫಾ ಇರ್ಲಿ, ಮಿಲೇನಿಯಲ್ಸ್ ಇರ್ಲಿ, ಯಂಗರ್ ಮಿಲೇನಿಯಲ್ಸ್, ದೇ ಆರ್ ಆಲ್ ವಾಂಟಿಂಗ್ ಟು ವಾಚ್ ಸಮಥಿಂಗ್ ಅಗ್ರೆಸಿವ್, something to do with the dark jokes, something to do with seducing, or something to do with fun or sarcasm. Intadalli nodvaga they get little pleasure, reward sigute brain ige, and they imply it on others, innobra mele upayogisuvantadu. So avrige hege feel agutte iga dodda medium alli, iga for example Kapil Sharma show irli athwa stand up comedy, avaru ond general agi maatadtare, they stand up and talk. They are known for it. But ಅದು ನಮ್ಮ ದಿನನಿತ್ಯದಲ್ಲಿ ನಾವು ಯೂಸ್ ಮಾಡಿ ಇನ್ನೊಬ್ಬರಿಗೆ, ನಮ್ಮ ಆತ್ಮೀಯರಿಗೆ ಹರ್ಟ್ ಮಾಡುವಂತದ್ದು ಯೂಸ್ ಮಾಡ್ತಾ ಇದ್ರೆ, ಇಟ್ ಕಾಸಸ್ ಲಾಟ್ ಆಫ್ ಇಂಪ್ಯಾಕ್ಟ್ಸ್. ಈಗ ನಾನೇನಾದ್ರೂ ಹೇಳ್ತೀನಿ, ಅದು ನಿಮ್ಗೆ ಹೇಗೆ ಫೀಲ್ ಆಗುತ್ತೆ ನೀವು ಕೇಳಲ್ಲ, ಯು ಜಸ್ಟ್ ಸೇ ಇಟ್, ನೀವು ಸೈಲೆಂಟ್ ಆಗ್ತೀರಾ, ಆ್ಯಂಡ್ ದೆನ್ ಯು ವಿಲ್ ಸೇ ಏ ಬಿಡಿ ಬಿಡಿ, ಅದೆಲ್ಲ ಸಣ್ಣ ಪುಟ್ಟ ವಿಷಯ ತಗೊಳ್ಬಾರದು. ಬಟ್ ಅವರಿಗೆ ಅಷ್ಟು ಎಫೆಕ್ಟ್ ಆಗಿದೆ ಅದು ನೋಡಿರಲ್ಲ. ಸೊ ಡೆಫಿನೆಟ್ಲಿ ರಿಲೇಟಬಲ್ ಜೋಕ್ಸ್ ಅಂತ ಹೇಳ್ತೀವಿ, ಸಮ್ ಟಾಪಿಕ್ಸ್ ಆರ್ ರಿಲೇಟಬಲ್. ಫಾರ್ ಎಕ್ಸಾಂಪಲ್ ಸಮಥಿಂಗ್ ಅಬೌಟ್ ಯುನಿಟಿ, ಲಾಸ್ಟ್ ಟೈಮ್ ಒಂದು ಮೆಸೇಜ್ ಎಲ್ಲ ಹರಡ್ತಿತ್ತು ಅಬೌಟ್ ಯುನಿಟಿ ಇನ್ ಡೈವರ್ಸಿಟಿ, ಅಬೌಟ್ ಕಮ್ಯುನಿಟಿ, ಆ ತರ ಎಲ್ಲ. ಪೀಪಲ್ ಹೂ ಆರ್ ಲೈಕ್ ಮೈಂಡೆಡ್ ಲೈಕ್ ಮಾಡಿದ್ರು, ಶೇರ್ ಮಾಡಿದ್ರು. ಸಮ್ ಪೀಪಲ್ ಹೂ ಡು ನಾಟ್ ಲೈಕ್ ಸಚ್ ಥಿಂಗ್ಸ್, ದೇ ವಾಂಟ್ ಟು ಸ್ಪ್ರೆಡ್ ಓನ್ಲಿ ನೆಗೆಟಿವಿಟಿ. ಅವ್ರು ಏನ್ ಹೇಳ್ತಾರೆ, ಓ ಇದೆಲ್ಲ ಪ್ರೊಪಗಾಂಡ, ದಿಸ್ ಇಸ್ ನಥಿಂಗ್ ರಿಯಲ್, ಇದೆಲ್ಲ ಸುಮ್ಮನೆ ಹಾಕೋದು, ಆ ಪೊಲಿಟಿಷಿಯನ್ ಹಾಕೋದು ಇವರು. ಸೊ ದೇ ಸಮ್ ಹೌ ಫೈಂಡ್ ನೆಗೆಟಿವಿಟಿ ಇನ್ ದ ಪಾಸಿಟಿವಿಟಿ ಆಲ್ಸೋ. ಸೊ ನಮ್ದು ಉದ್ದೇಶ ಏನು, ವೆನ್ ವಿ ಕ್ರಿಯೇಟ್ ಆರ್ಟ್, ನಾವು ಏನಾದ್ರು ಕ್ರಿಯೇಟ್ ಮಾಡ್ತೀವಿ, ಜೋಕ್ಸ್, ವಿ ಕ್ರಿಯೇಟ್ ಆರ್ಟ್, ವಿ ಕ್ರಿಯೇಟ್ ಎನಿ ಮೆಸೇಜ್, ಸಮ್ ಸ್ಟೇಟಸ್, ಎನಿಥಿಂಗ್, ಇಟ್ ಶುಡ್ ಕನ್ವೆ ಪಾಸಿಟಿವಿಟಿ. ಆದಷ್ಟು ನಮ್ಮ ಮಾತಲ್ಲಿ ಪಾಸಿಟಿವ್ ಇರಲಿ. ಡೋಂಟ್ ಡೂ ಬದಲಿಗೆ ವೈ ಯು ಆರ್ ಡೂಯಿಂಗ್ ಬದಲಿಗೆ ಡೂ ಇಟ್, ದಿಸ್ ಇಸ್ ಅ ಬೆಟರ್ ವೇ ಅಂತ ಹೇಳೋದು ಆಲ್ವೇಸ್ ಉತ್ತಮ.
0: ಓಕೆ, ಸೊ ಎನಿವೇಸ್ ತುಂಬಾ ವಿಚಾರಗಳನ್ನು ನಿಮ್ ಜೊತೆಗೆ ಮಾತಾಡಲಿದೆ. ನೀವು ಕೂಡ ಕರೆ ಮಾಡಿ ಮಾತಾಡಿ ಸ್ನೇಹಿತರೆ, ಡಾಕ್ಟರ್ ಕ್ಯಾರ್ಲಿನ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಒತ್ತಡ ಮತ್ತು ಆತ್ಮಹತ್ಯೆ ಕುರಿತು ಇವತ್ತಿನ ದಿನ ನಾನಂತೂ ಮಾತಾಡ್ತಿದ್ದೇನೆ. 6364204949 49 ಸಂಖ್ಯೆಗೆ ಕರೆ ಮಾಡಿ ಅಂತೂ ನೀವು ಮಾತಾಡಬಹುದು. ಇವತ್ತಿನ ಕಾರ್ಯಕ್ರಮದ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ಡಾಕ್ಟರ್, ಆತ್ಮಹತ್ಯೆಗಳ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ನಾವು ನೋಡಿರಬಹುದು ಅಸಂಪ್ಷನ್ ಮಾಡಿ ನನಗೆ ಇಂಥ ರೀತಿ ಕಾಯಿಲೆ ಬಂದಿರಬಹುದು ಅಂತ. ಇತ್ತೀಚೆಗಷ್ಟೇ ಒಂದು ಘಟನೆ ನಡೆಯಿತು, ನಾನು ಎಲ್ಲಿ ಅಂತ ಉಲ್ಲೇಖಿಸಲಿಕ್ಕೆ ಇಷ್ಟಪಡಲ್ಲ. ಸ್ವಯಂ ಡಾಕ್ಟರ್ಸ್ ಆಗ್ತಾರೆ ಅವರು, ಇದರಿಂದ ನನಗೆ ಈ ರೀತಿ ಇದೆ. ರಾದರ್ ದನ್ ಗೋಯಿಂಗ್ ಫಾರ್ ಅ ಟ್ರೀಟ್ಮೆಂಟ್ ಆರ್ ಸಮಥಿಂಗ್ ಲೈಕ್ ದಟ್, ವಿ ಆ ಸೆಲ್ಫ್ ಥಿಂಕ್ ದಟ್ ವಿ ಆರ್ ಆನ್ ಅ ರಾಂಗರ್ ಸೈಡ್, ಆ ಹೆಲ್ತ್ ಇಸ್ ಡಿಕ್ಲೈನ್. ಸೊ ಹೆಲ್ತ್ ಡಿಕ್ಲೈನ್ ಆದ್ರೂ ಕೂಡ ಸಾಕಷ್ಟು ದಿನ ಬದುಕಬಹುದಿತ್ತು, ಆದರೆ ಒಂದೇ ಕ್ಷಣದಲ್ಲಿ ಏನ್ ಮಾಡೋದು ಆಗಿರ್ಬೋದು. ಯಾಕೆ ಇಂಥ ಒಂದು ನೆಗೆಟಿವ್ ಆಲೋಚನೆಗಳು ಮನಸ್ಸಿಗೆ ಬರ್ತವೆ?
1: ಸಿ, ನೀವೊಂದು ಉಲ್ಲೇಖಿಸಿದೀರಾ ವಿಷಯ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಕ್ಲಿನಿಕ್ ಅಲ್ಲಿ ಒಂದು ಇನ್ ಕೇಸ್ ನಾನು ಫಾರ್ ಎಕ್ಸಾಂಪಲ್ 20-20 ಮಂದಿ ನೋಡ್ತೀನಿ ಅಂದ್ರೆ 20 ಮಂದಿಯಲ್ಲಿ ಒಂದು 7-8 ಮಂದಿ ಇದೇ ಹೆಲ್ತ್ ಆಂಗ್ಸೈಟಿಯಲ್ಲಿ ಬರ್ತಾರೆ. ಈ ರಿಪೋರ್ಟ್ಸ್ ಒಂದು 1000 ರಿಪೋರ್ಟ್ಸ್ ತಗೊಂಡ್ ಬರ್ತಾರೆ. ಬಿಕಾಸ್ ಅವ್ರಿಗೆ ಏನನ್ಸುತ್ತೆ, ಎಲ್ಲ ಡಾಕ್ಟರ್ಸ್ ಜೊತೆ ಹೋಗಿದೀವಿ, ನಮ್ಮ ಸಮಸ್ಯೆಗೆ ಸಮಾಧಾನ ಸಿಗ್ತಾ ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಆಗಿದೆ. ಅಲ್ಟಿಮೇಟ್ಲಿ ಯಾರೊಬ್ರು ಹೇಳಿದ್ರು ಸೈಕ್ಯಾಟ್ರಿಸ್ಟ್ ಬರಬೇಕು, ಬಟ್ ನನಗೆ ಮಾನಸಿಕವಾಗಿ ನಾನು ಚೆನ್ನಾಗಿದ್ದೀನಿ, ಬಟ್ ಈ ಹೆಲ್ತ್ ಪೇನ್ ಇದೆಯಲ್ಲ, ನನ್ನ ಎದೆ ಬಡಿತ ಜಾಸ್ತಿ, ನನ್ನ ಎದೆಯಲ್ಲಿ ನೋವು, ನನಗೆ ಈ ತರ ತೇಗ್ ಬರೋದು, ಈ ತರ ಗ್ಯಾಸ್ ತುಂಬುದು, ಅದು ನಿಮ್ಮ ಹತ್ರ ಯಾಕೆ ಕಳಿಸಿರೋದು? ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡೋದು ನೋಡಪ್ಪ, ಈಗ ನಿಮ್ಮ ಮನಸ್ಸಿಗೆ ನಾನು ಹೇಳಿದ ಹಾಗೆ ಒತ್ತಡ ಅಂದ್ರೆ ಮೈಂಡಿಗೆ ಒತ್ತಡ ಇದ್ರೆ ಬಾಡಿ ಟಾಕ್ಸ್, ಬಾಡಿ ಟಾಕ್ಸ್ ಇನ್ ದಿಸ್ ಕೈಂಡ್ ಆಫ್ ಫಾರ್ಮ್ಸ್ ಪೇನ್. ಓಕೆ, ಪೇನ್ಗಳು, ಡ್ರೌಸಿನೆಸ್, ಮತ್ತೆ ಟಯರ್ಡ್, ಇರಿಟೆಬಿಲಿಟಿ, ಹೊಟ್ಟೆಯಲ್ಲಿ ಗುಳುಗುಳು ಆಗೋದು, ಕೈ ಕಾಲೆಲ್ಲ ಬೆವರುದು, ತಲೆ ನೋವುಗಳು ಬರೋದು, ಚೆಸ್ಟ್ ಪೇನ್ ಬರೋದು, ಅಥವಾ ಗ್ಯಾಸ್ಟ್ರಿಕ್ ಬರೋದು, ಕೈ ಕಾಲು ನೋವುಗಳು ಬರೋದು, ಸೊಂಟ ನೋವು ಬರೋದು, ಕುತ್ತಿಗೆ ನೋವು ಬರೋದು, ಇದೆಲ್ಲ ಬಿಕಾಸ್ ಆಫ್ ಸ್ಟ್ರೆಸ್, ಬಿಕಾಸ್ ಆಫ್ ಆಂಗ್ಸೈಟಿ, ಉದ್ವೇಗ. ಸೊ ಜನರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗೋದು. ಸೊ ತುಂಬಾ ಜನ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಂಡು ಬಂದಿರೋದಿದೆ, ತುಂಬಾ ಜನ ಆತ್ಮಹತ್ಯೆ ಮಾಡಿದ ಮೇಲೆ ನಮ್ಗೆ ಸುದ್ದಿ ಬರೋದಿದೆ, ಇವರು ಈ ತರ ಇತ್ತು, ಆವಾಗ ನಮ್ಗೆ ಬೇಜಾರಾಗುದು, ಶ್ಯಾ ಎಟ್ಲೀಸ್ಟ್ ಈ ತರ ನಿಮ್ಮ ಕಾರ್ಯಕ್ರಮ ನೀವು ನಡೆಸ್ತಿರಲ್ಲ ಅಂತದೇ ನಮ್ದು ಪದೇ ಪದೇ ಎಟ್ಲೀಸ್ಟ್ ಆ ಎಲ್ಲ ಮಾಧ್ಯಮಗಳಲ್ಲಿ ಬಂದ್ರೆ ಈ ಜೀವ ಇದಕ್ಕೆ ಹೋಗುದು ಎಟ್ಲೀಸ್ಟ್ ನಮ್ಗೆ ಸ್ಟಾಪ್ ಮಾಡ್ಬೋದಿತ್ತಲ್ಲ ಅಂತ. ಸೊ ತುಂಬಾ ವಯಸ್ಸದವರು, ವಯಸ್ಕರು ಇರ್ಲಿ ಅಥವಾ ಪ್ರೊಫೆಷನಲ್ಸ್ ಇರ್ಲಿ, ಈ ವೃತ್ತಿಯಲ್ಲಿ ಇದ್ದವರು, ಬಿಸ್ನೆಸ್ ಮೆನ್ಗಳು, ಟೈಮ್ ಸಿಗಲ್ಲ, ಅವ್ರಿಗೆ ಯಾರಿಗೆ ಹೋಗಿ ಹೇಳೋದನ್ನು ಗೊತ್ತಾಗಲ್ಲ. ಅವ್ರು ತಿಂಕ್ ಮಾಡ್ತಾರೆ ನನಗೆ ಹೆಡೇಕ್ ಇದೆ, ತಲೆನೋವು ಇದೆ, ಮೈಗ್ರೇನ್ ಇರ್ಬೋದು ಅಥವಾ ಟ್ಯೂಮರ್ ಇರ್ಬೋದು. ಚೆಕ್ ಮಾಡ್ತಾರೆ ಚಾಟ್ ಜಿಪಿಟಿ, ಎಐ, ಗೂಗಲ್, ಜಮೀನ್ ಎಲ್ಲ ಚೆಕ್ ಮಾಡಿಕೊಂಡು ಅವ್ರ ಪರಿಣಾಮ ಬರ್ತಾರೆ ನನಗೆ ಟ್ಯೂಮರ್ ಇದೆ, ಡಾಕ್ಟರ್ ಹೇಳ್ತಾ ಇಲ್ಲ, ರಿಪೋರ್ಟ್ ಅಲ್ಲಿ ಬರ್ತಾ ಇಲ್ಲ. ಸೊ ಸುಯಿಸೈಡ್ ನಾವು ಹೇಳ್ತೀವಿ, ಅದು ಯಾಕೆ ಮಾಡ್ಬೇಕು ಅವರು? ಅವರು ಸುಯಿಸೈಡ್ ಸಾಯಲಿಕ್ಕೆ ಮಾಡಲ್ಲ ರೋಷನ್, ಆ ಬದುಕಿದವರು ಹೇಳ್ತಾರೆ ನಾನು ಸೂಸೈಡ್ ಸಾಯಲಿಕ್ಕೆ ಮಾಡಿರ್ಲಿಲ್ಲ, ನನಗೆ ಆ ಮೊಮೆಂಟ್ ಅಲ್ಲಿ ನನಗೆ ಬದುಕಲಿಕ್ಕೆ ಹೇಗೆ ಗೊತ್ತಾಗ್ತಾ ಇಲ್ಲ, ನನಗೆ ತುಂಬಾ ಅಪ್ಸೆಟ್ ಆಯ್ತು, ಇದಕ್ಕೆ ಇದೇ ರಿಲೀಫ್, ಸಾಯಿದೆ ಒಂದು ರಿಲೀಫ್ ಅಂತ ನಾನು ಹೋಗಿತ್ತು.
0: ಆರೋಗ್ಯವಂತ ಮಹಿಳೆಯೊಬ್ಬರು ಹೇಳಿದ್ದು 3-4 ತಿಂಗಳಿಂದ ಮೆನ್ಸ್ಟ್ರೇಷನ್ ಸೈಕಲ್ ಆಗಿಲ್ಲ, ಸೊ ಹಾಗಾಗಿ ನನಗೆ ಏನ್ ಮಾಡ್ತಿದ್ದೇನೆ ಎಲ್ಲ ಇರಿಟೇಷನ್. ಸೊ ಅದಕ್ಕಾಗಿ ಹೇಳಿದೆ ಯಾರಾದ್ರೂ ಮನೋರೋಗ ತಜ್ಞರನ್ನು ಭೇಟಿಯಾಗಿ ಅಂತ ಹೇಳಿದಕ್ಕೆ ಅವರು ಹೇಳಿದ ಯಾರು ಮೆಂಟಲಿ ಸರಿ ಇಲ್ಲ.
1: ಎಕ್ಸಾಕ್ಟ್ಲಿ.
0: ಸೊ ಇಲ್ಲಿ ಇದರ ಯಾಕೆ ಆಗ್ತಾ ಇಲ್ಲ, ಅಲ್ಲಿ ಸ್ಟ್ರೆಸ್ ಇರಬಹುದು ನನಗೆ ಗೊತ್ತಿಲ್ಲ. ಓಕೆ, ಒಬ್ರು ಕಾಲರ್ ಇದಾರೆ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ನಮಸ್ತೆ,
2: ನಾನು ಗ್ರೇಸ್ ಮಿರಾ ಅಂತ.
0: ಹೇಳಿ ಗ್ರೇಸ್ ಮಿರಾ.
2: ನಾನು ಗ್ರೇಸ್ ಮಿರಾ ಅಂತ.
1: ಎಸ್ ನಮಸ್ತೆ ಗ್ರೇಸ್.
2: ಧನ್ಯವಾದ ಹೇಳ್ತೇನೆ. ಈಗ ನನ್ನ ರೋಗಕ್ಕೆ ನಿಮ್ಮ ಪ್ರಶ್ನೆ ಉತ್ತರ ಕೊಡಿ.
1: ಓಕೆ.
2: ನನಗೆ 12 ವರ್ಷದ ಹುಡುಗ ಎಲ್ಎಸ್ಎಸ್ ಶಾಲೆಯಿಂದ ಮನೆಗೆ ಬರುವಾಗ ಇಬ್ಬರು ಮಕ್ಕಳು ಲಾರಿ ಅಡಿಗೆ ಬಿದ್ದು ತೀರಿ ಹೋದ್ರು. ಅದು ನನ್ನ ಶಾಕ್ ಆಯ್ತು. ಒಮ್ಮೆಲೆ ಆಕಾಶ ತಲೆಯ ಮೇಲೆ ಬಿದ್ದಾಗೆ ಆಯ್ತು. ಅದರ ನಂತರ ನನ್ನ ಆರೋಗ್ಯ ಕೆಟ್ಟಿತ್ತು. ಅದರ ನಂತರ ನನಗೆ ಡಯಾಬಿಟಿಕ್ ಸ್ಟಾರ್ಟ್ ಆಯ್ತು. ಡಯಾಬಿಟಿಕ್ ಆದ ಮೇಲೆ ಅದರ ನಂತರ ಈಗ 6 ವರ್ಷ ಆಗ್ತದೆ ನನ್ನ ಗಂಡ ತೀರಿ ಹೋದ್ರು. ನನ್ನ ಗಂಡ ತೀರಿ ಹೋದ ಮೇಲೆ ಅದಕ್ಕಿಂತ ಮುಂಚೆ ನನ್ನ ಅತ್ತೆ ಇದ್ರು ಮನೆಯಲ್ಲಿ. ಅತ್ತೆ ತೀರಿ ಹೋದ್ರು, ಅವರ ಚಾಕರಿ ಮಾಡಿದೆ. ನನ್ನ ಗಂಡನ ಚಾಕರಿ ಮಾಡಿದೆ, ಅವರು ತೀರಿ ಹೋದ್ರು. ಅವರು ತೀರಿ ಹೋದದ್ದೇ ನನಗೆ ಇನ್ನೊಂದು ಶಾಕ್ ಶುರು ಆಯ್ತು. ತದರ ನಂತರ ನನಗೆ ಮನೆಯಲ್ಲಿ ಯಾರು ಇಲ್ಲ, ನಾನು ಒಬ್ಬಳೇ, ನಾನು ಯಾಕೆ ಬದುಕುವುದು ಅಂತ ನನಗೆ ಮನಸ್ಸಿಗೆ ಬಂತು. ದೇವರ ಹತ್ರ ಕೇಳಿದೆ, ದೇವರೇ ನೀವೆಲ್ಲರನ್ನು ಕೊಂಡೋಗಿದ್ದೀರಿ, ನನ್ನನ್ನು ಯಾಕೆ ಕೊಂಡೋಗುದಿಲ್ಲ? ಒಂದು ರಾತ್ರಿ ದಮ್ಮು ಕಟ್ತದೆ, ಮಲರ್ಲಿಕ್ಕೆ ಆಗುದಿಲ್ಲ, ಹೇಳಲಿಕ್ಕೆ ಆಗುದಿಲ್ಲ, ಏನ್ ಮಾಡೋದು ಗೊತ್ತಾಗುದಿಲ್ಲ, ಏನ್ ಮಾಡ್ಬೇಕು ದೇವರ, ನೀವು ಯಾಕೆ ಕೊಂಡೋಗುದಿಲ್ಲ ನನ್ನನ್ನು? ಹಾಗೇನೆ ಕೇಳಿದೆ. 5 ಗಂಟೆ ರಾತ್ರಿ ತನಕ, 1 ಗಂಟೆಯಿಂದ 5 ಗಂಟೆ ತನಕ ಕೇಳಿದೆ, ದೇವರು ಕೊಂಡೋಗುದಿಲ್ಲ, ಮಲಗಲಿಕ್ಕೆ ಆಗುದಿಲ್ಲ, ಹೇಳಲಿಕ್ಕೆ ಇಲ್ಲಿ ಜನ ಇಲ್ಲ, ನಾನು ಒಬ್ಬಳೇ ಇದ್ದೇನೆ, ಏನ್ ಮಾಡಲಿ, ಮಂಚದಿಂದ ಕೆಳಗೆ ಬಿದ್ದಿದ್ದೇನೆ, ಹೇಳಲಿಕ್ಕೆ ಆಗುದಿಲ್ಲ, ಯಾರು ಇಲ್ಲ, ಹಾಗಾದ್ರೆ ಏನು ಮಾಡಲಿ ನಾನು? ಲಾಸ್ಟಿಗೆ ನನ್ನ ಹಾಸಿಗೆಯ ಮೊಬೈಲ್ ಅನ್ನು ಎಳೆದು ಕೆಳಗೆ ಹಾಕಿದೆ. ಕೆಳಗೆ ಹಾಕಿ ನನ್ನ ಗಂಡನ ತಂಗಿ ಮಗನನ್ನು ಕರೆದೆ, ಮಗ ನಾನು ಕೆಳಗೆ ಬಿದ್ದಿದ್ದೇನೆ, ನನಗೆ ಹೇಳಲಿಕ್ಕೆ ಆಗುದಿಲ್ಲ, ಶ್ವಾಸ ತೆಗಿಲಿಕ್ಕೆ ಆಗುದಿಲ್ಲ, ನಾನು ಏನ್ ಮಾಡ್ಬೇಕು, ಬೇಗ ಬರ್ತೀರಾ ಮಗ ಅಂತ, ಬೀಗ ತಣ್ಣಿ, ಬೀಗ ತೆಗೀರಿ, ಇಲ್ಲದೆ ನಂಗೆ ಹೇಳಲಿಕ್ಕೆ ಆಗುದಿಲ್ಲ, ನೀವು ಎತ್ತಬೇಕು ಅಂತ ಹೇಳಿದೆ. ಅವರು ಬಂದ್ರು 5 ಗಂಟೆ ರಾತ್ರಿಗೆ, ಗಂಡ ಹೆಂಡತಿ ಕಾರ್ ಹಿಡ್ಕೊಂಡು ಬಂದ್ರು, ಬಂದ್ರು ಬೀಗ ತೆಗೆದ್ರು, ನನ್ನನ್ನು ಎತ್ತಿದ್ರು, ನನ್ನನ್ನು ಎತ್ತಿ ಚೇರಿನ ಮೇಲೆ ಕೂತ್ಕೊಳ್ಳಿಸಿದ್ರು, ಮತ್ತೆ ಆಸ್ಪತ್ರೆಗೆ ಕಂಕನಾಡಿಗೆ ಕೊಂಡೋದ್ರು. ಕಂಕನಾಡಿಯಲ್ಲಿ ಕೊಂಡೋದ ಕೂಡಲೇ ನಾನು ಹೇಳಿದ್ದೆ, ಡಾಕ್ಟ್ರೆ ನಂಗೆ ಒಳ್ಳೆ ಮದ್ದು ಕೊಡಿ, ನಾನು ಮನೆಯಲ್ಲಿ ರೆಸ್ಟ್ ಮಾಡಿ ಮದ್ದು ತೆಗೆದುಕೊಳ್ತೇನೆ ಅಂತ ಹೇಳಿದೆ.
0: ಅದಕ್ಕೆ
2: ನಿಮ್ಗೆ ಈಗ ICUಗೆ ಫೋನ್ ICUಗೆ ಕಳಿಸುವುದು, ನಾವು ಮನೆಗೆ ಕಳಿಸಲಿಕ್ಕೆ ಆಗುದಿಲ್ಲ ಹೇಳಿದ್ರು. ಆಯ್ತು, 1 ವಾರ ICUನಲ್ಲಿದ್ದೆ, ಆಕ್ಸಿಜನ್ ಇಟ್ರು, ಅವರೇ ಚಾಕರಿ ಮಾಡಿದ್ರು, ನರ್ಸಿನವರು ಊಟ ಕೊಟ್ರು, ಎಲ್ಲಾ ಮಾಡಿದ್ರು, ಎಲ್ಲಾ ಮಾಡಿ ಆದ್ಮೇಲೆ 1 ವಾರ ಹೊರಗೆ ತಂದಿಟ್ರು, ಹೊರಗೆ ಇದ್ದೆ. ಅದರ ನಂತರ ಸ್ವಲ್ಪ ಸಮಯ ಆಗ್ಬೇಕಾದ್ರೆ ಹಾರ್ಟ್ ಇದು ಶುರು ಆಯ್ತು. ಹಾರ್ಟ್ ಈಗ ಏನು ಮಾಡ್ಲಿ? ಹಾರ್ಟ್
0: ಓಕೆ. ಸೊ ನಿಮ್ಮ ಪ್ರಶ್ನೆ ಗೊತ್ತಾಯ್ತು, ಅವರು ಪ್ರಶ್ನೆ ಗೊತ್ತಾಯ್ತು, ಅವರು ಅವರೇ ಆನ್ಸರ್ ಕೊಟ್ಟಿದ್ದಾರೆ ಅದರಲ್ಲಿ. ಸೊ ಅವರಿಗೆ ಹಲವಾರು ಸಮಸ್ಯೆ.
1: ಈಗ ಸಣ್ಣ ವಯಸ್ಸಲ್ಲಿ ಈ ತರ ಎಲ್ಲ ಆಯ್ತು ಅವ್ರ ಜೀವನದಲ್ಲಿ, ಬಟ್ ಅವ್ರ ರೆಸಿಲಿಯನ್ಸ್ ಅಂದ್ರೆ ಒಂದು ವಿಲ್ ಪವರ್ ತುಂಬಾ ಚೆನ್ನಾಗಿತ್ತು. ಸೊ ಆ ವಿಲ್ ಪವರ್ ಚೆನ್ನಾಗಿದ್ದ ಕಾರಣ ಅವರು ಇದಕ್ಕೆ ಅಂತ ಹೇಳಿ ಆಲ್ಟ್ರಿಸಮ್ ಅಂತ ಹೇಳುದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸೋಲ್ಜರ್ಸ್ ಇದ್ದಾರೆ, ಕೆಲವರು ಇದಾರೆ ತುಂಬಾ ಅವರು ಕೆಲಸ ಮಾಡ್ತಾರೆ, ಬೇರೆಯವರಿಗೋಸ್ಕರ ಹೋರಾಟ ಮಾಡ್ತಾರೆ, ನಮ್ಮನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಇನ್ನೊಬ್ಬರನ್ನು ನೋಡುದು. ಸೊ ಅದೇ ಅದ್ರಲ್ಲಿ ಏನಾಗುತ್ತೆ, ನಮ್ದು ಪೇನ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಅವರು ಅವ್ರ ಮಗಂದು ನೋವು ಬದಿಯಲ್ಲಿಟ್ಟು ಅವರ ಅತ್ತೆಯನ್ನು ಚಾಕರಿ ಮಾಡಿದ್ರು, ಗಂಡನ ಸೇವೆ ಮಾಡಿದ್ರು, ಬಟ್ ಲಾಸ್ಟ್ಗೆ ಅವ್ರು ಒಬ್ಬಂಟಿ ಆದ್ರು. ಒಬ್ಬಂಟಿ ಆದ್ರೂ ಅವರು ಆಸೆ ಬಿಟ್ಟಿಲ್ಲ. ಸೊ ಏನಾಗುತ್ತೆ ಅಂದ್ರೆ ರೆಸಿಲಿಯನ್ಸ್, ವಿಲ್ ಪವರ್, ಎಷ್ಟು ಕೆಪಾಸಿಟಿ ಇದೆ ಅದು ಒಬ್ಬೊಬ್ಬರು ತನ್ನ ಕೆಪಾಸಿಟಿ ಜಾಸ್ತಿ ಮಾಡುವಂತದ್ದು, ಇಮಿಡಿಯೇಟ್ಲಿ ಗಿವ್ ಅಪ್ ಮಾಡುವಂತದ್ದಲ್ಲ. ಸೊ ಗಿವ್ ಅಪ್ ಮಾಡಿದ್ರೆ ಏನಾಗುತ್ತೆ, ಅದೇ ಪೊಸಿಷನ್ ಅಲ್ಲಿ ಇನ್ನೊಬ್ರು ಇದ್ರೆ ಅವ್ರೇನ್ ಮಾಡ್ತಿದ್ರು, ಇಮಿಡಿಯೇಟ್ಲಿ ಮಗ ಈ ತರ ಆಯ್ತು, ಅವರು ಹೋಗಿ ಏನಾದ್ರು ಹಾರ್ತಿದ್ರು ಅಲ್ವಾ, ಒಂದು ಅಲ್ಲಿ ಏನಾದ್ರೂ ಹಾರ್ತಿದ್ರು, ಒಬ್ಬನೇ ಮಗ ಅವ್ರು ಹಾರ್ತಿದ್ರು, ಅಥವಾ ಯಾವ ಟ್ರೈನ್ ಅಡಿಯಲ್ಲಿ, ಅಥವಾ ಪಾಯ್ಸನ್ ತಗೊಂಡು ಆ ತರ ಆಗ್ತಿತ್ತು. ಬಟ್ ಈಚ್ ಕೆಪಾಸಿಟಿ ಒಂದೊಂದು ಒಬ್ಬೊಬ್ಬರದ್ದು ಈಚ್ ಕೆಪಾಸಿಟಿ ಬೇರೆ ಬೇರೆ ಇರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ನಿಮ್ಮ ಜೆನೆಟಿಕ್ ಲೋಡಿಂಗ್ ಹೇಗಿದೆ, ನೀವು ಎಷ್ಟು ಕೆಪಾಸಿಟಿ ನಿಮ್ದು ವೆಲ್ ಬೀಯಿಂಗ್ ಅದು ಮುಂದೆ ತಗೊಂಡು ಹೋಗ್ಲಿಕ್ಕೆ, ರೆಸಿಲಿಯನ್ಸ್ ಎಷ್ಟಿದೆ, ವಿಲ್ ಪವರ್ ಎಷ್ಟಿದೆ, ಹೋರಾಟ ಮಾಡುವಷ್ಟು ಕೆಪಾಸಿಟಿ ಎಷ್ಟಿದೆ, ಅದ್ರ ಮೇಲೆ ಇದೆ, ಪ್ಲಸ್ ಪೇಷನ್ಸ್.
0: ಓಕೆ, ಸೊ ಇನ್ನಷ್ಟು ಮಾತಾಡೋಣ ಡಾಕ್ಟರ್ ನಿಮ್ ಜೊತೆಗೆ, ಆದ್ರೆ ಒಂದು ಚಿಕ್ಕ ವಿರಾಮ ತೆಗೆದುಕೊಡ್ತೇನೆ. ಅವ್ರು ಮಾತಾಡುವಾಗ ನನಗೆ ಒಂದು ಹಾಡ್ ನೆನಪಿಗೆ, ದಿನ ಹೀಗೆ ಜಾರಿ ಹೋಗಿದೆ ಅಂತ. ಸೊ ಅವರ ದಿನಗಳು ಜಾರಿ ಹೋಗಿವೆ ಯಾವ ರೀತಿಯಲ್ಲಿ ಅಂತ. ಸೊ ಅದೇ ಒಂದು ಭಾವಗೀತೆಯನ್ನು ಅವರಿಗೋಸ್ಕರ ಪುತ್ತೂರು ನರಸಿಂಹ ನಾಯಕ್ ಅವರ ಕಂಠ ಸೀರಿಯಲ್ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸರಂಗ 107.8 FM ಬಣ್ಣ ಬಣ್ಣದ ಬದುಕು.

0: ಎಸ್, ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಡಾಕ್ಟರ್ ಕ್ಯಾರಲಿನ್ ಪಿ ಡಿ ಸೋಜೆ ಅವರ ಜೊತೆಗೆ ಮತ್ತೊಮ್ಮೆ ಸ್ವಾಗತ. ಸಾಕಷ್ಟು ವಿಷಯಗಳನ್ನು ಒತ್ತಡ ಕುಡಿಸುವ ಆತ್ಮಹತ್ಯೆಯ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಸೊ ಒತ್ತಡ ಮತ್ತು ಆತ್ಮಹತ್ಯೆ, ಸೊ ರಿಲೇಟೆಡ್ ಆದಂತಹ ಸಬ್ಜೆಕ್ಟ್ಗಳು. ಒತ್ತಡ ಇದ್ರೆ ಮಾತ್ರ ಆತ್ಮಹತ್ಯೆ ಮಾಡ್ತಾರೆ, ಅದು 100% ಸತ್ಯ. ಒತ್ತಡ ಇಲ್ಲದವನು ಆತ್ಮಹತ್ಯೆಗೆ ಯಾವತ್ತೂ ಹೋಗಲ್ಲ. ಮಗುವಿನ ಮುಗ್ಧ ಮಗುವಿನ ಮನಸ್ಸಿನಂತೆ ಇರಬೇಕು ಯಾವತ್ತೂ ಕೂಡ ಮನಸ್ಸು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಸ್ಟ್ರೆಸ್ಸಿಗೆ ಅಲ್ಲಿ ಅವಕಾಶ ಇರಲ್ಲ. ಸೊ ಸ್ಟ್ರೆಸ್ಸಿಗೆ ಅವಕಾಶ ಇಲ್ಲದಿದ್ದಾಗ ಈ ರೀತಿಯ ಘಟನೆಗಳು ನಡೀತಿರಬಹುದು. ಎಲ್ಲಿ ಒತ್ತಡ ಆರಂಭವಾಗೋದು? ಮಗು ಒಂದು ಕದ್ದು ತಿಂದಾಗ ತಂದೆ ಬೈತಾರ ಎಂಬಂತ ಒತ್ತಡ ಮಗುವಿನ ಮನಸ್ಸಲ್ಲಿ ಒಂದು ಸ್ಟೋರ್ ಆಗುತ್ತೆ ಅಂತ ಕುವೆಂಪು ಬರೀತಾರೆ. ಸೊ ಆ ರೀತಿಯ ಒತ್ತಡಗಳು ಬಾಲ್ಯನಿಂದ ಆರಂಭವಾಗಿ ನಂತರ ಮುಂದಕ್ಕೆ ಹೋಗ್ತವೆ. ಸೊ ಒತ್ತಡದ ಸಿಚುವೇಶನ್ಸ್ಗಳನ್ನು ಡಾಕ್ಟ್ರೆ ನಾವು ಹೇಗೆ ಒಂದು ಎದುರಿಸಬಹುದು, ಅದರ ಜೊತೆಗೆ ಈ ಒತ್ತಡ ಇದೆ ಅಂತ ಹೇಗೆ ಸಿಂಪ್ಟಮ್ಸ್ಗಳ ಮೂಲಕ ಗೊತ್ತಾಗ್ತದೆ?
1: ಈಗ ನೋಡಿ, ಕೆಲವರು ಸೂಸೈಡ್ ನಾನು ಮಾಡ್ತೀನಿ ಅಂತ ಹೇಳಲ್ಲ. ಸಾಮಾನ್ಯವಾಗಿ ನಾವು ಮೆಜಾರಿಟಿ ನೋಡಿದ್ರೆ ನಾನು ಸೂಸೈಡ್ ಮಾಡ್ತೀನಿ ಅಂತ ಯಾರು ಹೇಳಲ್ಲ. ಅದು ಸ್ಲೋ ಆಗಿ ನಾವು ಅಬ್ಸರ್ವ್ ಮಾಡುವಂತದ್ದು. ಈಗ ನೀವು ಮನೆಯಲ್ಲಿ ಯಾರೊಬ್ರು ಇದ್ದಾರೆ, ಕೆಲವರು ಹೇಳ್ತೀವಿ ಸ್ಟೂಡೆಂಟ್ಸ್ ಮಾತ್ರ, ಮಾಧ್ಯಮ ವಯಸ್ಸವರು ಮಾತ್ರ ಅಂತ ಹೇಳ್ತೀವಿ. ಇಲ್ಲ, ಇಟ್ ಇಸ್ ಆಲ್ಸೋ ವಯಸ್ಕರು ಕೂಡ ಸೂಸೈಡ್ಗೆ ತುಂಬಾ ಬಲಿ ಆಗ್ತಾರೆ. ಅಟೆಂಪ್ಟ್ ಮಾಡೋದು ಅವರು ಮಾಡಲ್ಲ, ಡೈರೆಕ್ಟ್ ಸೂಸೈಡ್ ಕಂಪ್ಲೀಟ್ ಮಾಡಿಬಿಡ್ತಾರೆ. ಬಟ್ ನಾವು ನೋಡ್ತೀವಿ ಹದಿಹರೆಯ ವಯಸ್ಸು ಸ್ಟೂಡೆಂಟ್ಸ್ಗಳು ಅಥವಾ ಮಕ್ಕಳು ಅಟೆಂಪ್ಟ್ ಸುಯಿಸೈಡ್ ಮಲ್ಟಿಪಲ್ ಟೈಮ್ಸ್ ಅವ್ರು ಥ್ರೆಟನ್ ಮಾಡ್ತಾ ಇರ್ತಾರೆ. ಅಥವಾ ಸುಯಿಸೈಡ್ ಸಣ್ಣ ಸಣ್ಣ ಟ್ಯಾಬ್ಲೆಟ್ಸ್ ತಗೊಂಡು ಕೆಲವು ಫಿನೈಲ್ಗಳು ಕುಡಿದು ರ್ಯಾಟ್ ಪಾಯ್ಸನ್ ತಗೊಂಡು ಅಟೆಂಪ್ಟ್ ಮಾಡ್ತಾರೆ ಚಿಕ್ಕ ಚಿಕ್ಕದು ಅಂಶ. ಯಾಕೆಂದ್ರೆ ಅವರಿಗೆ ಒಂದು ಅಲ್ಲಿಂದ ಒಂದು ರಿಲೀಫ್ ಸಿಗಬೇಕು ಅಂತ ಹೇಳ್ತಾರೆ. ನಾನು ಕೇಳಿದ್ರೆ ಯಾಕೆ ನೀನು ಮಾಡಿದ್ದು, ಏನು ಸಿಗಬೇಕಿತ್ತು, ಏನಿಲ್ಲ, ನನಗೆ ಸ್ವಲ್ಪ ರಿಲೀಫ್ ಆಯಿತು, ಸ್ವಲ್ಪ ಭಾರ ಕಮ್ಮಿ ಆಯಿತು, ಯಾರು ನನ್ನ ಮಾತು ಕೇಳ್ತಿರಲಿಲ್ಲ, ಅಟ್ಲೀಸ್ಟ್ ಇವಾಗ ಅವ್ರಿಗೆ ಗೊತ್ತಾಯಿತು ನನ್ನ ಮನಸ್ಸು ಎಷ್ಟು ನೋವಿದೆ ಅಂತ. ಅದಕ್ಕೆ ನಾನು ಮುಂದೆ ಹೋದದ್ದು. ಬಟ್ ತುಂಬಾ ಜನ ಇದ್ದಾರೆ, ಅವರು ಪ್ಲಾನ್ ಮಾಡಿರ್ತಾರೆ, ತುಂಬಾ ದಿವಸದಿಂದ ಪ್ಲಾನಿಂಗ್ ಮಾಡಿ ಮಾಡಿ ಥಿಂಕ್ ಮಾಡಿ ಹೇಗೆ ಮಾಡೋದು, ಯಾವುದು ವರ್ಸ್ಟ್ ವೇ, ಯಾವುದು ಬೆಸ್ಟ್ ವೇ, ಯಾವ್ದ್ರಲ್ಲಿ ನೋವು ಕಮ್ಮಿ, ಯಾವ್ದ್ರಲ್ಲಿ ನೋವು ಥಿಂಗ್. ಅವ್ರದ್ದು ಹಿಸ್ಟ್ರಿ ನೋಡಿದೆ ನೀವು ಗೂಗಲ್ ಸರ್ಚ್ ಹಿಸ್ಟ್ರಿ, ಅದರಲ್ಲಿ ಗೊತ್ತಾಗುವಂಥದ್ದು. ಕೆಲವರು ವಯಸ್ಸವರು ಎಲ್ಲ ಏನ್ ಮಾಡ್ತಾರೆ, ಪ್ರಾಪರ್ಟಿ ಇಮಿಡಿಯೇಟ್ಲಿ ಕರೀತಾರೆ, ಎಲ್ಲರನ್ನ ಹಂಚ್ಬಿಡ್ತಾರೆ, ಎಲ್ಲ ಬಿಲಾಂಗಿಂಗ್ಸ್ ಅವರ ಸೇವಿಂಗ್ಸ್ ಇರಲಿ, ಗೋಲ್ಡ್ ಇರಲಿ, ಎಲ್ಲ ಕೊಟ್ಬಿಡ್ತಾರೆ. ಎಫ್ ಟಿಗಳನ್ನು ಬ್ರೇಕ್ ಮಾಡಿ ಮಕ್ಕಳ ಹೆಸರಲ್ಲಿ ಹಾಕ್ತಾರೆ. ಸೊ ನಾವು ಥಿಂಕ್ ಮಾಡಬೇಕು, ಯಾಕೆ ಸಡನ್ ಅವ್ರು ಈ ತರ ಮೂವ್ಮೆಂಟ್ ಮಾಡ್ತಾ ಇದಾರೆ. ತುಂಬಾ ಜನ ಇಂಪಲ್ಸಿವ್ ಆಗಿ ಡಿಸಿಷನ್ ಮಾಡ್ತಾರೆ. ಏನೋ ಬೈದ್ರು, ಯಾರು ನನಗೆ ಹರ್ಟ್ ಮಾಡಿದ್ರು ಕೂಡಲೇ ಇಮಿಡಿಯೇಟ್ಲಿ ಡಿಸಿಷನ್ ಮಾಡಿ ನಾವು ಹೋಗ್ತೀವಿ. ಬಟ್ ಈಚ್ ಒನ್ ಇಸ್ ಅ ಡಿಫರೆಂಟ್ ವೇ ಆಫ್ ಅಟೆಂಪ್ಟಿಂಗ್ ಸುಯಿಸೈಡ್ ಆರ್ ಕಮಿಟಿಂಗ್ ಸುಯಿಸೈಡ್. ಕೆಲವರು ತುಂಬಾ ದಿವಸದಿಂದ ಬೇಜಾರು, ಜೀವನದಲ್ಲಿ ಯಾವ್ದು ಇಂಟ್ರೆಸ್ಟ್ ಇಲ್ಲ, ಜಿಗುಪ್ಸೆ, ಕರೆಕ್ಟ್ ಆಗಿ ಕೆಲಸಕ್ಕೆ ಬರ್ತಾ ಇಲ್ಲ, ಕಾಲೇಜ್ ಅಟೆಂಡ್ ಆಗ್ತಾ ಇಲ್ಲ, ಯಾರ ಜೊತೆ ಮಾತಾಡ್ತಾ ಇಲ್ಲ, ದೂರ ನಿಲ್ತಾರೆ, ಯು ಕ್ಯಾರಿ ಆನ್ ಅಂತ ಹೇಳ್ತಾರೆ, ಊಟ ಸರಿ ಮಾಡ್ತಾ ಇಲ್ಲ, ನೀವು ನೋಡಿದ್ರೆ ನಿದ್ದೆ ಸರಿ ಮಾಡ್ತಾ ಇಲ್ಲ, ಬೆಡ್ ಅಲ್ಲಿ ಹೊರಳದಾಗ್ತಾ ಇದ್ದಾರೆ, ಸ್ನಾನ ಮಾಡಲ್ಲ, ಬಟ್ಟೆ ಅದೇ ಹಾಕ್ತಾರೆ, ಶೇವಿಂಗ್ ಮಾಡಿರಲ್ಲ, ಬಾಚಲ್ಲ. ಸೊ ನೀವು ಒಬ್ಸರ್ವ್ ಮಾಡ್ತಾರೆ, ಏನೋ ಡಿಪ್ರೆಸ್ಡ್ ಇದ್ದಾನೆ, ಸರಿ ಇಲ್ಲ. ಕೆಲವರು ಡ್ರಗ್ಸ್ ಜಾಸ್ತಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕುಡಿತಾರೆ ಜಾಸ್ತಿ, ಲೆಕ್ಕಕ್ಕಿಂತ ಜಾಸ್ತಿ. ಇನ್ನೇನಿದೆ, ಇಷ್ಟೇ ಜೀವನ, ಫಿನಿಶ್ಡ್, ಇನ್ನೆಲ್ಲ ಶೂನ್ಯ, ಇಂಥದೆಲ್ಲ ಮಾತುಗಳು. ಸೊ ಅವರಲ್ಲಿ ನಾವು ನೋಡಬೇಕು, ಒಬ್ಸರ್ವ್ ಮಾಡಬೇಕು, 24 hours ಜೊತೆಯಲ್ಲಿ ಕುತ್ಕೊಳ್ಬೇಕು. ಪದೇ ಪದೇ ಪದೇ ಪದೇ ಕೇಳ್ತಾ ಇದ್ರೆ ಏನಾಯ್ತು ಏನಾಯ್ತು ಅವ್ರು ಹೇಳಲ್ಲ, ಜಸ್ಟ್ ಒಬ್ಸರ್ವ್ ಮಾಡೋದು ಇಂಪಾರ್ಟೆಂಟ್. ಸೊ ಬರೀ ಸಣ್ಣ ವಯಸ್ಸಲ್ಲಿ ಮಾತ್ರ ಅಲ್ಲದೆ ಮಿಡಲ್ ಏಜ್ಡ್, ಸೀನಿಯರ್ ಮಿಡಲ್ ಏಜ್ಡ್, ಎಲ್ಡರ್ಲಿ ಪಾಪ್ಯುಲೇಷನ್ ಅವರಲ್ಲಿ ಕೂಡ ನೋಡಬೇಕು. ಬಿಸ್ನೆಸ್ ಮೆನ್ಗಳು ತುಂಬಾ ಬಿಸ್ನೆಸ್ ಆಗಿ ಮಾಡ್ತಾರೆ, ಸಡನ್ ಲಾಸ್ ಆಯ್ತು, ನಾನು ಇವಾಗ ಬರ್ತೀನಿ, ಇವಾಗ ಹೋಗಿ ಬರ್ತೀನಿ, ಒಬ್ಬರೇ ಹೋಗ್ತಾರೆ, ನೆವರ್ ಲೀವ್ ದೆಮ್ ಅಲೋನ್. ಕೆಲವರು ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಇರಲಿ, ಇಂಜಿನಿಯರ್ಸ್ ಇರಲಿ, ಕೆಲಸ ಮಾಡ್ತಾರೆ, ರಾತ್ರಿ ಕೂತ್ಕೊಳ್ತಾರೆ, ನೀವು ನೋಡ್ತಾರೆ ಏನೋ ಸರಿ ಇಲ್ಲ, ಅವರ ಮುಖ ಬಾಡ ಸರಿ ಇಲ್ಲ, ಅವ್ರು ಮಾತಾಡೋ ಶೈಲಿ ಸರಿ ಇಲ್ಲ, ಅವರು ಸಡನ್ ಆಗಿ ಜಾಸ್ತಿ ಜಾಸ್ತಿ ಕೆಲಸಕ್ಕೆ ಹೋಗ್ತಾ ಇಲ್ಲ, ಒಬ್ಬರೇ ಇರ್ತಾರೆ, ಅವ್ರ ಜೊತೆ ಕೂತ್ಕೊಳ್ಬೇಕು. ಸೊ ಯಾವಾಗ್ಲೂ ನಿಮ್ಗೆ ಯಾರ ಫ್ರೆಂಡ್ಸ್ ಇರಲಿ, ಅವರು ಚೆನ್ನಾಗಿರ್ಬೋದು, ಯಾವಾಗ್ಲೂ ಅವ್ರಿಗೇನಾಗಿದೆ, ಅವರು ಎಲ್ಲ ಯಾವಾಗ್ಲೂ ಸ್ಮೈಲ್ ಮಾಡ್ತಾರೆ, ಯಾವಾಗ್ಲೂ ಅವ್ರು ಚೆನ್ನಾಗಿರ್ತಾರೆ. ಫಾರ್ ಎಕ್ಸಾಂಪಲ್, ಹಾರ್ಟ್ ಡಾಕ್ಟರ್, ಹಾರ್ಟ್ ಡಾಕ್ಟರ್ಗೆ ಹೇಗಪ್ಪ ಹಾರ್ಟ್ ಅಟ್ಯಾಕ್ ಆಗೋದು ಅಂತ ಕೆಲವರು ಹೇಳ್ತಾರೆ. ನಮ್ಗೆ ಕೂಡ ಕೇಳ್ತಾರೆ, ನೀವು ಸೈಕಿಯಾಟ್ರಿಸ್ಟ್ ಆಗಿ ನಿಮಗೂ ಕೂಡ ಡಿಪ್ರೆಷನ್ ಆಗತ್ತಾ, ನಿಮ್ಗೂ ಕೂಡ ಹೆದರಿಕೆ ಆಗತ್ತಾ? ಸೊ ಆ ತರ ಕ್ವಶನ್ಗಳು. ಅಥವಾ ಮಕ್ಕಳಿಗೆ ಏನ್ ಟೆನ್ಷನ್ ಇದೆ, ಇವರಿಗೆ ಏನ್ ಪ್ರಾಬ್ಲಮ್ ಇದೆ, ಅವ್ರ ಮಕ್ಕಳು ಸೆಟ್ಲ್ ಆಗಿದ್ದಾರೆ, ಅವರಿಗೆ ಮಗಳು ಒಳ್ಳೆ ಇದ್ದಾರೆ, ಒಳ್ಳೆ ಮನೆಗೆ ಹೋಗಿದ್ದಾರೆ, ಇಬ್ರು ಹುಡುಗರು ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ, ಇವರಿಗೆ ಏನ್ ಟೆನ್ಷನ್? ಆ ತರ ಮಾತಾಡುವ ಬದಲಿಗೆ ಜಸ್ಟ್ ಏನಾಗ್ತದೆ, ಅವ್ರು ಏನ್ ಮಾತಾಡ್ತಾರೆ ಅದು ಕೇಳೋದು ಇಂಪಾರ್ಟೆಂಟ್. ಅವ್ರು ಏನಾದ್ರೂ ಹೇಳ್ತಾರಂದ್ರೆ ನಾವು ಅವರಿಗೆ ಅದು ಕಮ್ಮಿಯಲ್ಲಿ ತೋರಿಸೋದಲ್ಲ, ಅಂದ್ರೆ ಡೋಂಟ್ ವರಿ ಅಬೌಟ್ ಇಟ್, ಅದು ಏನಲ್ಲ ದೊಡ್ಡ ಪ್ರಾಬ್ಲಮ್, ನಿಮ್ಮ ಪ್ರಾಬ್ಲಮ್ಕಿಂತ ನನ್ನ ಪ್ರಾಬ್ಲಮ್ ದೊಡ್ಡದಿದೆ, ಅದು ನಿಮ್ದಕ್ಕಿಂತ ಅವ್ರದ್ದು ಸಮಸ್ಯೆ ಜಾಸ್ತಿ ಇದೆ. ಆ ತರ ಇಮಿಡಿಯೇಟ್ಲಿ ಡಿಸ್ಮಿಸ್ ಮಾಡಬೇಡಿ, ಕೇಳಿ, ಅವರ ಪ್ರಾಬ್ಲಮ್ಸ್ಗಳು ಕಿವಿ ಕೊಟ್ಟು ಕೇಳಿ, ದೇ ನೀಡ್ ಲಿಸ್ನಿಂಗ್. ಆ ಸಮಯದಲ್ಲಿ ನೀವು ಯಾರಿಗಾದರೂ ಆ ಸಮಯದಲ್ಲಿ ನೀವು ಕಂಡಿರ್ತೀರಾ, ಅವರಿಗೆ ಸಮಸ್ಯೆ ಕಂಡಿರ್ತೀರಾ, ನಿಮ್ಮ ಎರಡು ಪ್ರೆಷಸ್ ಅಮೂಲ್ಯ ಕಿವಿಗಳನ್ನು ಕೊಡಿ, ಜಸ್ಟ್ ಅಷ್ಟೇ ಸಾಕು. ಡೋಂಟ್ ಡಿಸ್ಮಿಸ್ ದೆಮ್ ವಿತ್ ಸೇಯಿಂಗ್ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಕೆಲವರು ತುಂಬಾ ಜನ ಮೂರು ಮಕ್ಕಳು ಕಳೆದು ಅವರದ್ದು ತೀರೋಗಿದ್ದಾರೆ ಆಕ್ಸಿಡೆಂಟ್ ಅಲ್ಲಿ, ಅವರು ಇಬ್ಬರು ಮಕ್ಕಳು ಕಳೆದು ಹೋಗಿದ್ದಾರೆ. ಸೊ ನೀವು ಅದೆಲ್ಲ ತಿಂಕ್ ಮಾಡಬಾರದು, ಆತರ ಉಪದೇಶ ಬೇಡ, ಲೆಕ್ಚರಿಂಗ್ ಕೊಡೋದು ಬೇಡ.
0: ಸೊ ಈ ರೀತಿಯ ಒಂದು ಕಾರಣಗಳು ಅಥವಾ ಸಿಂಪ್ಟಮ್ಸ್ಗಳು ನಮಗೆ ಸಿಗ್ತವೆ ಒಂದು ವ್ಯಕ್ತಿ ಒತ್ತಡಕ್ಕೆ ಒಳಗಾಗಿದ್ದಾನೆ ಅಂತ. ಸೊ ಆತ್ಮಹತ್ಯೆ ಯಾವ ರೀತಿಯಲ್ಲೇ ಇದೆ ಎಂಬುದನ್ನು ನಾವು ನೋಡ್ಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ಅದನ್ನು ಪ್ರಚೋದಿಸಿದಂತಾಗ್ತದೆ. ಆದರೆ ಇಲ್ಲಿ ವ್ಯಕ್ತಿಯ ಬದುಕು ಅದನ್ನು ಹ್ಯಾಂಡಲ್ ಮಾಡುವುದು ಹೇಗೆ ಅಂತರ ಆ ಒಂದು ಸಿಚುವೇಶನ್ಗೆ ಹೋದರೆ, ಅವನಲ್ಲಿ ಒಂದು ಮೊದಲನೇದಾಗಿ ತಾನು ಯಾರು ಎಂಬುದನ್ನು ಅರಿಬೇಕು. ತನ್ನ ಸುತ್ತಮುತ್ತಲು ಯಾರಿದ್ದಾರೆ ಅಥವಾ ತನ್ನ ನಂಬಿಕೊಂಡು ಯಾರಿದ್ದಾರೆ ಅಂತ ಅರಿತರೆ ಮಾತ್ರ ಅವರು ಒಂದು ಅದರ ಸ್ಟೆಪ್ ಇಂದ ಹಿಂದೆ ಬರಬಹುದು ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಒತ್ತಡದ ಕುರಿತು ಎಜುಕೇಷನ್ ಎಷ್ಟು ಅಗತ್ಯ ಶಾಲೆಗಳಲ್ಲಿ. ಸೊ ಎಲ್ಲ ಶಾಲೆಗಳಲ್ಲಿ ಇದರ ಕುರಿತು ಇದುವರೆಗೆ ನಾನು ಕೇಳಲಿಲ್ಲ, ಕೊಡ್ತಾರೆ ಅಂತ ಹೇಳ್ತಾರೆ. ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಅಂತ ಒಂದು ಕೌನ್ಸಿಲಿಂಗ್ ಎಂಬ ಸಬ್ಜೆಕ್ಟ್ ಇದೆ. ಆದರೆ ಜನರಲಿ ಯಾವ ರೀತಿಯಲ್ಲಿ ಒಂದು ಕ್ಲಾಸ್ ಅನ್ನು ಎವ್ರಿ ವೀಕ್ ಅಲ್ಲಿ ಬೇರೆ ಕ್ಲಾಸ್ ತೆಗೆಯುವಾಗೆ ಇಂಥ ಕ್ಲಾಸ್ ಬರಬೇಕಾದ ಅವಶ್ಯಕತೆ ಇದೆಯಾ?
1: ವೆರಿ ಮಚ್. ಈಗ ಎಲ್ಲ ಸ್ಕೂಲಲ್ಲಿ ಕಡ್ಡಾಯವಾಗಿ ಕೌನ್ಸಿಲರ್ ಒಂದು ಇದ್ದಾರೆ, ಬಟ್ ಎಷ್ಟು ಆಕ್ಟಿವ್ ಆಗಿ ಕೌನ್ಸಿಲರ್ ಅನ್ನು ಕೌನ್ಸಿಲಿಂಗ್ ಮಾಡ್ತಾರೆ, ಕಂಡಿಡಿತಾರೆ. ಮತ್ತೆ ಆ ಶಾಲೆಯಲ್ಲಿ ನಾನು ಮಕ್ಕಳನ್ನು ಕೇಳಿದೆ, ನೀವು ಶಾಲೆ ಕೌನ್ಸಿಲರ್ ಹತ್ರ ಯಾಕೆ ಹೋಗಿಲ್ಲ? ಅಲ್ಲಿ ನಾನು ಹೋದ್ರೆ ಬೇರೆ ಮಕ್ಕಳೆಲ್ಲ ತಮಾಷೆ ಮಾಡ್ತಾರೆ, ಟೀಚರ್ ಹೇಳ್ತಾರೆ ನೀನೊಂದು ಪೀಸೆ, ಒಂದು ಹುಡುಗ ಹೇಳೋದು ನೀನೊಂದು ಪೀಸ್ ಅಲ್ಲ, ನಿನ್ಗೆ ಕೌನ್ಸಿಲಿಂಗ್ ಅಲ್ಲ, ನಿನ್ಗೆ ಟ್ರೀಟ್ಮೆಂಟೇ ಬೇಕು. ಸೊ ಅದ ನಂತರ ನಮಗೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ. ಆ ಟೀಚರ್ ನಮಗೆ ನೋಡಿದ್ರೆ ನಮಗೆ ತುಂಬಾ ಹೆದರಿಕೆ ಆಗ್ತದೆ. ಟೀಚರ್ ಆಗಿ ನಾನು ಆ ಥರ ಮಾತಾಡೋದು, ನಾನು ಮುಂಚೆ ಬೆಂಗಳೂರಲ್ಲಿ ಇರುವಾಗ ಆ ಮಿಸ್ ನನಗೆ ಎಷ್ಟೊಂದು ಅರ್ಥ ಮಾಡ್ಕೊಳ್ತಿದ್ರು. ಅವ್ರು ಹೇಳ್ತಿದ್ರು ಬಾ ಕೂತ್ಕೋ, ಸ್ಟಾಫ್ ರೂಮಲ್ಲಿ ನನಗೆ ಅರ್ಧ ಗಂಟೆ ಕೂರಿಸಿದ್ರು, ಕೇಳ್ತಿದ್ರು ಏನು ವಿಷಯ. ಈಗ ನನಗೆ ಮಾತಾಡಬೇಕಂದ್ರೆ ಯಾರು ಟೀಚರ್ ನನ್ನ ಹತ್ರ ಮಾತಾಡಲ್ಲ. ಸೊ ಈ ಮನೋಭಾವನೆ ಎಲ್ಲಿಂದ ಬರೋದು?
0: ಒಂದು ಮಗು ಸಬ್ಜೆಕ್ಟ್ ಅಲ್ಲಿ ಹಿನ್ನಡೆ ಆಗಬೇಕಾದ್ರೂ ಕೂಡ ಒಂದು ಸಬ್ಜೆಕ್ಟ್ ಈ ವರ್ಷ ಒಂದು ಸೈನ್ಸ್ ಅಲ್ಲಿ 100-100 ತೆಗೆಯುವಂತ ವಿದ್ಯಾರ್ಥಿ ನೆಕ್ಸ್ಟ್ ಇಯರ್ ಬರುವಾಗ ಸೈನ್ಸ್ ಅಲ್ಲಿ ಗಣನೀಯವಾಗಿ ಇಳಿಕೆ ಆಗುದಾದ್ರೆ 50-60 ಬರೋದಾದ್ರೆ ಇಲ್ಲಿ ಟೀಚರ್ ನ ಮಾನಸಿಕ ಒತ್ತಡ ಕೂಡ ಕಾರಣ ಆಗಬಹುದು.
1: ಎಸ್ಪೆಷಲಿ ಈಗ ನೋಡಿ, ಎನ್ವೈರನ್ಮೆಂಟ್ ಪ್ಲೇಸ್ ಎ ಬಿಗ್ ರೋಲ್. ನಾವು ನಮ್ಮ ಆಸ್ಪಾಸ್ತು ಒಂದು ಹೇಗಿದೆ ವಾತಾವರಣ, ಅದ್ರ ಮೇಲೆ ಡಿಪೆಂಡ್ ಇರೋದು. ಈಗ ನನ್ಗೆ ಮುಂದೆ ಹೋಗ್ಬೇಕಾದ್ರೆ ಪ್ರೋತ್ಸಾಹನೇ ಬೇಕು, ಯಾರಾದ್ರೂ ಪುಷ್ ಮಾಡ್ಬೇಕು, ಹೇಳ್ಬೇಕು ನಿನ್ಗೆ ಏನ್ ಪರವಾಗಿಲ್ಲ, ನೀನ್ ಮಾಡು, ನೀನ್ ಡೆಫಿನೆಟ್ಲಿ ಆಗ್ತದೆ ಅಂದ್ರೆ ಅಟ್ಲೀಸ್ಟ್ ನಾನು 20% ಎಫೆಕ್ಟ್ ಹಾಕ್ಬಹುದು. ನನ್ಗೆ ಯಾರು ಪುಷ್ ಮಾಡಲ್ಲ, ನಾನು ಯಾನ್ ಪ್ರಯೋಜನ ಇಲ್ಲ ಅಂದ್ರೆ ಯಾರು ನನ್ಗೆ ಹಿಂದೆ ಬೆಂಚಲ್ಲಿ ಕೂರಿಸ್ತಾರೆ, ನಾನು ಹೇಗೆ ಮುಂದೆ ಹೋಗ್ಬಹುದು? ನಂದು ಆತ್ಮವಿಶ್ವಾಸನೇ ಇಲ್ಲ ಅಂದ್ರೆ ಹೌ ಕೆನ್ ಐ ಟೇಕ್ ದ ನೆಕ್ಸ್ಟ್ ಸ್ಟೆಪ್? ಸೊ ಅದಕ್ಕೆ ಈಗ ಕೌನ್ಸಿಲಿಂಗ್ ಅಗತ್ಯ ಇದೆ. ವಾರ ವಾರ ಮೆಂಟಲ್ ಹೆಲ್ತ್ ಬಗ್ಗೆ ಅಷ್ಟೊಂದು ಪ್ರಚೋದನೆ ಮಾಡೋದು ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ಅರಿವು ಕೊಡ್ಬೇಕಾದ್ರೆ ರೋಲ್ ಪ್ಲೇಸ್, ಮೆಂಟಲ್ ಅಂತ ವರ್ಡ್ ಉಪಯೋಗಿಸೋದು ಕಮ್ಮಿ ಮಾಡುವಂಥದ್ದು. ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಮಕ್ಕಳಿಗೆ ತುಂಬಾ ಹೆದರಿಕೆ ಆಗುವಂಥದ್ದು. ಕೌನ್ಸಿಲಿಂಗ್ ವರ್ಡ್ ಉಪಯೋಗಿಸೋದೆ ಹಾಗೆ ಜಸ್ಟ್ ಒಂದು ಮಾತಾಡು, ಓಕೆ ಅವರು ಮೇಡಮ್ ಇದ್ದಾರೆ, ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾರೆ. ನಮ್ಗೆ ಹೇಗೆ ಫಿಸಿಕಲ್ ಹೆಲ್ತ್, ದೈಹಿಕ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್, ಹಾಗೆ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾರೆ, ಹೋಗಿ ಮಾತಾಡು. ಚಾರ್ಟ್ ಮೇಕಿಂಗ್ ಕಾಂಪಿಟಿಷನ್, ಪೋಯೆಟ್ರಿ ಮತ್ತೆ ಡ್ರಾಯಿಂಗ್ ಕಾಂಪಿಟಿಷನ್ ಇಂಥದ್ದೆಲ್ಲ ಅದರ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೇವೆ, ಮಕ್ಕಳಿಗೆ ಅರಿವು ಬರುತ್ತೆ. ಮತ್ತೆ ಎರಡನೇದು, ಮಕ್ಕಳಿಗೆ ಎವ್ರಿ ಟೈಮ್ ವಿನ್ನಿಂಗ್ ಓನ್ಲಿ ಅಂತ ಮಾತಾಡಬಾರದು. ನೀನ್ ಫಸ್ಟ್ ಪ್ಲೇಸೇ ತೆಗಿಬೇಕು, ಯು ಶುಡ್ ಬಿ ದ ಫಸ್ಟ್ ಪ್ಲೇಸ್, ಯು ಶುಡ್ ಬಿ ಥರ್ಡ್ ಪ್ಲೇಸ್ ಅಟ್ ಲೀಸ್ಟ್. ಕಾನ್ಸಲೇಷನ್ ಎಲ್ಲ ನಮ್ಗೆ ಅಗತ್ಯ ಇಲ್ಲ. ತುಂಬಾ ಪೇರೆಂಟ್ಸ್ ಇದ್ದಾರೆ, ನೀನು ಪಾಸ್ ಆಗಿ ಬರೆದಿದ್ರೆ ಅಥವಾ ನಿನ್ಗೆ 70% ಬರೆದಿದ್ರೆ ನೀನ್ ಮನೆಗೆ ಪ್ರವೇಶನೇ ಬೇಡ, ನೀನ್ ಮನೆಗೆ ಒಳಗಡೆ ಬರೋದೇ ಬೇಡ, ನೀನ್ ನನ್ನ ಮಗನೇ ಅಲ್ಲ. ನೀ ಕೆಲವು ಅಮ್ಮಂದವರು ಇದ್ದಾರೆ, ನಿನ್ಗೆ ಸಿಗುದಿಲ್ಲ ಅಂದ್ರೆ ಮತ್ತೆ ನನ್ನ ಮರ್ಯಾದೆನೇ ಹೋಯ್ತು. ನನ್ನ ಅಕ್ಕ ತಂಗಿಯರ ಮಕ್ಕಳೆಲ್ಲ ಇಂಜಿನಿಯರ್, ಡಾಕ್ಟರ್, ಆರ್ಕಿಟೆಕ್ಟ್, ನೀನ್ ದಡ್ಡ ಅಂತ ನನ್ಗೆ ಹೇಳಕ್ ಆಗತ್ತಾ? ಅದಕ್ಕೆ ನೀನ್ ಏನಾದ್ರು ಮಾಡ್ಬೇಕು, ನಾನು ಡಾಕ್ಟರ್ ಕರ್ಕೊಂಡು ಹೋಗ್ತೀನಿ. ಸೊ ನನ್ನ ಮಗ ಅಂತ ಕೇಳುವಾಗ ಯಾಕೆ ಬಂದಿ, ಏನ್ ವಿಷಯ? ನಾನು ಇಂಜಿನಿಯರ್ ಆಗ್ಬೇಕು ನನ್ನ ಅಮ್ಮ ಹೇಳಿದ್ದು. ಹೌದಾ, ನಿನ್ಗೇನಾಗ್ಬೇಕು? ನನ್ಗೆ ಪೊಲೀಸ್ ಆಗ್ಬೇಕು. ಯಾಕೆ ಇಂಜಿನಿಯರ್ ಆಗ್ಬೇಕು? ಅಮ್ಮ ಹೇಳಿದ್ದು ನಾನು ಇಂಜಿನಿಯರ್ ಮತ್ತೆ ಡಾಕ್ಟರ್ ಆಗಲ್ಲ ಅಂದ್ರೆ ನಾನು ದಡ್ಡ ಅಂತ. ಸೊ ಈ ರೀತಿ ಮಕ್ಕಳ ಮನಸ್ಸಲ್ಲಿ ನಾವು ಹಾಕ್ತೀವ, ಎಲ್ಲರೂ ಈ ರೀತಿನೇ ಬೆಳೆವ ಮಕ್ಕಳಿಗೆ ಈ ರೀತಿ ಹಾಕಿದ್ರೆ ಹೇಗೆ? ಮಾರ್ಕ್ಸ್ ಇಂಪಾರ್ಟೆಂಟ್, ಹೌದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಮಾರ್ಕ್ಸ್ ಇಸ್ ನಾಟ್ ದ ಮೋಸ್ಟ್ ಎಸೆನ್ಷಿಯಲ್ ಥಿಂಗ್ ಇನ್ ದಿಸ್ ವರ್ಲ್ಡ್. ನಾವು ಹ್ಯೂಮನ್ ವ್ಯಾಲ್ಯೂಸ್ ಕಳ್ಕೊಳ್ತಾ ಇದ್ದೀವಿ, ರೆಸಿಲಿಯನ್ಸ್ ಕಳ್ಕೊಳ್ತಾ ಇದ್ದೀವಿ. ಒಂದು ಸೋತಿದ್ರೆ ಹೇಗೆ ನಾವು ಎದುರಿಸ್ಬೇಕು ಅದು ಗೊತ್ತಿಲ್ಲ ಕೆಲವರಿಗೆ, ಬಿದ್ದ ಮೇಲೆ ಏಳ್ಬೇಕು ಅಂತ ಗೊತ್ತಿರಲ್ಲ. ಸೋತ್ರೆ ಫಿನಿಶ್ಡ್, ಜೀವನ ಫಿನಿಶ್ಡ್, ಅಂತ್ಯ. ಅದೇ ನಮ್ಮ ಮಕ್ಕಳಿಗೆ ಮನಸ್ಸಲ್ಲಿದೆ. ನಿನ್ನೆ ಒಂದು ಹುಡುಗ ಬಂದಿದ್ದು, 7 ವಯಸ್ಸದ ಹುಡುಗ, ಮಂಜೇಶ್ವರ. ಅವರಮ್ಮ ಹೇಳುದು, ಅಪ್ಪ ಮೇಡಮ್ ಅವರಿಗೆ ಒಂದು ಹೇಳಿ ಯಾವಾಗ್ಲೂ ಫಸ್ಟ್ ಬರುವ ಅಗತ್ಯ ಇಲ್ಲ ಅಂತ. ಅವನಿಗೆ ಒಂದು 40 39 ಬಂದ್ರೆ ಟೀಚರ್ ಎದುರುಗಡೆನೆ ಅವನು ಪೇಪರ್ ಅನ್ನು ಹರಿದು ಹಾಕಿ ಬರ್ತಾನೆ. ಸೊ ನಾನು ಹೇಳಿದ್ ಎಷ್ಟು ಕ್ಲಾಸ್, ಸೆಕೆಂಡ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗ 39 ಮಾರ್ಕ್ಸ್ ಸಿಕ್ಕಿದೆ ಅಂದ್ರೆ ಪೇಪರ್ ಹರಿದಿ ಬೇಕಂದ್ರೆ ಏನ್ ಕಾರಣ? ಅವನ ಮನಸ್ಸಲ್ಲಿ ಅಜ್ಜಿ ಅಜ್ಜ ಅವರ ಅಮ್ಮ ಅಪ್ಪ ಎಲ್ಲ ಹಾಕಿದ್ದಾರೆ ನೀನ್ ಬೆಸ್ಟ್ ಔಟ್ ಆಫ್ ಔಟ್ ಬರಬೇಕು, ಆವಾಗ ನೀನ್ ಒಳ್ಳೆ ಹುಡುಗ, ನನ್ನ ಮಗ. ಇವಾಗ ಅಮ್ಮನಿಗೆ ಗೊತ್ತಾಗ್ತಾ ಇದೆ, ಅಮ್ಮ ಏನಾದ್ರೂ ಅವನಿಗೆ ತಿದ್ದಿಸಲಿದ್ರೆ ಅಥವಾ ಏನೋ ಇಲ್ಲ, ನನಗೆ ಬೆಸ್ಟ್ ಆಗ್ಬೇಕು, ಕಾಂಪಿಟೇಷನ್ ಹೋಗಲ್ಲ. ಅಲ್ಲಿ ಯಾರಿದ್ದಾರೆ ನೋಡ್ತಾರೆ, ಎಲ್ಲರೂ ಫಾಸ್ಟ್ ಓಡುವವರಿದ್ರೆ ಅವರು ಪಾರ್ಟಿಸಿಪೇಟ್ ಮಾಡಲ್ಲ. ಯಾಕೆ? ನಾನು ಬರಲ್ಲ ಅಂದ್ರೆ ನನ್ನ ಮರ್ಯಾದೆ ಹೋಗ್ತದೆ, ನನ್ನ ಅಮ್ಮ ಹೇಳ್ತಾರೆ ನಿನ್ನ ಮಗ ಅಲ್ಲ ಅಂತ. ಸೊ ಆಲ್ ದೀಸ್ ಥಿಂಗ್ಸ್ ಗೆಟ್ ಇನ್ ಟು ದ
0: ಚಿಲ್ಡ್ರನ್ಸ್
1: ಕಮ್ಮಿ ಆಗ್ತಾ ಇದೆ, ಅಂಡ್ ದೇ ಫೀಲ್ ಲೂಸಿಂಗ್ ಮೀನ್ಸ್ ಫಿನಿಶ್ಡ್, ಮರ್ಯಾದೆ ಹೋಯ್ತು. ಬಿಕಾಸ್ ಪೇರೆಂಟ್ಸ್ ಕೂಡ ಅದೇ ಉಪಯೋಗಿಸ್ತಾರೆ, ನಾನ್ ಫಾಸ್ಟ್ ಹೋಗ್ಬೇಕು ರೋಡ್ ಅಲ್ಲಿ, ನನ್ಗಿಂತ ಮುಂದೆ ಯಾರಾದ್ರೂ ಬೇರೆ ಹೋದ್ರೆ ಒಪ್ಪ ಎಲ್ಲರೂ ನಂಗಡ್ತಾರೆ, ಮಕ್ಕಳು ಅಪ್ಪ ಸೋತ್ರು ಎಲ್ಲರೂ ನಂಗಡ್ತಾರೆ. ಸೊ ದಾಟ್ ಬಿಕಮ್ಸ್ ಅ ಬಿಗ್ ಇಶ್ಯೂ, ಇಟ್ ಈಸ್ ವಾಟ್ ಇಸ್
0: ಸೆಲ್ಫ್ ಇನ್ಸಲ್ಟ್ ಅಂತ.
1: It causes, they feel very, very demeaning. Adage, we have to put it in children's head. It is only participation. It is about your growth. It is not that marks is everything. Neenu olle everything, values barbeku, you should lose. Friendship barbeku, ellarottige belibeku. You should be able to grow with everybody. Inclusiveness. Ellaru jotheyalli belibeku. ನೀನ್ ಮಾತ್ರ ಮುಂದೆ ಹೋಗುದು, ದಟ್ ಇಸ್ ನಾಟ್ ಲೈಫ್.
0: ಒತ್ತಡಕ್ಕೆ ಕೇವಲ ಒಂದು ಕೌನ್ಸಿಲಿಂಗ್ ಮಾತ್ರ ಅಗತ್ಯವೋ ಡಾಕ್ಟರ್, ಅದರ ಜೊತೆಯಲ್ಲಿ ನಾವು ನೋಡಬೇಕು ಇದು ಕೂಡ ಅವಶ್ಯಕತೆ ಇದೆ, ಏನು ಮದ್ದು ಕೂಡ ಅವಶ್ಯಕತೆ ಇದೆಯಾ?
1: ಸಿ ಈಗ ಯಾವ ಹಂತದಲ್ಲಿ ಇದೆ, ಈಗ ಒಬ್ಬರಿಗೆ ಉದ್ವೇಗ ಇದೆ, ಅವರಿಗೆ ನಿದ್ದೆ ಬರ್ತಾ ಇಲ್ಲ, ಅವರಿಗೆ ನಿದ್ದೆ ಸರಿ ಆಗ್ತಾ ಇಲ್ಲ. ಬಿಕಾಸ್ ಒತ್ತಡ ಬರೋದು ನಮ್ಗೆ, ಒತ್ತಡ ಬಂದು ಬಂದು ಬಂದು ನಂಗೆ ನಿದ್ರೆ ಕಮ್ಮಿ ಆಗ್ತಾ ಇದೆ, ನನಗೆ ಮನಸ್ಸಿಗೆ ಸಮಾಧಾನ ಇರ್ತಾ ಇಲ್ಲ, ನನ್ನ ಒಂಥರ ಪರ್ಫಾರ್ಮೆನ್ಸ್ ನಂದು ಕಮ್ಮಿ ಆಗ್ತಾ ಇದೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ಐ ಡೋಂಟ್ ಪರ್ಫಾರ್ಮ್ ವೆಲ್, ಐ ಡೋಂಟ್ ಪರ್ಫಾರ್ಮ್ ವೆಲ್, ನನ್ನ ನಿದ್ರೆ ಕಮ್ಮಿ ಆಗ್ತಾ ಇದೆ. ನಿದ್ರೆ ಕಮ್ಮಿ ಆಗುತ್ತೆ ಅಂದ್ರೆ ಐ ಲೂಸ್ ಔಟ್ ಸ್ಲೀಪ್ ಅಂಡ್ ಐ ಫೀಲ್ ಪ್ಯೂಕಿಶ್, ಒಂಥರ ಆಸಿಡಿಟಿ ಬರುತ್ತೆ. ಸೊ ಅವಾಗ ನನ್ನ ನಿದ್ರೆ ಸರಿ ಬರಬೇಕು. ನಿದ್ರೆ ಎಸೆನ್ಷಿಯಲ್ ಒಬ್ಬರಿಗೆ. ಕೆಲವರು ಇಡೀ ರಾತ್ರಿ ಕೂತ್ಕೊಂಡು ಓದ್ತಾರೆ, ಇಡೀ ರಾತ್ರಿ ಕೂತ್ಕೊಂಡು ಡಬಲ್ ಡ್ಯೂಟಿ ಮಾಡ್ತಾರೆ. ಹೌದು, ಅವರಿಗೆ ಏನ್ ಬೇಕು? ನಿದ್ರೆ ಬೇಕು. ನಿದ್ದೆ ಬರಲ್ಲ ಡಾಕ್ಟರ್, ಏನ್ ಮಾಡೋದು? ಟ್ರೀಟ್ಮೆಂಟ್ ಅಗತ್ಯ ಇದೆ. ಕೆಲವರಿಗೆ ಸಿಕ್ಕಾಪಟ್ಟೆ ಕೋಪ, ಇರಿಟೆಬಿಲಿಟಿ, ಕೋಪ ಒಂಥರ ಹಠ, ಎಗ್ರೆಷನ್, ಹೊಡೆಯುವುದೇ ತಮ್ಗೆ ಅಥವಾ ಇನ್ನೊಬ್ಬರಿಗೆ, ಗೋಡೆ ಎಲ್ಲ ಕೈ ಹಾಕೋದು ಮತ್ತೆ ಬಿಸಾಡೋದು, ಕೆಲವೊಮ್ಮೆ ಸಾಮಾನ್ಯ ಎಲ್ಲ ಎರಡು ಪೀಸ್ ಆಗ್ತದೆ, ಮೊಬೈಲ್ ಎಷ್ಟು ಪುಡಿ ಪುಡಿ ಆಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ಬರೀ ಕೌನ್ಸಿಲಿಂಗ್ ಅಲ್ಲಿ ಏನಾಗುತ್ತೆ, ಒಂದು ಲೆವೆಲ್ ಇರುತ್ತೆ, ನಾನು ಮಾತಾಡಿದ್ದು ಅವರಿಗೆ ಅರ್ಥ ಆಗುತ್ತೆ, ಇಟ್ಸ್ ಓಕೆ. ಬಟ್ ಅವರಿಗೆ ಅರ್ಥ ಆಗ್ತಾ ಇಲ್ಲ, ದೇ ನೀಡ್ ಟ್ರೀಟ್ಮೆಂಟ್ ಟು ಕಾಮ್ ಡೌನ್. ಕೆಮಿಕಲ್ಸ್ ಎಲ್ಲ ಸರಿಯಾದ ಮೇಲೆ ದೆನ್ ದಿ ಕೆನ್ ಒಡಿಸಿ ಅಟೆಂಡ್ ಕೌನ್ಸಿಲಿಂಗ್ ಸೆಷನ್ಸ್. ಸೊ ಟ್ರೀಟ್ಮೆಂಟ್ ನಾವು ಮದ್ದು ಕೊಡೋದು ಸ್ವಲ್ಪ ದಿನಕ್ಕೆ ಮಾತ್ರ, ಇಟ್ಸ್ ನಾಟ್ ಪರ್ಮನೆಂಟ್.
0: ಓಕೆ, ಸೊ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಇರುವಂತಹ ಒಂದು ಉದ್ವೇಗ, ಆತಂಕ ಆಗಿರ್ಬೋದು, ಅಥವಾ ನಾವು ನೋಡಬಹುದು ಮನೋರೋಗ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಒಂದು ಒತ್ತಡದ ಸಿಚುವೇಶನ್ ಅನ್ನು ಕ್ರಿಯೇಟ್ ಮಾಡಿವೆ, ಪ್ಯಾನಿಕ್ ವರ್ಲ್ಡ್ ಗೆ ನಮ್ಮನ್ನು ಕರ್ಕೊಂಡು ಹೋಗಿವೆ. ಸೊ ಆತ್ಮಹತ್ಯೆ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ. ಇನ್ನು ಸ್ಪೆಷಲಿ ನಾವು ನೋಡ್ತೇವೆ ಆತ್ಮಹತ್ಯೆ ಪ್ರಕರಣಗಳ ಸೀಸನ್ ಅಂತ ಹೇಳ್ತಾರೆ, ಜನವರಿ ಟು ಜೂನ್ ಅಥವಾ ಜುಲೈ, ನಂತರ ಸ್ವಲ್ಪ ಅದು ಕ್ಷೀಣಿಸುತ್ತೆ, ಯಾಕೆಂದ್ರೆ ಮಳೆಗಾಲ ಬಂದಾಗ. ಸೊ ಪ್ರಕೃತಿ ಕೂಡ ಕೂಲ್ ಆಗಿರುತ್ತೆ ಮತ್ತು ಇರ್ತದಾದ್ರೂ ಕೂಡ. ಆದ್ರೆ ಇಲ್ಲಿ ನಿಮ್ಗೆ ಸಮ್ಮರ್ ಅಲ್ಲಿ ಅಂದ್ರೆ ಬೇರೆ ಬೇರೆ ಎಕ್ಸಾಮ್ಸ್ ಗಳಾಗಿರ್ಬಹುದು ಅಥವಾ ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿರ್ಬಹುದು ಅಥವಾ ನಾವು ನೋಡಿರ್ಬೋದು ಬೇರೆ ಬೇರೆ ರೀತಿಯ ಒಂದು ಏನು ಬೆಲೆ ಹೈಕ್ ಆಗುವುದು ಅಥವಾ ನಾವು ನೋಡಿ ಈಗ ಗ್ಯಾಸ್ ಕೂಡ ಹೇಗೆ ಇಂಪ್ಯಾಕ್ಟ್ ಕೊಡ್ತಾ ಇದೆ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಏನ್ ಹೇಳ್ತೀರಾ ಡಾಕ್ಟರ್, ಯಾಕೆ ಈ ರೀತಿ ಒಂದು ಇನ್ನು ಈ 12 months, ಆ 12 months ಅಲ್ಲಿ ಇನಿಷಿಯಲ್ ಫಸ್ಟ್ 6 months ಗ್ರಾಜುಯಲಿ ನಾವು ಇಂಥದನ್ನೇ ನೋಡ್ತಾ ಇರ್ತೀವಿ.
1: ಹೌದು, ಸೊ ಯೂಶಲಿ ಏನಾಗುತ್ತೆ, ನೀವು ಹೇಳಿದ್ರೆ ರೈಟ್. ಫಾರ್ ಎಕ್ಸಾಂಪಲ್, ಏನೋ ಔಟ್ ಬ್ರೇಕ್ ಆಯ್ತು, ಈಗ ಅನೌನ್ಸ್ಮೆಂಟ್ ಆಯ್ತು, ನಾಳೆಯಿಂದ ನೋಟ್ ಬ್ಯಾನ್, ನಾಳೆಯಿಂದ ಹೈಕ್, ನಾಳೆಯಿಂದ ಇದು ಮಾಡಿ, ಅವಾಗಿನ ಜನರು ಸಡನ್ ಆಗಿ ಪ್ಯಾನಿಕ್ ಆಗ್ತಾರೆ, ಉದ್ವೇಗ, ಉದ್ವಿಗ್ನ ಸ್ಥಿತಿ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್ ಇನ್ ದ ಮೈಂಡ್, ಐದರ್ ರನ್ ಆಯ್ತಾ, ಎಸ್ಕೇಪ್ ಆರ್ ಫೇಸ್ ಇಟ್. ಸೊ ಫೇಸ್ ಇಟ್ ಎಷ್ಟು ಮಂದಿಗೆ ಆಗ್ತದೆ, ಎಷ್ಟು ಮಂದಿ ಫೇಸ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ? ಎಲ್ರು ಎಸ್ಕೇಪ್, ಐ ವಿಲ್ ರನ್ ಅವೇ, ನನಗೆ ಆಗಲ್ಲ, ಐ ಕ್ವಿಟ್. ಸೊ ಫ್ಲೈಟ್ ಆರ್ ಫ್ರೈಟ್ ಸಿಚುವೇಶನ್, ಯು ಹ್ಯಾವ್ ಟು ಫೈಟ್ ಇಟ್ ಆರ್ ಫ್ಲೈಟ್. ಸೊ ಟೂ ಥಿಂಗ್ಸ್ ಫೇಸ್ ಮಾಡಬೇಕು. ಅಂಡ್ ಯೂಶಲಿ ನಾವು ನೋಡ್ತೀವಿ ಜೂನ್, ಜುಲೈ, ಆಗಸ್ಟ್ ಕೆಲವು ಮಂದಲ್ಲಿ ಮದುವೆಗಳು ಸೀಸನ್, ತುಂಬಾ ಜನ ಬರ್ತಾರೆ, ಗೆಸ್ಟ್ ಇರ್ತಾರೆ ಮನೆಯಲ್ಲಿ, ಫುಲ್ ಮನೆ ಫುಲ್ ಇರ್ತದೆ, ಮಾತಾಡ್ಲಿಕ್ಕೆಲ್ಲ ಜನ ಸಿಗ್ತಾರೆ. ಸೊ ಆ ಟೈಮಲ್ಲಿ ಕೂಡ ನೋಡ್ತೀವಿ ಇಟ್ ಇಸ್ ಲೆಸ್. ಡಿಸೆಂಬರ್ ಮಂತ್ ಅಲ್ಲಿ
0: ಸೆಲೆಬ್ರೇಷನ್,
1: ಸೊ ಲೆಸ್ ರಜೆಗಳಲ್ಲಿ, ರೆಸ್ಟ್ ಲೆಸ್. ಬಟ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಯ್ತು ಎಕ್ಸಾಮ್ ಬಂತು, ಮಾಡಕ್ ಆಗ್ತಾ ಇಲ್ಲ,
0: ಇಯರ್ ಎಂಡಿಂಗ್
1: ಇಯರ್ ಎಂಡಿಂಗ್. ಬಟ್ ಈ ತರ ಸ್ಟೂಡೆಂಟ್ಸ್ ಅಲ್ಲಿ ನಾವು ಎಕ್ಸಾಮ್ ವಿಷಯದಲ್ಲಿ ನೋಡಿದ್ರೆ ಓಕೆ, ಬಟ್ ರಿಲೇಶನ್ಶಿಪ್ ಬ್ರೇಕ್ಅಪ್ಸ್ ಆಗ್ತಾ ಇರುತ್ತೆ, ಸೀಸನ್ ಇಲ್ಲ ಅದಕ್ಕೆ, ಫ್ಯಾಮಿಲಿ ಬ್ರೇಕ್ಅಪ್ಸ್ ಅದಕ್ಕೆ ಇದಿಲ್ಲ, ಫೈನಾನ್ಶಿಯಲ್ ಫ್ರಾಡ್ಸ್ ಆಗ್ತಾರೆ. ಈಗ ಇಟ್ ಇಸ್ ಇಂಟ್ರಾಡೇ ಅಥವಾ ಈ ತರ ನಾವು ಡಿಜಿಟಲ್ ಗ್ಯಾಂಬ್ಲಿಂಗ್ ಹೇಳ್ತೀವಿ, ಅಥವಾ ಮಕ್ಕಳು ಆಟ ಆಡ್ತಾ ಇರ್ತಾರೆ ಆನ್ಲೈನ್ ಗ್ಯಾಂಬಲ್ಸ್, ಆನ್ಲೈನ್ ಬೆಟ್ಟಿಂಗ್, ಅದಕ್ಕೆ ಸೀಸನ್ ಇಲ್ಲ. IPL ಟೈಮ್ ಅಲ್ಲಿ ಕೂಡ ತುಂಬಾ ಗ್ಯಾಂಬಲ್ ಆಗ್ತಾ ಇದೆ. ಸೊ ಐ ಆಮ್ ಸೀಯಿಂಗ್ 3-4 ಕೇಸಸ್ ಆಫ್ ಫ್ರಾಡ್ಸ್ ಅಂಡ್ ಸುಸೈಡ್ ಅಟೆಂಪ್ಟ್ಸ್ ಇತ್ತೀಚೆಗೆ. ಸೊ ಇಟ್ ಇಸ್ ಸೀಸನಲ್ ಅಂತ ಪ್ಯೂರ್ ಅಂತ ಹೇಳಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ, ಅಂಡ್ ಆನಿಕ್ಡೋಟಲ್ ಕೇಸಸ್ ಕೂಡ ಬರ್ತಾ ಇರುತ್ತೆ.
0: ಸೊ ಇನ್ನಷ್ಟು ವಿಷಯಗಳು ಇವತ್ತು ನಾನು ಮಾತಾಡುವಾಗ ವಿಶೇಷವಾಗಿ ನಾವು ನಮ್ಮನ್ನೇ ಹೇಗೆ ಸಾಂತ್ವನಗೊಳಿಸುವುದು ಅತಿ ಅವಶ್ಯಕವಾದದ್ದು ಫಾರ್ ಎವ್ರಿ ಸಿಚುವೇಶನ್.
1: ಸೊ ಸೆಲ್ಫ್ ಹೆಲ್ಪ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸೆಲ್ಫ್ ಹೆಲ್ಪ್. ಡೋಂಟ್ ಗಿವ್ ಅಪ್. ನಾನು ಹೇಳಿದ ಹಾಗೆ ಈಗ ಸಿಚುವೇಶನ್ ಆ ಮೊಮೆಂಟಿಗೆ ಮಾತ್ರ, ನಿಮಗೆ ತುಂಬ ಸಿಚುವೇಶನ್ ಒಮ್ಮೊಮ್ಮೆ ಏನಾಗುತ್ತೆ, ಕೆಲವರಿಗೆ 100 ಪ್ರಾಬ್ಲಮ್ ಒಂದೇ ದಿನ ಬರುತ್ತೆ. ನೀವು ಹೇಳಿದ ಹಾಗೆ ನೆನ್ನೆ ಇದು ಪಂಚರ್ ಆಯಿತು, ಮಳೆ ಬಂತು, ಅಲ್ಲಿ ಅವನು ಬಂದ್ರು, ಗೂಗಲ್ ಪೇ ವರ್ಕ್ ಆಗಿಲ್ಲ, ಮೊಬೈಲ್ ಬ್ರೇಕ್ ಡೌನ್ ಆಯ್ತು, ಎಲ್ಲ ಒಟ್ಟಿಗೆ ಬಂದು
0: ಒಬ್ಬರಿಗೆ ಮೆಸೇಜ್ ಮಾಡಿದ್ದೆ, ಅವರು ಕೂಡ ರಿಪ್ಲೈ ಇಲ್ಲ.
1: ಸೊ ಇಮ್ಯಾಜಿನ್, ಸೊ ಎಲ್ಲರ ಸಿಚುವೇಶನ್ ಅಲ್ಲಿ ಆದ ತರ ಜಿಗುಪ್ಸೆ ಬರುವ ಎಲ್ಲ ಒಟ್ಟಿಗೆ ಬರುತ್ತೆ. ಬಟ್ ಇಟ್ ಇಸ್ ಮೊಮೆಂಟರಿ, ಅದು ಪರ್ಮನೆಂಟ್ ಪ್ರಾಬ್ಲಮ್ ಅಲ್ಲ. ಒಂದು ಕೂತ್ಕೊಳ್ಳಿ,
0: ದೇರ್ ಇಸ್ ಅ ರೇ ಆಫ್
1: ಹೋಪ್. ಯೆಸ್, ದೇರ್ ಇಸ್ ಅ ಸೊಲ್ಯೂಷನ್, ಯು ಹ್ಯಾವ್ ಟು ವೇಟ್ ಫಾರ್ ಇಟ್.
0: ಪಿಟಿ ಶಾಪ್ ವಾಸ್ ಅ ರೇ ಆಫ್ ಹೋಪ್.
1: ಯೆಸ್, ಈಗ ಡೋರ್ ಓಪನ್ ಆಗಿಲ್ಲ, ಡೋರ್ ಡಬಡಬಡಬ ಮಾಡಿ ಬ್ರೇಕ್ ಮಾಡೋ ಸೊಲ್ಯೂಷನ್ ಅಲ್ಲ. ಸ್ವಲ್ಪ ಕಾದಿರಿ, ಕೂತ್ಕೊಳ್ಳಿ, ಥಿಂಕ್ ಮಾಡಿ, ಒಂದು 5 ಮಿನಿಟ್ಸ್ ಕೂತ್ಕೊಳ್ಳಿ, ಏನ್ ಮಾಡಬಹುದು. ಓಕೆ, ಕೀ ಶಾಪ್ ಹೋಗ್ತೀನಿ, ಸೋಪ್ ತಗೊಂಡ್ ಬರ್ತೀನಿ. ಅವರು ಸೋಪ್ ತಗೊಂಡ್ ಬರ್ತಾರೆ, ಕೀ ಹಾಕ್ತಾರೆ, ಚೆಕ್ ಮಾಡ್ತಾರೆ, ಇನ್ನೊಂದು ಕೀ ಮಾಡ್ತಾರೆ, ಓಪನ್ ಆಯ್ತು. ಸೊ ಎಲ್ಲ ಬಾಗಿಲಲ್ಲಿ ಓಪನಿಂಗ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ವಿಂಡೋ ಇದೆ ಓಪನಿಂಗ್ ಆಗುವಂತದ್ದು. ಸೊ ಇಫ್ ನಾಟ್ ಅ ಡೋರ್, ದೇರ್ ಇಸ್ ಅ ವಿಂಡೋ, ವೇಟ್ ಫಾರ್ ಇಟ್. ದುಡುಕ್ಬೇಡಿ, ಯಾವ ವಿಷಯಕ್ಕೆ ಡಬಲ್ ಆಗಿ ಜಂಪ್ ಮಾಡಬೇಡಿ. ನೆಗೆಟಿವ್ ಆಗಿ ತುಂಬಾ ಥಾಟ್ಸ್ ಬರ್ತಾ ಇತ್ತೆ ಆ ಮೊಮೆಂಟ್ ಅಲ್ಲಿ, ಎಲ್ಲ ನೆಗೆಟಿವ್ ಯೋಚನೆ ಬರುವಾಗ ಆ ಮೊಮೆಂಟ್ ಅಲ್ಲಿ ಒಬ್ಬರೇ ನಿಲ್ಬೇಡಿ. ಎಲ್ಲಿ ಜನ ಇದೆ, ಪಾರ್ಕ್ ಇದೆ, ಮಾಲ್ ಇದೆ, ಒಂದು ಪ್ಲೇಸ್ ಇದೆ, ನಿಮ್ಗೆ ಎಲ್ಲಿ ಸಮಾಧಾನ ಸಿಗುತ್ತೆ, ಲೈಬ್ರರಿ ಇದೆ, ದೇವಸ್ಥಾನ ಇದೆ, ಚರ್ಚ್ ಇದೆ, ಮಸೀದಿ ಇದೆ, ಹೋಗಿ ಕೂತ್ಕೊಳ್ಳಿ. ಸಿಟ್ ಸಮ್ವೇರ್ ವೇರ್ ಯು ಕ್ಯಾನ್ ಥಿಂಕ್ ಪ್ರಾಪರ್ಲಿ. ಒಂದು ಪೆನ್ ತಗೊಳ್ಳಿ, ಪೇಪರ್ ತಗೊಳ್ಳಿ, ಬರೀರಿ ಪ್ರಾಬ್ಲಮ್. ಪ್ರಾಬ್ಲಮ್ ಬರೆದು ಪ್ಲಾನ್ ಮಾಡಿ, ಓಕೆ ಇದು ಪ್ರಾಬ್ಲಮ್ ಆಗ್ತಾ ಇದೆ, ಹೇಗೆ ನೆಕ್ಸ್ಟ್ ಸೊಲ್ಯೂಷನ್ ಏನು, ಪ್ಲಾನ್ಸ್ ಮಾಡಿ, ABCD ಪ್ಲಾನ್ಸ್ ಮಾಡಿ, ಮತ್ತೆ ಯಾರ ಹತ್ರ ಶೇರ್ ಮಾಡಿ. ಇತ್ತೀಚಿನ ದಿವಸದಲ್ಲಿ ಎಲ್ಲರಿಗೆ ಒಂದು ನಾನೇ ಗ್ರೇಟ್, ನಾನು ಒಂದು ಅಂತರ್ಯಾಮಿ, ಐ ಆಮ್ ಅ ವಿಶ್ವಗುರು ತರ, ಐ ಕ್ಯಾನ್ ಮ್ಯಾನೇಜ್ ಎವ್ರಿ ಸೊಲ್ಯೂಷನ್. ಆಗಲ್ಲ, ನೀವು ಸೂಪರ್ ಮ್ಯಾನ್ ಅಲ್ಲ, ಅದು ಟಿವಿಯಲ್ಲಿ ಮಾತ್ರ. ಇಟ್ ಈಸ್ ಅ ಫಿಕ್ಷನ್, ಇಟ್ ಈಸ್ ನಾಟ್ ದಟ್ ಯು ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್. ಮಾತಾಡ್ಬೇಕು,
0: ಎವ್ರಿವನ್.
1: ಸೊ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಆಗಲ್ಲ. ಯು ನೀಡ್ ಟು ಟಾಕ್, ಯು ನೀಡ್ ಟಾಕ್ ಟು ಸಂಬಡಿ, ಯು ನೀಡ್ ಟು ಶೇರ್ ವಿತ್ ಸಂಬಡಿ. ಐ ಆಮ್ ಇಂಟೆಲಿಜೆಂಟ್, ಎಲ್ಲರಿಗೆ ನಾನು ಸಾಲ್ವ್ ಕೊಡೋದು ಪ್ರಾಬ್ಲಮ್, ಸೊಲ್ಯೂಷನ್ ಮಾಡುದು, ನಾನು ಹೇಗೆ ಪ್ರಾಬ್ಲಮ್ ಮಾಡುದು, ಜನರ ನಗಡ್ಬಹುದು ಅಂತ ಥಿಂಕ್ ಮಾಡ್ತಾರೆ. ಸೊ ನೆವರ್ ಡೂ ದಟ್. ಯು ಕ್ಯಾನ್ ಟಾಕ್ ಟು ಸಂಬಡಿ, ನೋಬಡಿ ವಿಲ್ ಥಿಂಕ್ ಅಬೌಟ್ ಯು ಜಜ್ಮೆಂಟಲ್. ಸೊ ಯು ಹ್ಯಾವ್ ಟು ಟಾಕ್ ಟು ಸಂಬಡಿ, ಶೇರ್ ಯುವರ್ ಪ್ರಾಬ್ಲಮ್ಸ್ ಔಟ್. ಅಥವಾ ಒಳ್ಳೆ ನಿದ್ರೆ ಬರಲ್ಲ, ಅದರ ಬಗ್ಗೆ ಮಾತಾಡಿ. ಸೊ ಟಾಕ್ ಟು ಸಂಬಡಿ ಅಬೌಟ್ ಯುವರ್ ಸ್ಲೀಪ್, ಡಾಕ್ಟರ್ ಹತ್ರ ಹೋಗಿ, ಅಂಡ್ ಟಾಕ್ ಟು ದ ಡಾಕ್ಟರ್, ನಂಗೆ ನಿದ್ರೆ ಬರ್ತಾ ಇಲ್ಲ ಡಾಕ್ಟರ್, ಏನಾದ್ರೂ ಸಮಾಧಾನ ಕೊಡಿ. ಈಟ್ ಆನ್ ಟೈಮ್, ಒಂದು ರುಟೀನ್ ಸೆಟ್ ಮಾಡಿ, ದಿನನಿತ್ಯ ಅಂತ ವೇಳಾಪಟ್ಟಿ ಅಂತ ಹೇಳ್ತೀವಲ್ಲ, ಎಲ್ಲ ದಿನ ನಿಮ್ಮ ವೇಳಾಪಟ್ಟಿ ಇರಲಿ. ಬೆಳಿಗ್ಗೆ ಕ್ರಮದಲ್ಲಿ ಎಳೆದು ಸ್ನಾನ ತಿಂಡಿ ಮಾಡಿ, ಒತ್ತಡ ಇದೆ ಅಂತ ಎಲ್ಲ ನಾನು ಒಂದು ಒಟ್ಟರಾಸೆ ಬರುದು. ಇಟ್ ಈಸ್ ಆಲ್ಸೋ ಕಾಸಿಂಗ್ ನೆಗೆಟಿವಿಟಿ. ನಮ್ಮ ಒಳಗಡೆ ನೆಗೆಟಿವಿಟಿ ಇದ್ರೆ ಅದು ಹೊರಗಡೆ ಪ್ರದರ್ಶಿಸ್ತದೆ, ಹೊರಗಡೆ ನೆಗೆಟಿವಿಟಿ ಒಳಗಡೆ ಅದು ತಗೊಂಡು ಹೋಗ್ತೀವಿ. ಸೊ ಆಟ್ ಮೋಸ್ಟ್ ಆಫ್ ದ ಟೈಮ್ ವಾಚ್ ಗುಡ್ ಸ್ಟಫ್. ಕೆಲವರು ನೆಗೆಟಿವೇ ನೋಡ್ತಾರೆ, ಆಕ್ಸಿಡೆಂಟ್, ಹೆಲ್ತ್, ಚಾಟ್ GPT ಅಥವಾ ಆರೋಗ್ಯ ಬಗ್ಗೆ ತುಂಬಾ ವಾಟ್ಸ್ಆಪ್ ಅಥವಾ ಯೂಟ್ಯೂಬ್ ಅದೇ ನೋಡೋದು. ಅದು ನೋಡಬೇಡಿ, ಒಳ್ಳೆ ಕಾಮಿಡಿಗಳನ್ನು ನೋಡಿ, ತಮಾಷೆಗಳನ್ನು ನೋಡಿ, ನೇಚರ್ ಬಗ್ಗೆ ನೋಡಿ. ಯೆಸ್, ಐ ವಾಚ್ ಕ್ರಿಯೇಟಿವ್ ಸ್ಟಫ್, ಕ್ರಿಯೇಟಿವಿಟಿ ಏನೆಲ್ಲ ಮಾಡ್ಬೋದು, ಆರ್ಟ್ ಅಂಡ್ ಕ್ರಾಫ್ಟ್, ಕ್ರಿಯೇಟಿವ್ಸ್, ಮತ್ತೆ ಏನಾದರೂ ಆನಿಮಲ್ಸ್ ಬಗ್ಗೆ, ನೇಚರ್ ಬಗ್ಗೆ, ಗಾರ್ಡನಿಂಗ್ ಮಾಡಿ. ಕೆಲವರಿಗೆ ಗಾರ್ಡನಿಂಗ್ ಇಷ್ಟ, ಅದು ಮಾಡಿ. ಲರ್ನ್ ನ್ಯೂಸ್ ಲ್ಯಾಂಗ್ವೇಜಸ್, ಲರ್ನಿಂಗ್ ಮಾಡೋದ್ರಲ್ಲಿ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಲರ್ನ್ ಕರೆನ್ಸೀಸ್, ಲರ್ನ್ ಹೌ ಟು ಗೋ ಡಿಜಿಟಲ್. ಕೆಲವರಿಗೆ ನನಗೆ ಬೇಡ, ನನಗೆ ಗೊತ್ತಿಲ್ಲ, ಇಷ್ಟೇ ನಂದು ಲೆವೆಲ್. ನೋ, ಲರ್ನ್ ಲಾಸ್ಟ್ವರೆಗೆ, ನಾವು ಸಾಯೋ ತನಕ ಲರ್ನ್ ಮಾಡೋದು. ಕೆಲವರು ನಮಗೆ ಕ್ರಿಟಿಸೈಸ್ ಮಾಡ್ತಾರೆ, ಅದು ಒಳ್ಳೆ ರೀತಿಯಲ್ಲಿ ತಗೊಳ್ಳುವ. ಅವರು ಸಕಾರಾತ್ಮಕವಾಗಿ ನಾವು ಮುಂದೆ ಹೋಗುವ, ಆಲ್ವೇಸ್ ನಕಾರಾತ್ಮಕ ಚಿಂತೆಗಳನ್ನು ದೂರ ಹಾಕು. ಅವನು ಯಾಕೆ ಹೇಳಿದ್ದು ನನ್ನ ಬಗ್ಗೆ? ಫಾರ್ ಎಕ್ಸಾಂಪಲ್, ನಾನು ಒಂದು ಮಾತಾಡ್ತೀನಿ, ಯಾರೊಬ್ರು ಹೇಳ್ತಾರೆ ನೀವು ಮಾತಾಡುವಾಗ ತುಂಬಾ ಫಾಸ್ಟ್ ಹೋಗ್ತಾರೆ, ಸ್ಲೋ, ಓಕೆ ತಗೊಳ್ಳೋದು. ಅವ್ರಿಗೆ ಯಾಕೆ ಹೇಳ್ಬೇಕು, ಅವ್ರು ಯಾಕೆ ತಿದ್ದಿಸ್ಬೇಕು ನನ್ನನ್ನು ಅಂತ ಹೇಳೋದು ಬದಲಿಗೆ ಲೆಟ್ ಅಸ್ ಟೇಕ್ ಇಟ್ ಪಾಸಿಟಿವ್ಲಿ ಅಂಡ್ ಲರ್ನ್ ಟು ಲಿವ್ ಇನ್ ದ ಮೊಮೆಂಟ್. ಇವತ್ತಿಂದ ವಿಷಯ ಇವತ್ತು ಥಿಂಕ್ ಮಾಡುವ, ನಾಳೆ ಪ್ರಾಬ್ಲಮ್ ಎದುರಿಸಬೇಕಾದ್ರೆ ನಾಳೆ ನಮಗೆ ಐಡಿಯಾಸ್ ಬರುತ್ತೆ. ಇವತ್ತಿಂದು ಥಿಂಕಿಂಗ್ ನಾಳೆವರೆಗೆ 2027, 2028, 2030 ವರೆಗೆ ತಗೊಂಡು ಹೋಗೋದು ಬೇಡ. ನಮ್ಮ ಬ್ರೈನ್ ವಿಲ್ ಥಿಂಕ್ ಅಬೌಟ್ ಟುಡೇ, ವಿ ವಿಲ್ ಲಿವ್ ಇನ್ ದ ಮೊಮೆಂಟ್, ಲೆಟ್ ಇಸ್ ಎಂಜಾಯ್ ದ ಮೊಮೆಂಟ್, ಲೆಟ್ ಇಸ್ ನಾಟ್ ಥಿಂಕ್ ಅಬೌಟ್ ಟುಡೇ ಅಂಡ್ ಸ್ಪಾಯ್ಲ್ ಅವರ್ ಟುಮಾರೋ, ಲೆಟ್ ಇಸ್ ಪ್ಲಾನ್ ಅವರ್ ಡೇಸ್. ಪಾಸ್ಟ್ ದು ಬರುತ್ತೆ, ಬಟ್ ಲೆಟ್ ಇಸ್ ಲರ್ನ್ ಫ್ರಮ್ ದ ಪಾಸ್ಟ್ ಅಂಡ್ ಟೇಕ್ ಇಟ್ ದ ಫ್ಯೂಚರ್ ಅಂಡ್ ಮೇಕ್ ಇಟ್ ಅ ಬೆಟರ್ ಫ್ಯೂಚರ್.
0: ಓಕೆ, ಸೊ ಎನಿವೇಸ್ ಡಾಕ್ಟರ್, ತುಂಬಾ ವಿಷಯಗಳನ್ನು ಇವತ್ತು ನೀವು ಮಾತಾಡಿದ್ರ, ಫೈನಲಿ ಏನ್ ಹೇಳಲಿಕ್ಕೆ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರ ಒತ್ತಡ ಆತ್ಮಹತ್ಯೆ ಕುರಿತು?
1: ಸಿ, ಸುಸೈಡ್ ಅಂಡ್ ಆತ್ಮಹತ್ಯೆ ನಾವು ಹೇಳ್ತೀವಿ, ಎಲ್ಲರೂ ಮಾಡ್ತಾ ಇದಾರೆ, ಅದು ಎಷ್ಟು ಕಾಮನ್ ಆಗಿದೆ ಅಂತ ಹೇಳ್ತೀವಿ. ಯೆಸ್, ಇಟ್ ಇಸ್ ವೆರಿ ಕಾಮನ್. ಮೇ ಬಿ ಮೀಡಿಯಾ ಇನ್ಫ್ಲುಯೆನ್ಸ್ ಇರಬಹುದು, ಮೀಡಿಯಾ ಹೇಗೆ ಪ್ರದರ್ಶಿಸ್ತದೆ ಅದು, ಹೌ ರೆಸ್ಪಾನ್ಸಿಬಲ್ ಮೀಡಿಯಾ ಇಸ್ ಟೇಕಿಂಗ್ ದ ಸುಯಿಸೈಡ್ ವರ್ಡ್, ದಟ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಅಂಡ್ ವಾಟ್ ನಾವು ಏನ್ ಲರ್ನ್ ಮಾಡ್ತೀವಿ, ಏನ್ ಕಲ್ತೀವಿ ಸುಸೈಡ್ ಇಂದ ಅಥವಾ ಸ್ಟ್ರೆಸ್ ಇಂದ, ಅದು ಕೂಡ ಇಂಪಾರ್ಟೆಂಟ್. ಸೊ ಪ್ರಾಬ್ಲಮ್ ಇದೆ ಎದುರಿಸುವ, ನಾವು ಇವತ್ತು ಬಿದ್ದಿದ್ದೀವಿ, ಫೇಲ್ ಆಗಿದ್ದೀವಿ, ಲೆಟ್ ಇಟ್ ಟೇಕ್ ಇಟ್ ದಟ್ ಓಕೆ, ಫೇಲಿಯರ್ ಇಸ್ ನಾಟ್ ದಟ್ ಮುಗೀತು, ಇಟ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್, ಇದರಿಂದ ನಾನು ಕಲಿತೀನಿ, ಐ ಹ್ಯಾವ್ ಟು ಡೂ ಮೈ ಸೆಲ್ಫ್ ಬೆಟರ್, ಐ ಹ್ಯಾವ್ ಟು ಲರ್ನ್ ಬೆಟರ್, ಐ ಹ್ಯಾವ್ ಟು ಫೇಸ್ ಇಟ್, ಐ ಹ್ಯಾವ್ ಟು ಶೇರ್ ಮೈ ಪ್ರಾಬ್ಲಮ್ ವಿತ್ ಅದರ್ಸ್, ಐ ಹ್ಯಾವ್ ಟು ಟಾಕ್ ಅಬೌಟ್ ಇಟ್. ನಾನು ಇನ್ನೊಬ್ರು ಬೀಳ್ತಾರಂತ ನಾನು ಹೇಳಲ್ಲ, ಬಿ ಸ್ಟ್ರಾಂಗ್ ಅಂತ ಹೇಳಬಾರದು, ಇಟ್ ಈಸ್ ಓಕೆ ಅಂತ ಹೇಳಬಾರದು. ಐ ಹ್ಯಾವ್ ಟು ಸಿಟ್ ವಿತ್ ಹಿಮ್ ಅಂಡ್ ಲಿಸನ್ ಟು ಹಿಮ್, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪ್ರಾಬ್ಲಮ್ ಇಸ್ ಬಿಗ್. ಅವ್ರದ್ದು ಪ್ರಾಬ್ಲಮ್ ಕೂಡ ದೊಡ್ಡದು, ಅವರಿಗೆ ನಂದೇ ದೊಡ್ಡದು ಅಥವಾ ಅವ್ರದ್ದು ದೊಡ್ಡದು ಅಂತ ಹೇಳಬಾರದು. ಐ ಹ್ಯಾವ್ ಟು ಲಿಸನ್ ಟು ದ ಪ್ರಾಬ್ಲಮ್ ಅಂಡ್ ಎಂಪತೈಸ್ ಅಂಡ್ ಟೆಲ್ ದೆಮ್ ದಟ್ ಯೋರ್ಸ್ ಇಸ್ ಅ ಬಿಗ್ ಪ್ರಾಬ್ಲಮ್, ಐ ಅಂಡರ್ಸ್ಟ್ಯಾಂಡ್, ಬಟ್ ದೇರ್ ಇಸ್ ಅ ವೇ, ವಿ ವಿಲ್ ಹ್ಯಾಂಡಲ್ ಇಟ್ ಟುಗೆದರ್. ನಮ್ಮ ಮಕ್ಕಳು ನಮ್ಮ ಹತ್ರ ಹೇಳ್ತಾರೆ, ನನಗೆ ಕಷ್ಟ ಆಗ್ತಾ ಇದೆ ಅಮ್ಮ, ಕಷ್ಟ ಆಗ್ತಾ ಇದೆ ಅಪ್ಪ, ನನಗೆ ಆಗಲ್ಲ. ಅದೇನು ದೊಡ್ಡ ಪ್ರಾಬ್ಲಮ್, ನಿನಗೆ ಆಗಲ್ಲ ಅಂದ್ರೆ ಪಡ್ಚ ನಾವು ಅಂತ ಹೇಳುದಲ್ಲ. ಲೆಟ್ ಇಸ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಫಾರ್ ದ ಚೈಲ್ಡ್. ಅದು ಸಸಾರ್ ಮಾಡಿ ಅವರಿಗೆ ಶೂನ್ಯ ಮಾಡೋದಲ್ಲ,
0: ಡೌನ್ ಮಾಡೋದಲ್ಲ.
1: ವಿ ಹ್ಯಾವ್ ಟು ಸೇ ದಟ್ ಇಟ್ ಈಸ್ ಅ ಪ್ರಾಬ್ಲಮ್ ಅಲ್ವಾ, ನಿನ್ಗೆ ಆಗ್ತಾ ಇಲ್ವಾ, ಗುಡ್, ನೀನ್ ನನ್ನ ಹತ್ರ ಬಂದು ಹೇಳಿದೆಯಲ್ಲ, ಅವಕಾಶ ನಾನು ಮಾಡಿದೀನಿ, ಅದು ನನಗೆ ಹೆಮ್ಮೆ ವಿಷಯ. ನನಗೆ ನನ್ನ ಮಗು ನನ್ನ ಹತ್ರ ಬಂದು ಮಾತಾಡಿದೆ, ಅದಕ್ಕೆ ಐ ಎಮ್ ಅ ಗುಡ್ ಪೇರೆಂಟ್, ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಅಂಡ್ ಲೆಟ್ ಮೀ ಸೇ ದಟ್ ನಾವು ಇಬ್ರು ಹೋರಾಟ ಮಾಡುವ, ವಿ ವಿಲ್ ವರ್ಕ್ ಔಟ್ ಟುಗೆದರ್ ಅಂಡ್ ವಿ ವಿಲ್ ಸೆಟಲ್ ಇಟ್. ಐ ಆಮ್ ಯುವರ್ ಫ್ರೆಂಡ್, ವಿ ವಿಲ್ ವರ್ಕ್ ಔಟ್ ಟುಗೆದರ್. ಸೊ ಲೆಟ್ ಇಸ್ ಮೇಕ್ ಅವಕಾಶಗಳು ಜಾಸ್ತಿ ಮಾಡುವ, ದಟ್ ಪೀಪಲ್ ಕ್ಯಾನ್ ಕಮ್ ಟು ಮೀ ಅಂಡ್ ಟಾಕ್ ಟು ಮೀ ಅಬೌಟ್ ಇಟ್. ನನ್ನ ಹತ್ರ ಯಾರಾದ್ರೂ ಬಂದು ಮಾತಾಡ್ತಾರಂದ್ರೆ ನನಗೆ ಅದು ಇಟ್ಸ್ ಅ ಬಿಗ್ ಪ್ರಿವಿಲೇಜ್ಡ್ ವಿಷಯ, ಬಿಕಾಸ್ ಎಲ್ಲರಿಗೆ ಅವಕಾಶ ಇರಲ್ಲ ಟು ಲಿಸನ್ ಟು ಸಮ್ಮನ್ ಸ್ಯಾಡ್ ಫೀಲಿಂಗ್ಸ್.
0: ಓಕೆ, ಸರಿ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ವಿವರಾತ್ಮಕವಾಗಿ ತಿಳಿಸಿದ್ರೆ ನಿಮಗೆ. ಮತ್ತೊಮ್ಮೆ ನಾನು ರೇಡಿಯೋ ಸಾರಂಗ್ ಪರವಾಗಿ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ.
1: ಥ್ಯಾಂಕ್ ಯು ರೋಷನ್, ಅಂಡ್ ಧನ್ಯವಾದಗ. ಅಂಡ್ ಎಲ್ಲರೂ ಒಂದು ಕಿವಿ ಮಾತನ್ನು ಅದು ಪಾಲನೆ ಮಾಡಬೇಕು, ಇನ್ನೊಬ್ಬರಿಗೆ ಅದು ಹೇಳಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.
0: ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಶೇಷವಾದ ನಮ್ಮ ಹಲೋ ಡಾಕ್ಟರ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ನಾವು ಸಿಗ್ತಾ ಇದ್ದೇವೆ ಇನ್ನೊಂದು ಡಾಕ್ಟರ್ ಜೊತೆಗೆ. ಸೊ ಅದುವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

ಇದು ರೇಡಿಯೋ ಸ್ಯಾರನ್ 107.8 FM ಬಣ್ಣ ಬಣ್ಣದ ಬದುಕು. ಯಕ್ಷಪ್ರೇಮಿಗಳಿಗೆ ಈ ದಿನದ ಯಕ್ಷಗಾನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈಗ ತುಳು ಯಕ್ಷಗಾನ ಪ್ರಸಂಗ ಬ್ರಹ್ಮವೈದ್ಯರು ಇದರ ಮೊದಲ ಭಾಗ. ಭಾಗವತರು ದಿನೇಶ ಮಣ್ಣಾಯ, ಮದ್ದಳೆ ಪ್ರಭಾಕರ ಗೋರೆ, ಚಂಡೆ ಲಕ್ಷ್ಮೀಶ ಮಣ್ಣಾಯ, ಚಕ್ರತಾಳ ಸತ್ಯಶಂಕರ ಪೆರಡಾರ, ಶ್ರುತಿ ನಾರಾಯಣ ಮೂಲಕ. ಪಾತ್ರವರ್ಗದಲ್ಲಿ ಮಾಯಾನೇತ ಅರುವ ಕೊರಗಪ್ಪ ಶೆಟ್ಟಿ, ಕೋಟಿ ಕೆಎಚ್ ದಾಸಪ್ಪರೈ, ಚೆನ್ನಯ್ಯ ಶಿವರಾಮ ಜೋಗಿ, ಬಬ್ಬರ್ಯ ಸದಾಶಿವ ಕುಲಾಲ, ಜುಮಾನಿ ಸಂತೋಷ ಕುಮಾರ ಮಾನ್ಯ, ಮಾಣಿ ಸಂಜಯ್ ಕುಮಾರ್ ಗೋಣಿಬೀಡು, ಪೊಳಿಬಾರೆ ಮಿಜಾರು ತಿಮ್ಮಪ್ಪ. ಕೇಳಿ ಬ್ರಹ್ಮ ಬೈದಿರು ತುಳು ಯಕ್ಷಗಾನ ಪ್ರಸಂಗದ ಎರಡನೇ ಭಾಗ.

0: ಇದು ರೇಡಿಯೋ ಸಾರಂಗ್, ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ಯಕ್ಷಪ್ರೇಮಿಗಳಿಗೆ ಈ ದಿನದ ಯಕ್ಷಗಾನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈಗ ತುಳು ಯಕ್ಷಗಾನ ಪ್ರಸಂಗ ಬ್ರಹ್ಮ ಬೈದೆ, ಇದರ ಮೊದಲ ಭಾಗ. ಭಾಗವತರು ದಿನೇಶ ಮಣ್ಣಾಯ, ಮದ್ದಳೆ ಪ್ರಭಾಕರ ಗೋರೆ, ಚೆಂಡೆ ಲಕ್ಷ್ಮೀಶ ಮಣ್ಣಾಯ, ಚಕ್ರತಾಳ ಸತ್ಯಶಂಕರ ಪೆರಡಾಲ, ಶ್ರುತಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ಯಕ್ಷಪ್ರೇಮಿಗಳಿಗೆ ಈ ದಿನದ ಯಕ್ಷಗಾನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈಗ ತುಳು ಯಕ್ಷಗಾನ ಪ್ರಸಂಗ ಬ್ರಹ್ಮ ಬೈದೆ, ಇದರ ಮೊದಲ ಭಾಗ. ಭಾಗವತರು ದಿನೇಶ ಮಣ್ಣಾಯ, ಮದ್ದಳೆ ಪ್ರಭಾಕರ ಗೋರೆ, ಚೆಂಡೆ ಲಕ್ಷ್ಮೀಶ ಮಣ್ಣಾಯ, ಚಕ್ರತಾಳ ಸತ್ಯಶಂಕರ ಪೆರಡಾಲ, ಶ್ರುತಿ ನಾರಾಯಣ ಮೂಲರ್ಕ. ಪಾತ್ರವರ್ಗದಲ್ಲಿ ಮಾಯಾನಂದ, ಅರುವ ಕೊರಗಪ್ಪ ಶೆಟ್ಟಿ, ಕೋಟಿ ಕೆಎಚ್ ದಾಸಪ್ಪರೈ, ಚೆನ್ನಯ್ಯ ಶಿವರಾಮ ಜೋಗಿ, ಬಬ್ಬರಿಯ ಸದಾಶಿವ ಕುಲಾಲ್, ಜುಮಾದಿ ಸಂತೋಷ ಕುಮಾರ ಮಾನ್ಯ, ಮಾನ್ಯ ಸಂಜಯ್ ಕುಮಾರ್ ಗೋಣಿಬೀಡು, ಪೊಳಿಬಾರೆ ಮಿಜಾರು ತಿಮ್ಮಪ್ಪ. ಕೇಳಿ ಬ್ರಹ್ಮ ಬೈದೆ ತುಳು ಯಕ್ಷಗಾನ ಪ್ರಸಂಗದ ಎರಡನೇ ಭಾಗ.
1: ಅಲ್ಲಿ ಬೊಬ್ಬ ಬಣ್ಣಿತ್ತು
2: ನಿಶ್ಚಯ
3: ಸುದೇವರಿಗೆ

ಯಾನ ಬೊಬ್ಬೆ ಪಾಡಿನ ಸತ್ಯ ಯಾನ ಬೊಬ್ಬೆಲಿ ಕೇಂದ್ರ ಪಾರು ಬರ್ತಾರೆ ರಕ್ಷಣೆ ಬರ್ತಾರೆ ಪುಣ್ಯಾತ್ಮೆ ಇರಿ ಈಗ ಉದಾಹರಣೆಗೆ ಈಗ ಏರಿ ಈಗ ಸಂಘಟನೆ ಕೇಂದ್ರ ಆಶಯ ಇಲ್ಲ ಅವನೊಂದು ಆಯ್ನ ಅವರು ಕೇಳೊಂದಿಲ್ಲೇ ಈರ್ನ ಊರು ಈರ್ನ ಪುದಾರೆ ದಾಯಿಂಚ ಬರ್ತಾರೆ ಪಾಡಿ.

0: ಅಲ್ಲಿದ ಪುಣ್ಯಾಂಡಲ ಹಿಂದೆ ಬರೋದು ಕಸಗಂಡಲ ಎಟ್ಟೆ ಒಂದಿಗಿದ ನಡತೆ ನಿಮಗೆ ಗೊತ್ತಿಲ್ಲ ನಿಮ್ಗೆ ಅರ್ಥ ಅಂತ ಆಯ್ನ್ ಬುಡಪಾದು ಯಾನ್ ಎನ್ನತಿ ಉಂಟಿಪ್ಪನಾಗ ಉಪಕಾರ ಮಾಡ್ತಾನೆ ಏನ್ರಿ ಉಪಕಾರ ಸ್ಮರಣೆ
1: ಮಾಡ್ತಾ
0: ಪರಿಚಯ ಕೇಂದ್ರ ಕಲ್ಲದಂತ ಅಂದ್ರೆ ಮಾಯದತ್ತ ಎಂದೇ ನಪ್ಪುದಾಗ ರಾತ್ರಿ ಏನ್ರಿ ಹಿಂದೆ ತಿರುಗು ಒಂದು ಬರ್ತೆ
1: ಮಾಡಿ
0: ಲೋಕಡು ಬಾರಿ ಬಂದು ನೀ ತಾಪತ್ರ ಹೋಯ್ತಲ್ಲ ಒಂದು
1: ತಮೇರಿಂದರೆ
0: ಆನಂದಿ ತಮೇರಿ ಚಪಡಾಸ್ತಾರಮ್ಮ ಬರ್ತದೆ ಮಾತ ಮಲ್ಪೇರ ಬುಡ್ಕ ಆ ಬೇಲೇನ ನಿನ್ನ ಪ್ರಲಯ ನಿನ್ನ ಅಮ್ಮನ ಮಲ್ಕೊಳಿತೀನಿ ಮಲ್ತಿದ್ದೇರಿ ನನ್ನ ಅಣ್ಣ ಈ ಪೊರ್ಣದ ಪೊನ್ನು ನಿಕ್ಕ ತಿಂಟೆ ಅಂತ ಗೊತ್ತಿದ್ದಿ ಇಲ್ಲಿ ತಡ್ರೆ ಗೊತ್ತಿದ್ದಿ ದಯೆಂದು ಕೆಂಡ ಪೊರ್ಣಿತ್ತಲ್ಪ ಆಕರ್ಷಣೆ ಸರಿ ಸಿಗೈಕಿನಲ್ಪ ಕೆಳಿಂದ ಬರ್ತಾನೆ ಸ್ವಾಭಾವಿಕ ಅಂತ ಅಂತ ಅದು ಮಂಡೆ ವೆಚ್ಚ ಮಲ್ಕೊಡ್ಸಿ ಮನಸ್ಸು ಮಲ್ಕೊಂಡ ನಿಮಗೆ ಮನಸ್ಸಿತ್ತುಂಡ ಯಾನೇನೇ ಮಾಡ್ತಾರೆ
1: ಅಯ್ಯೋ ಅಭಿಪ್ರಾಯ ಬಾಯಿ ಪನ್ ಪೈನ ಆಲೋಚನೆ ಮಲ್ತುಂಡೆ ಆಡ ಒಂದು ಸಂಗತಿ ಮದುವೆಗೆ ಈಗ ಒಪ್ಪಿಗೆ ಒಪ್ಪಿಗೆ ನಮ್ಮ ಹಿರಿಯರಿಗೆ ಒಪ್ಪಿಗೆ ಮಾಡ್ತಾರೆ ಉಪ್ಪು ಅರ್ಥ ಮಾಡ್ತಾರೆ ವೈದ್ಯಕ್ಕೆ ಕೇಳಿ
2: ಇದು ಯಾನ ಮಾತ್ರ ಸಂಬಂಧ ಜಟ ಬೇರೆ ಪ್ರತಿಯಲ್ಲಿ

0: ಬರೀತೆಯೇ
1: ಮಾಡಿ
2: ತನ್ನ ಬೇರೆ ಇಲ್ಲ ಬಿಟ್ಟು ಹೋಯ್ ಇಲ್ಲ ಇಲ್ಲ ಮಹಾನಿಲೈ ಬಾಲಲೈ
1: ಓಲಲೆ ತಿನ್ನಲೈ
2: ಮಾಡೋದು ಅಲ್ಪ ಬಣ್ಣ ಬರತ್ತೆ ಮಾಣಿ.

ಅನ್ಯಾಯ ಆತನೇ ಜುಮಾದಿ ಅಂತ ಆ ಜುಮಾದಿನೇ ವಿಚಾರ ಮಾಡ್ತಾರೆ.

ಯಾನ ಮಂತ್ರ ಅಂತಿನ ತಪ್ಪು ತಿರವತ್ತಿ ನಕ್ಕಳು ಯಾನ ತಪ್ಪು ಮಂತ್ರಿಜಿ ಎರಡ ತಪ್ಪು ಮಂತ್ರಿ ನಕ್ಕಳು ದಾಯಿಂದ ಕೇಂದ ತುಳುನಾಡು ಅವೇತೋ ದೈವ ಅಟ್ಲಕ್ಕೆ ಅನುಮಾನ ಉಂಟು ವಾ ದೈವ ಬಿತ್ತು ವಾ ದೈವ ತಿರುತ್ತು ಪಂಪಿನ ಭೇದ ಭಾವ ಇಜ್ಜಿ ನಿಕ್ಲೇನ ಕುಲಟ್ಟು ಬಿಟ್ಟಿನ ದಾನ ಮಲ್ತೇರಿ ಗೊತ್ತುಂಡಿನ ನಿಕ್ಲೇನೆ ಕಡೆಗಳಿತಾರೆ ಕಡೆಗಳಿತಾರೆ ಸರಿಯಾದ ಶಿಕ್ಷಣ ಕೊರತೆ ಇಂದು ಎನ್ನ ಸರಿಯಾದ ಬೇಲೆ ನಿನಕೇನೆ ಬರ್ತದೆ ಅವಕಾಶ.

0: ಅವನು ಪೀಡಿ ಸವನ್ನುಂಡು ಬಡಿದಿತ್ತ ಅರ್ಥ ಅಂದ್ರೆ
1: ಅವು
0: ನಿಖಿಲೇ ಬಂಡದಿಲ್ಲ ಈ ಪಾತ್ರ ಸರಿಯತ್ತೆ ಬಹುಶಃ ಎಂಕ್ಲೇನ ನಂಬುಣವೇ ನಿಖಿಲೆಗೆ ಈ ರೀತಿಯ ಮತ್ತರ ಬಗ್ಗೆ ಕಾರಣ ಅಂದ್ರೆ ನನಗೆ ಅರ್ಥ ಬಂತಂದ್ರೆ
1: ಸಾಧ್ಯತೆ ಉಂಟು ಅವೇನು ಅರ್ಥ ಬಂತಂದ್ರೆ
0: ಮೋದಿ ಅವು ಎಂಕ್ಲೇ ಮಾಡಿ ಕಡಿಮೆ ಜೀವದಿಂದ ಆತ್ಮದಿಂದ ಕಡೆ ಕಡೆತಂದ ಆ ಮಾಡಿ ಬಾಲಕ ಸ್ಥಿರ ಜೀವ ಬರೋಡು ಆ ಬಾಲಕ ಸ್ಥಿರ ಜೀವ ಬರೋಡು ಆ ಸಂಸಾರ ಒಳಪಡು ಇದು ಸಾಧ್ಯ ಸಾಧ್ಯ
1: ನಮ್ಮ ದೇವರು ಮತ್ತೆಲ್ಲ ಸಾಧ್ಯ ಅಜ್ಜಿಂಚರ ಅಸಕ್ಷರ ಪ್ರಾಮುಖ್ಯ ಉದ್ಧಾರ ಮಲ್ಪನೆ ಮಾಡೋದು ಸರ್ವ ಪ್ರಯತ್ನ ಮಲ್ಪ.

ಇದ ಮುಟ್ಟದ ಕತೆ. ವಸಂತನ ಮದುವೆ ಎಡ್ಡೆ ಕರಿಂಡು. ಅಲ್ಲ ಕಂಡನಿ ಆನಂದನೊಟ್ಟುಗು ವಸಂತಿ ಬೊಂಬಾಯಿಗೆ ಹೋಯಿತು. ಜೂವಾವಧಿ ಶಿಕ್ಷೆ ಆದ ಮುಲ್ಪ ಜೈಲಿದ್ದಿನ ಶಿನಗು ಆಯನ ಎಡ್ಡೆ ನಡಕೆದ ನಿಲೆಟ್ಟು ಬೇಗನೆ ಬಿಡುಗಡೆ ಆಗಲು. ಆಯೆ ಊರುಗು ಬರ್ತಾಳೆ. ಗೀತಾ ಪನ್ಪುನ ಕೊಂಡನೊಟ್ಟುಗು ಶೀನನ ಮದ್ಮೆಲ ಆಪುಂಡು. ಶೀನಗೆ ಒಂಜಿ ಆನ್ ಬಾಲೆ ಆಗಲು. ಆ ಬಾಲದ ಕುದರು ಮುತ್ತು ಕರಿಯಜ್ಜರನ ಇಲ್ಲಡ ಶೀನನ ಎಲ್ಯ ಪೊರ್ಲ ಕಂಠದ ಸಂಸಾರ ಎಡ್ಡೆ ನಡೆದೊಂದು. ಕತೆ ಮುಂಬರಿ. ಬೊಂಬಾಯಿದ ಊರುಗು ಸಾರ ಬಲಿತ ಕನೋನು ತರೆ ನಿಲ್ಕೆ ದಿಂಜ ಒಂದು ಆನಂದನ ಬೆರಿಯೇ ರೈಲ್ ಜಜ್ಜಿನ ವಸಂತಿಗೆ ವಿಟಿ ರೈಲ್ ಸ್ಟೇಷನ್ದ ಜನಜನಜಲು ಕುಳಿದು ಅಡೇಗೆ ಆಚಿರ ಪೋಡಿಗೆ ಒರಾನೆ ಆಡು. ಆನಂದನ ಕೈನು ಕತ್ತಲಿ ಪತ್ತೊಂಡ ಅಲ್ಲ ಕೈ ಪೋಡಿಗೆಡು ಚೌಲಿ ಚೌಲಿ ಆಯ್ದಕ ಆನೆ ಆನಾಡು. ದಾದ ವಸಂತಿ ಆನಂದೆ ಕೇನಿಯೆ ಉಂದು ದಾನೆ ಈತು ಜನವನಿ ಮೂಲದಾಲ ಜಾತ್ರೆ ಉಂದೆ. ಬಾಲ ಮನಸ್ಸಿದ ವಸಂತಿನ ಪಾತ್ರಕ್ಕೆ ಎನ್ನಗ ಆನಂದಗ ತೆಲಿಕೆ ಬರ್ತು. ಮೂಲು ಅಂಚೆನೆ ವಸಂತಿ ಮಾತೆರ್ಲ ಅಕಲ್ಲ ಕಲ್ಲ ಬೇಲೆದ ತೊಡುಲ್ಲೆ ಬಲ ಎನ್ನ ಕೈ ಬುಡಡ ಪಣದು. ಅಲ್ಲ ಕೈ ಪತುಂದು ರೈಲ್ ಸ್ಟೇಷನ್ ದಿದಾಯಿಗೆ ತೊಂದು ಬರ್ತೆ ಆನಾಡು. ನಾನು ಸುತ್ತಲ ಬಾನ ಕಟ್ಟೋಣಲಿನ್ ಆಚಿರದ ಕಣ್ಣಿಡು ತೂ ಒಂದುಲ್ಲಲು ವಸಂತಿ ಆನಾಡೇ

ಸುಮಾರು ಬರಪಿನ ಬಸ್ಸು ಒಂಜಿ ಕೋಡಿದ ಉಂತನಗ ಆನಂದೆ ವಸಂತಿದ ಜಪು ಜಪು ಕುರ್ಲ ಬರ್ಕದ ಪಣದ ಅಮಸರ ಕುಟಿ ವಸಂತಿ ಅದಮತ ಬಸಪ್ತ ಕಂಡಿದ ಇದೈದ ತೋಜುನ ಹೊಸ ಲೋಕನು ಆಚಿರಡತು ಒಂದಿತ್ತಲು ಆನಂದನ ಲೆಕ್ಕಗೂ ಪಕ್ಕ ಲಕ್ಕದ ಆಯನ ಹೆರಿಯೇ ಗಡಿಬಿಡಿದ ಬಸ್ಸು ಜತ್ತನು ಆನಂದ ಪೆಟ್ಟಿಗೆ ಪತ್ತೊಂದು ನಡಪರೆ ಸುರುಮಂತೆ ಬೆರಿಯೇ ವಸಂತಿದಾನ ಗಂಡನು ಕಾರು ಹಿನ್ನದನೆ ಕೂರ್ತನು ನಾನು ಸುತ್ತಲ ಕಜವು ಏಸಿಗೆ ದಿಂಜಿದನ್ ವಸಂತಿಗೆ ವಾಂಕದೆವತ್ತಿನ ಕಂಡನು ದಮ್ಮ ಕಟ್ಟೊಂದು ಆಯನ ಹೆರಿಯೇ ನಡಕಲು ವಸಂತಿ ಮಲ್ಲ ಮಲ್ಲ ಕಟ್ವಾನ ಬುಡಿದು ಸಾಲು ಸಾಲು ಕಟ್ವಾನ ಕರಿದು ಆನಂದ ದುಂಬು ದುಂಬು ಪೋನೆ ರೈಲು ಜಪ್ಪು ನಡೆಮಟ್ಟ ಕುಸಾಲ ಮಸ್ಕಿರಿ ಪಾತಿರುಂದಿನ ಆನಂದೆ ಇತ್ತೆ ಮನೀ ಪಂದೆ ನಡತೊಂದುಲ್ಲೆ ವಸಂತಿ ತಡೆಯರವನದ ಕೇಳಿ ಒಂದೇನನ್ನು ಉಡಿಗೆ ತಂದುಕೊಂಡುಲ್ಲ ನಮ್ಮ ಎಲ್ಲೆಡೆ ನನ್ನಲ ಏತು ದೂರ ಉಂಡು ದಾ ಮೂಲೆ ಎತ್ತಂಡು ಒಂದೇ ಒಪ್ಪುಂದ ನಾನು ಆನಂದೆ ಒಂದು ಸಾಲು ಸಾಲು ಕುಚ್ಚಿರಿದ ನಡನಕ್ಕೂ ಬತ್ತೆ ಕೆಲವು ಮಡಲ್ದ ಕೆಲವು ಬೋಣಿದ ನನ್ನ ಕೆಲವು ಪ್ಲಾಸ್ಟಿಕ್ದ ರಡ್ಡು ಮಾಡಿದ ಕೋತುಳು ಐತ ಬಾಕಿಲ್ಲೆ ಐಟಿರ್ ಮಲ್ಪುನ ಪುಂಜೋ ನಕುಲು ಅಕ್ಲೆನ ಸೆರಂಗಡು ನೀರಿನ ಜೋಕುಲು ತರಕ್ಕೆ ಎಣ್ಣೆ ತುವಂದೆ ಮೇಕೆ ನೀರು ಪಾಡಂದೆ ಎತ್ತಿನ ಕನದಾನ ತುತ್ತು ದಿನ ಕುಂಟು ಹುರೆ ಪಟ್ಟು ಕಟ್ಟದಂಡು ಜೋಕ್ಲಿನ ತೂನಗ ಅಯ್ಯೋ ಪಾಪ ಅಂತೋಜುಂಡು ಕಣ್ಣು ಗುರಿತು ಕೋತುಂಡು ಕೈಕಾರ್ಡ ಚೋಲು ಮೇಲೊಂದು ಬಂಜಿ ಕುದುಪೆದೆಲಕ ಆತನು ಕೆಲವು ಇಲ್ಲದ ವಾಕಿಂಡ ಸೀಕಿದ ನರಕನ ಪಿರಾಯದಕ್ಕಲು ಊರದ ಮಂಚ ಉಡುಕುಲೊಂದು ಜುಗಾರಿ ಗುಬ್ಬುನ ಆಂಜನಕಲು ಕರಿನೀರ್ದ ಲಕಾಂತಿನ ನೀರು ಪೋಪುನ ಕಣಿ ಮೂಗು ವ್ಯಕ್ತಿನ ನಾತ ಐಕ್ಯ ಪೊರೆಲ್ನ ಹಂಜಿಲು ಐಕಲ್ನ ಕಣ್ಣಿಲು ತುಚ್ಚರ ಬರ್ಪಿನ ನಾಯಿಲು ನಿನ್ ಮಾತ ತುನಗ ವಸಂತಿಗ ನಾನು ಬಣ್ಣಲಿದ್ದ ದಿಕ್ಕೆಲ್ಗೆ ಊರುಂಡುಲ್ಲೆ ಅಂತ ಅಂದಾಜ ಆಯರೆ ದಿಂಜಿ ಕೊಟ್ಟು ಪೋಯಿಜಿ ವಸಂತಿ ಕೇಂಡಲು ಈರೇನನ್ನು ಉಡಿಲಿ ಅಂದ್ಕೊಂಡಿಲ್ಲರು ವಸಂತಿ ಮೂಲ್ ಮಾತ ಇಂಚೆ ಇದು ಹಾಳು ಹಂಡಿವಜ್ಜ ಅನ್ಕೋಚಿ ನಾಲ್ ದಿನ ಪೋನಗ ಪೂರ ಸರಿ ಆಪುಣ್ ಬಲ ನಮ್ಮ ಇಲ್ಲಿ ಬರ್ತಂತೆ ಅನ್ನೊಂದು ಒಂಜಿ ಕುರ್ಚಿಲ್ಲದ ಬಾತ್ರಿಗೆ ಬರ್ತದ ಎದುರುಗು ಜಪುಡಾಯನ ಕತ್ತಿನ ಬರೀಕ್ ಒಂದಾದ ಉಲಾಯಿ ಪೊಗ್ಗಿಯೇ ಆನಂದ ಐದು ಬಗ್ಗ ಬಲ ಬಲ ವಸಂತಿ ಇಲ್ಲೆ ವಸಂತಿ ಉಲಾಯಿ ಬರಂದೆ ಇದಾ ಏ ರೀತಿಯಲ್ಲ ಅಲೆ ಕಣ್ಣಿಡು ನೀರು ದಾರೆ ಕಟ್ಟದ ಅರಿಲಂದು ಆನಂದೆ ಇದಾಯಿ ಬರ್ತದ ಬುಲ್ಪುನ ವಸಂತಿನ ಪೊಗ್ಗೆಲ್ಗೆ ಕೈ ಕಾಳು ಕೈ ತಲ್ವೊಯ್ತೊಂಡೆ ಬುಲಿಪೊಚ್ಚಿ ವಸಂತಿ ಒಂದೇ ದಿನ ಮೂರು ಸುಧಾರಿತನು ಬುಕ್ಕ ನಮ್ಮ ವೇತೆ ಇಲ್ಲದೆ ಹೋಯಿ ಇಲ್ಲಿ ಮಾತ್ರ ತೂದು ಈಕೆ ಈ ಮದಿಮೆದ ಗೌಜಿರು ಕಾಸಂತೆ ಕೈ ಕಟ್ಟಿದ್ರು ಪನ್ನದ ವಸಂತಿ ಸತ್ಯಂದೇ ಇಲ್ಲ ಆಯನ ಒಟ್ಟಿಗೆ ಆ ಗುರ್ಚಿಲ್ಲರು ಉಕ್ಕೆಲಾಯಲು ಬೊಂಬಾಯಿ ಕುರ್ಲದ ಜೋಪುಡ ಪಟ್ಟಿ ಬಂಡ ಅವನು ಅವನು ಮಟ್ಕ ಜುಗಾರಿ ಗಂಗಸರ ಇಚ್ಚ ಪೂರ ಅಡಕಂಡಿತ್ತನು ಇಜ್ಜಂದಿ ಸೀಕುಲು ಮಾತ ಉಂಡಾಪನ ಜಾಗೆನೆ ರಾತ್ರಿ ಚಿಮಿಲಿದ ಬೊಲಪು ಉಮ್ಮಿಂದ ಕೆಪ್ಪಿನ ಬಗೆಲ್ಗೆ ನೀರ್ದಲಡ ಹೊರ್ದುಗಲಾಟೆ ಐತ ಇಡೇಟ್ ಸಾದಿ ಬೀಡಿ ಕೂಲಿ ಬೇಲೆ ಮಂತು ಬಂಜಿ ಬಿಂಜ ಅವನ ಜೀವನ ಕೆಲವೆರು ಸೊಪ್ಪು ಮಾರಿಂದ ಕೆಲವೆರು ಕಟ್ಟ ತುಂಬರೆ ಪೋಪಿರು ಕುರ್ತೆಲ್ ನಾದುನ ಗಲ್ಲಿಡು ಮಲ್ಲಿಗೆ

ఆనందగ లాండ్ ఆఫీసులు ರಕ್ತ ತುಂಬನ ಬೇರೆ ರಾತ್ರಿ ಬನ್ನದ ತಡಾಪುಣು ಕೆಲವು ರಾತ್ರಿ ಬರಂದೆನೆ ಕುಲ್ಲುವೆ ಬಾಸ ಚರಿಯಂದಿನ ವಸಂತಿ ಜೋಪುಡಿದ ಉಲಾಯಿ ಕರೆಗುಂದುಲ್ಲನೆ ಅಲೆಗೆ ಅಮ್ಮನಿನ ನೆನೆಪಾಪುಂಡು ಸಂಕಪ್ಪ ಜರನ ಜಾಗ್ರತೆ ಪರಮೇಶ್ವರ್ಸನ ಮೂಕಿನ ಎನ್ನಿದ ಗುಲಿಕುವನು ವಾಯಿ ಸಗರಿಗಿರು ಪುತ್ತಿನಾದ ಅನ್ನ ಅಪ್ಪೆನ ಮೋನಿನೇ ತೂತಿನ ನಿಂತಿಜ್ಜಿ ಬಲಕಿನ ಇಲ್ಲದ ಬಂಗಿ ಕಡೆಕ್ಕ ದೇವೆಯನ್ನ ಕತ್ತಲೆಗೇ ಪಾಡೀರು ಪಣಿದ ವಸಂತ ಕೊರಗುವನು ಇಂಚಿಪ್ಪ ಕೆಲವು ಸತ್ತಿ ಆನಂದೆ ಕತ್ತಲೆಗೆ ಕಡೆಯಸ ಬನ್ನದ ಗಂಗಸರ ಮೂರಿ ಬರಿಯರೆ ಸುರುವಾತೆ ವಸಂತಿ ಕೇನ್ವನು ದಾಟೆ ವಾಸನೆ ಬರ್ಪನಿ ಗಂಗಸರ ಬರ್ಪರ ಅಂದ ಪತ್ತೆ ನಿಕ್ಕದಾನಾಡು ನಿಕ್ಕು ಮನಿ ಪಂಡೆ ಬೇಯ್ಪಾದ ಹಿಂತಿನ ಬೇಲೆ ಎಂಟು ದಾರ ಪನ್ಯರ ಬಲ್ಲಿ ಗೊತ್ತಾಣತ ಯಾನ ಬರ್ಪೆ ಅವು ಎನ್ನ ಕಾಸುಡು ಕೇನ್ರ ಈಯೇರು ಜೋರು ಪಂಡೆ ಆನಿಮಿತ್ತ ಅಂಚಿನ ಗಟ್ಟಿ ಸ್ವರ ಕೇನಂದಿನ ವಸಂತಿ ಅಡೇಗೆ ಓಡಿ ಬಾಯಿ ಮುಚ್ಚಿಯಲು ದಿನೋಡ್ತು ದಿನ ಆನಂದನ ಪರ್ಪಾಟ ಹೆಚ್ಚಾವುದೇ ಪೂರ್ಣ ಇಲ್ಲಡೆ ಸಾಮಾನ್ ಕನಕನ ಕಮ್ಮಿಯಾವುದೇ ಪೂರ್ಣ ನನ ಇಂಚನೆ ಕುಳ್ಳ ಆವಂದು ಪನಿಪಿದಾಯಿ ಹೋದು ನರಮಾನಿನ ಮೋನೆ ಓಡು ಒಂದು ಇನ್ನಿಯಲು ವಸಂತಿ ನೀರಿನ ನೀರ ಕಟ್ಟೆ ಪತ್ತದು ನಳ್ಳಿದಂಚಿ ಪಿದಾಟಿಯಲು ಸುಮಾರು ಕೊಂಚ ನಕಲು ಸೇರಿದು ಆತಿರೊಂದಿಲ್ಲ ಬರಿತ ಇಲ್ಲದ ಸುಮಿತ್ರಾಭಿಯಾನೇ ಉಳ್ಳಿಲ್ಲ ಅರೇನು ಒಂಜಿ ರಡ್ಡು ಸಲ ತೂದು ಪೊಲ ಬಿತ್ತಿಂಡು ವಸಂತಿ ಅರ್ನ ಮೋನೆ ತೂದು ಮುಗುರು ತೆಲ್ತಿರು ಆರ್ಲಾ ತೆಲ್ತಿರು ಅವು ಅವು ಬೇರೆ ಪಣದಲ್ಲೆತ್ತಿರು ಒಂದು ಅಲೇನೆಲೆತ್ತಿನಿಂದ ಅಂದಾಜ ಮತ್ತೊಂದು ಮುಟ್ಟ ಪೋಯ ಇಂಚ ಒಂದೇ ಅಂತ ಭಾಷೆ ಅರ್ಥ ಮನ್ಮನರೆ ಸುರು ಮುಂದ ಒಂಜು ದಿನ ಮಧ್ಯಾಹ್ನ ಅನಗ ಒಂಜು ಕೊಂಜು ಒಂಜು ಬಾಲಿನ ತತ್ತೊಂದು ಆನಂದನ ನಾಡೊಂದು ವಸಂತನೇ ಇಲ್ಲದು ಬತ್ಪಂತು ಆನಂದೆ ಓಲ್ಲೆ ಬಂದು ಕೇಂದ್ರ ವಸಂತಿ ಆಯಿ ಬೇರೆಗೆ ಪೋತೆ ಬಂದು ಕೈ ಭಾಷೆ ಪಂಡ ಆತ ಅನಗ ಬರಿತ ಇಲ್ಲದ ಸುಮಿತ್ರ ಬರ್ಪಂತು ಅಲ್ಲ ಸುಮಾರು ಕೊಟ್ಟು ಆ ಕೊಂಚ ಮಾತಿರಲಿ ವಸಂತಿಗೆ ದಾದಂತೆ ಅರ್ಥ ಆಲ್ ಪೋಯ್ ಬೊತ್ತ ಸುಮಿತ್ರ ವಸಂತಿರ ಆಲ್ ಆನಂದನ ಹೊರಗೆ ಬಂದು ಕೈ ಮಾಸಿದ ನಾಲ್ಕ ಕರಿಯನ ಪಾಪ ಕಂಡ ವಸಂತಿ ನಂಬಲೆನ ಬಾರಿ ಬೇಜಾರಿ ಹೊರತು ಕೊಂಡು ಆನಂದ್ ಒಂದ ಬೆಳಗನೆ ಆನಂದ ಬೇಲೆ ಹೊಡೆದು ಬೈದ ಮತ್ತೆ ನಟನೆ ಚಾಯ್ ಆಗಿದ್ದು ಕೊರೆಯಲು ವಸಂತಿ ಬೊಕ್ಕ ಮೆಲ್ಲನೆ ಕಿನ್ನಿ ಸೊರಟು ಎಕಡು ಕೊಂಜು ಬಾಲ್ಯ ಪದ್ವಂದು ಇಲ್ಲಿ ನಾಡು ಒಂದು ಬರ್ತಿತ್ತಿರು ಪನ್ನಗ ಆನಂದ ಮೋನೆ ಒರಾನ ಮುಂಚೇರಿಯರು ಎರದನ್ನ ಎಂಕು ಗೊತ್ತು ಓಡಂಚಿ ಪಂಡ ಅಂಚು ಪಂಡೆಂಚಾಪುರು ಸುಮಿತ್ರ ಪಂಡೆರು ಇದನ್ನ ಬುಡಿದಿಗಾರೆ ವಸಂತಿನ ಸ್ವರ ಒನಕುನಿಕ್ಕೆ ತುಂಬಿ ಈ ದಾಯ ಅಲೆ ಅಲೆ ತುಂಬೈದಿ ಪಾತೆ ಪಾಯರಾಯರೆ ಬೊಕ್ಕ ಇವತ್ತು ಭಾಷೆ ತೆರೆದಿಂದ ದಾನ ಕೂಡಿಯಾನ ಆಲು ಅಲ್ಲಿ ಪೂರ ಪಂಡಲೊಳಗಡು ಆಯ ನಿಗಂಟು ಸ್ವರಕ್ಕೆ ಎಂಡೆ ಅಂದು ಆರ್ ಪಂಡರು ಯಾನ ತೆರೆಯೊಂದೆ ದಾಯ ಇಂಚ ಮನಪಡ ಒರ್ತಿ ಬೊಡೆದ ಉಪ್ಪುನದ ಕೂಡ ಎಣ್ಣೆ ಮಾಡಿ ಹಾಳು ಮಾಡಿದರತ್ತ ವಸಂತಿ ಬಿಲ್ಪರಿಸಲು ಮನಪಡ ಆನಾಲೆ ಹಿಡಿದ ಕಲಕೊಂದು ಇದಾಯಿ ಪೋಯಿನಾಯಿ ಸುಮಾರು ಕಕ್ಕಲ ಮೆಕ್ಕಲ ಮತ್ತು ಚಿಚಿ ವಸಂತನ ಕುಲೊಂದು ಉಳಿಕೆ ಮುಂದೆ ಉಳಿದಂತೆ ನಡಿಯಲ್ಲಿ ಭದ್ರಾಡು ಗಂಟೆ ಆನಗ ಗಲ್ಲಡು ಗಂಗಸರ ಸರ್ನಗಲ ಕೊಂಜು ನೆವಲೆನ ಪಾತ ಜೋಜನ ಗೊಬ್ಬು ಬಚ್ಚಾಲಿನ ಬಿಲಿಪಾಟ ನಾಯಿನ ಬಾಂಬಿ ಪಂಜಿನ ಮುರುಗುದು ಮುರ್ಚಿಲ್ಲೆಡ ಕೊಲ್ಪು ತೆಕ್ಕನದ ಆನಂದ ಪರ್ದು ಬರ್ತದೆ ಸುಮಿತ್ರನ ಇಲ್ಲ ಪಾತಾಡು ಉಂಟುದು ಅಲ್ಲಿನ ಪಿದಾಯ ಆಯ್ತದ ಪಾತ್ರ ಸುರು ಮಾಡಿ ಪಾತ್ರ ಪಾತ್ರದ ನೆರಳ ನಡಾಯ ಸುರು ಅಂದ ಸುಮಿತ್ರನ ಕಂಡನೆ ಇದಾಯ ಬಾಯಿದ ಲಡಾಯ ಕೈತಾಂಡ ವಸಂತ ತಟ್ಟಿ ಒಂದಾದ ಪಿದಾಯ ಬರ್ತದೆ ಆನಂದನ ಪದೊಂದು ಒಯ್ಕೊಂಡು ಬರೆಯಲ್ಲಿ ಆಯ್ ಓಡಕ್ಕೆ ಮೇಲೆ ಅವರು ಜನ ಸೇರಿಯಲ್ಲಿ ಸುರಾಡ ಉಳ್ಳಪಟ್ಟ ಉಳ್ಳಪಟ್ಟ ಜೋರ್ ಜೋರ ಅವನ ಕೊಂಡು ವಸಂತಿಗೂ ಒಂದು ಜೀವ ತೆರೆಯಲ್ಲಿ ಅರಬಾಯಿ ಅರಸು ಮುಂದೆ

ಜೂವದ ಆಸೆಯ ಮೇಲಿನ ವಸಂತಿಗೆ ಬಡವನ ಬಾಜಿಂದು ದೊಂದರ ಪಸೆ ಆಜುಂದು ಕಣ್ಣ ಕತ್ತಲು ಪೋಲಿ ವಾಳಿಗೆರಲು ಸೂಲು ವಿದ್ಯುತ್ ಬೂರ್ಯದ ಮಣ್ಣಿನ ಅಪಗಾಗ ಇದೆಯೆಂದು ಬಡಬಡ ಓಟದ ಮಿಷನ್ ಸ್ವರಕ್ಕೇನೆ ಬಚಾವೋ ಬಚಾವೋ ಜೂಳಿಪ್ಪಿನ ಶಿಕ್ಷಿನ್ ಪೂರ ಒಂದು ಮಂತ್ರದು ಬಚಾವೋ ಬಚಾವೋ ಪಣಿಗೆ ಒಬ್ಬೆ ಪಾಡಿ ವಸಂತಿ ದೇವೆಯ ದಯ ವಸಂತಿನ ಸ್ವರ ಅಪ್ಪಳಿಗೆ ಕೇಳಿ

ಪ್ರೀತನಾದ ಕುಶಾಲಾಕ್ಷೇವಿ ಗುಲಾಲ್ ರಂಗತೀರ್ಥ ಮೇರನಾದ ಕಡಲ ಮತ್ತು ಕಾದಂಬರಿದ ಸರಸರ ಪೊಳಿ ಸರ ಇನಿತರ ಸರಕಿ ಸರಸರ ನಾಡಿ ಗಾಯತ್ರಿ ನಾನಾ.

ರೇಡಿಯೋ ಸ್ಥಾನಗಳಲ್ಲಿ ಕೆಲವು ಕೆಲವು ಪ್ರಸಾರ ಕಾರ್ಯಕ್ರಮಗಳೆಂದರೆ ನನ್ನ ತುಂಬಾ ಕೆಲವು ಹಿಂದೂ ಸಿನಿಮಾದ ಪದಗಳನ್ನು ಕೇಳಿ ಬರ್ತಾ.

ಈತನೇಟ ಕೆಲವೆಲ್ಲ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬರ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಪಲ್ಲವಗಳ ಪಲ್ಲವಿಯಲಿ

ಮುಂದಿನ ಹಾಡು ಎಚ್ಎಸ್ ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಅವರ ನಿರ್ದೇಶನದ ಪ್ರೇಯಸಿ ಪ್ರೀತಿಸಿ. ಹಾಡಿದ್ದಾರೆ ಸಿ ಅಶ್ವಥ್.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನೀನಿಲ್ಲದೆ ನನಗೇನಿದೆ. ಗಾಯಕರು ಮಂಗಳ ರವಿ.

ಮುಂದಿನ ಹಾಡು ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಯಶವಂತ್ ಹಳಿಬಂಡಿ ಅವರ ನಿರ್ದೇಶನದ ಹಾರ್ಯಾವೋ ಬೆಳ್ಳಕ್ಕಿ. ಗಾಯನ ಯಶವಂತ್ ಹಳಿಬಂಡಿ.

ಮುಂದಿನ ಹಾಡು ಬಿಆರ್ ಲಕ್ಷ್ಮಣ್ ರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ನಲ್ಲೆ ನಿನ್ನ ಮರೆಯಲ್ಲೂ. ಗಾಯಕರು ಸಿ ಅಶ್ವಥ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು,

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತ. ಕೇಳುಗರೆ, ವಿಪರೀತವಾದಂತಹ ಬೇಸಿಗೆ, ಕೆಲವೆಡೆ ಗರಿಷ್ಠ ತಾಪಮಾನ ಕೂಡ ದಾಖಲಾಗ್ತಾ ಇದೆ. ಇನ್ನೊಂದು ಕಡೆ ಬಿಸಿ ಗಾಳಿ ಕೂಡ ಬೀಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನರು ಬಿಸಿಲಿನ ತಾಪ, ಬೆವರಿನಿಂದ ಒದ್ದಾಡ್ತಾ ಇದ್ದೀವಿ. ಈ ಸಮಯದಲ್ಲಂತೂ ನಾವು ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ಬೆವರಿನ ರೂಪದಲ್ಲಿ ದೇಹದಿಂದ ಹೆಚ್ಚಿನ ಪ್ರಮಾಣದ ನೀರು ಕಳೆದು ಹೋಗ್ತಾ ಇದೆ. ಈ ಸಮಯದಲ್ಲಿ ಹೆಚ್ಚಿನ ದ್ರವಗಳನ್ನು ಕೂಡ ಹೆಚ್ಚು ತೆಗೆದುಕೊಳ್ಳಬೇಕು. ಅಲ್ಲದೆ ನಾವು ತಿನ್ನುವಂತಹ ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ಆದ್ರೆ ಬೇಸಿಗೆಯಲ್ಲಿ ನಮ್ಮನ್ನ ರಿಫ್ರೆಶ್ ಮಾಡುವಂತಹ ಒಂದು ತರಕಾರಿ ಇದೆ, ಅದುವೇ ಸೌತೆಕಾಯಿ. ನಮ್ಮ ದೇಹಕ್ಕೆ ಹೆಚ್ಚಿನ ನೀರಿನಂಶವನ್ನು ಕೂಡ ಒದಗಿಸುವಂತದ್ದು, ತುಂಬಾ ಪೋಷಕಾಂಶಗಳಿಂದ ತುಂಬಿರುವಂತಹ ಒಂದು ತರಕಾರಿ. ಅದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು. ಆದ್ರೆ ನಾವು ಈ ಬೇಸಿಗೆ ಕಾಲದಲ್ಲೂ ಕೂಡ ನಾವು ಒಮ್ಮೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡ್ತೀವಿ. ಆದ್ರೆ ಒಂದಂತೂ ನೆನಪಿರಲಿ, ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಾಲದಲ್ಲಿಯೂ ಕೂಡ ನಮ್ಮ ಆರೋಗ್ಯವನ್ನ ಕಾಪಾಡುವಂತಹ ಒಂದು ತರಕಾರಿ. ಈ ಸೌತೆಕಾಯಿಯನ್ನ ಸದಾ ಬಳಕೆ ಮಾಡ್ತಾ ಬಂದ್ರೆ ಅದರಿಂದ ಹಲವಾರು ರೀತಿಯಲ್ಲಿ ಉಪಯೋಗವನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ. ಇದು ಸರ್ವ ಋತು ತರಕಾರಿ, ಎಲ್ಲ ಕಾಲದಲ್ಲಿಯೂ ಕೂಡ ದೊರೆಯುತ್ತೆ. ಹಾಗಾಗಿ ಇದನ್ನು ಉಪಯೋಗಿಸಲಿಕ್ಕಂತೂ ಅಡ್ಡಿ ಇಲ್ಲ. ಸಾಮಾನ್ಯವಾಗಿ ಹೆಚ್ಚು

ಸದನದಲ್ಲಿದ್ದೇನೆ. ನಮ್ಮ ಯುವ ಜನಾಂಗದಲ್ಲಿ ಕೃತಕ ರುಚಿಕಾರಕ ರಾಸಾಯನಿಕವನ್ನು ಒಳಗೊಂಡಂತಹ ಮೌನಹಾನಿ ಫಾಸ್ಟ್ ಫುಡ್ ಜನಪ್ರಿಯ. ನಿಜವಾಗಿಯೂ ಶೋಚನೀಯ ವಿಚಾರ ಅಲ್ವಾ? ಸೂಕ್ತವಲ್ಲದ ಆಹಾರ ಸೇವನೆ ಶರೀರದ ವಾತ ಪಿತ್ತ ಕಫ ಎಂಬ ತ್ರಿದೋಷಗಳಿಗೆ ಕಾರಣ ಎಂದು ಆಯುರ್ವೇದದಲ್ಲಿ ತಿಳಿಸಿದ್ದಾರೆ. ಪ್ರಕೃತಿಯೊಂದಿಗೆ ಪ್ರಕೃತಿದತ್ತ ಆಹಾರ ಸೇವನೆಯೇ ಸಹಜ ಜೀವನಕ್ಕೆ ಪರಿಹಾರ. ಬನ್ನಿ, ಬೇಸಿಗೆಯಲ್ಲಿ ಬಹು ಉಪಯೋಗಿ ಸೌತೆಕಾಯಿಯಲ್ಲಿ ಸ್ಪೆಷಲ್ ಖಾದ್ಯವನ್ನ ಹೇಗೆ ಮಾಡುದಂತೇಳಿ ನಾನು ಹೇಳ್ತಾ ಇದ್ದೇನೆ. ಮೊದಲಾಗಿ ಸೌತೆಕಾಯಿ ಸಿಹಿ ಹುಳಿ ಗೊಜ್ಜು. ಕೋಸಂಬರಿಗೆ ಹೆಚ್ಚಿದಾಗೆ ಸಣ್ಣಗೆ ಸೌತೆಕಾಯನ್ನೇ ಹೆಚ್ಚಿಡ್ಬೇಕು. ಅದಕ್ಕೆ ಕಾಯಿ ತುರಿಗೆ ಹಸಿಮೆಣಸು, ಹಸಿ ಶುಂಠಿ, ಬೆಲ್ಲ, ಹುಣಸೆ ಹುಳಿ ಹಾಗೂ ಉಪ್ಪು ಬೆರೆಸಿ ನುಣ್ಣಗೆ ಅರಿಬೇಕು. ಇದನ್ನ ಸಣ್ಣಗೆ ಹಚ್ಚಿದ ಸೌತೆಕಾಯಿಗೆ ಮಿಶ್ರ ಮಾಡಿದರೆ ಸೌತೆಕಾಯಿ ಸಿಹಿ ಹುಳಿ ಗೊಜ್ಜು ರೆಡಿ. ಬೇಸಿಗೆಯ ಉರಿ ಬಿಸಿಲಲ್ಲಿ ಧಾರಾಕಾರ ಅರಿಯುವ ಬೆವರಿನಿಂದಾಗಿ ಸುಸ್ತು, ಬಳಲಿಕೆ, ಲವಣ ಮತ್ತು ಜಲೀಯ ಅಂಶದ ಕೊರತೆ ಶರೀರದಲ್ಲಿ ಕಂಡು ಬರ್ತದೆ. ಬೇಸಿಗೆಗೆಂದೇ ಹೇಳಿ ಮಾಡಿಸಿದ ತರಕಾರಿ ಅಂದ್ರೆ ಸೌತೆಕಾಯಿ. ಇದರಲ್ಲಿ 95% ನೀರಿನಂಶವೇ ಇದೆ, ಜೊತೆಗೆ ವಿವಿಧ ಖನಿಜಗಳು, ರಂಜಕ, ವಿಟಮಿನ್ ಬಿ, ಪ್ರೋಟೀನ್, ಕಬ್ಬಿಣ ಹಾಗೂ ಕ್ಯಾಲ್ಸಿಯಂ ಅಂಶ ಸಮೃದ್ಧವಾಗಿದೆ. ಬೇಸಿಗೆಯಲ್ಲಿ ಕಂಡು ಬರುವಂತಹ ಉರಿ ಮೂತ್ರ, ಮೂತ್ರಕಟ್ಟು ಮುಂತಾದ ತೊಂದರೆಯಲ್ಲಿ ಸೌತೆಕಾಯಿ ಜ್ಯೂಸ್ ಮಾಡಿ ಕೊತ್ತಂಬರಿ ಹುಡಿ ಬೆರೆಸಿ ಕುಡಿದರೆ ಪರಿಣಾಮಕಾರಿ, ಶರೀರವು ತಂಪಾಗಿರ್ತದೆ. ಅದೇ ರೀತಿ ಎಳೆ ನೀರು ಸೌತೆಕಾಯಿ ಪಾನಕ ಕೂಡ ಮಾಡಬಹುದು. ಎಳೆಯ ಸೌತೆಕಾಯಿಯನ್ನ ಸಿಪ್ಪೆ ತೆಗೆದು ಹೆಚ್ಚಿ ನುಣ್ಣಗೆ ಅರಿಬೇಕು. ಅದಕ್ಕೆ ಎಳೆ ನೀರು ಬೆರೆಸಿ ಸಕ್ಕರೆ, ಏಲಕ್ಕಿ ಉಡಿ ಸೇರಿಸಿ ಜ್ಯೂಸ್ ತಯಾರಿಸಬೇಕು. ಇದು ತಂಪಾದ ಜ್ಯೂಸ್, ಮೂತ್ರ ಉರಿ, ಕಣ್ಣು ಉರಿಯಲ್ಲಿ ಪರಿಣಾಮಕಾರಿ. ಬೆಳಗ್ಗೆ ಹಾಗೂ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇದು ಶರೀರವನ್ನ ತಂಪಾಗಿ ಇಡ್ತದೆ. ಅದೇ ರೀತಿ ಸೌತೆಕಾಯಿ ಚಟ್ನಿ ಹೇಗೆ ಅಂದ್ರೆ, ಸಣ್ಣದಾಗಿ ಹಚ್ಚಿಟ್ಟ ಸೌತೆಕಾಯಿ, ಅದಕ್ಕೆ 6 ಹಸಿಮೆಣಸು, 4 ಕರಿಮೆಣಸು, 1/2 ತೆಂಗಿನಕಾಯಿ ತುರಿ, ಸ್ವಲ್ಪ ಹುಣಸೆ ಹುಳಿ, ಉಪ್ಪು ಹಾಗೆ ನೆನೆಸಿದ ಉದ್ದಿನ ಬೇಳೆ 4 ಚಮಚ ಸಣ್ಣ ಚಮಚದಲ್ಲಿ ಇದನ್ನ ಅರಿಬೇಕು. ಕಾವಲೆಯಲ್ಲಿ ತುಪ್ಪ, ಸಾಸಿವೆ, ಕರಿಬೇವು, ಹಿಂಗಿನ ಒಗ್ಗರಣೆ ಹಾಕಿ ಅದರಲ್ಲಿ ಅರೆದ ಮಿಶ್ರಣವನ್ನ ಸೇರಿಸಿ ಸ್ವಲ್ಪ ನೀರು ಬೆರೆಸಿ ಸಣ್ಣ ಉರಿಯಲ್ಲಿ ಬಿಸಿ ಮಾಡಿದ್ರೆ ಈ ಚಟ್ನಿ ದೋಸೆ, ಚಪಾತಿಗೆ ರುಚಿಕರವಾಗಿರ್ತದೆ.

ಇನ್ನೊಂದು ಸೌತೆಕಾಯಿ ಪಚ್ಚಡಿ. ಇದು ಎಲ್ಲರಿಗೂ ಗೊತ್ತಿರಬಹುದು. ಎಳೆ ಸೌತೆಕಾಯಿಯ ಸಿಪ್ಪೆ ತೆಗೆದು ಬಳಿಕ ಅದಕ್ಕೆ ಸಣ್ಣಗೆ ಹಚ್ಚಿ ಇಡಬೇಕು. ಕಾಳು ಮೆಣಸಿನ ಹುಡಿ, ಕೆಂಪು ಮೆಣಸಿನ ಹುಡಿ, ಇಂಗಿನ ನೀರು ಮತ್ತು ಹಾಲಿನ ಕೆನೆಯನ್ನ ಬೆರೆಸಿಟ್ಟು ಕೊತ್ತಂಬರಿ ಸೊಪ್ಪನ್ನ ಬಿಸಿ ನೀರಲ್ಲಿ ತೊಳೆದು ಅದನ್ನ ಸಣ್ಣದಾಗಿ ಹಚ್ಚಿ ಅದಕ್ಕೆ ಹಾಕ್ಬೇಕು. ಹಾಗೆ ನಿಂಬೆ ರಸ ಮತ್ತೆ ಉಪ್ಪು ಬೆರೆಸಿದ್ರೆ ಸೌತೆಕಾಯಿ ಪಚ್ಚಡಿ ರೆಡಿ. ಅದೇ ರೀತಿ ಸಲಾಡ್ ಕೂಡ ಮಾಡಬಹುದು ನೋಡಿ. ಸೌತೆಕಾಯಿಯನ್ನ ಸಣ್ಣದಾಗಿ ಹಚ್ಚಬೇಕು. ಅದಕ್ಕೆ ಟೊಮೆಟೊ, ಈರುಳ್ಳಿ, ಕ್ಯಾರೆಟ್ ಮತ್ತೆ ಮೊಸರು, ಹಸಿ ಮೆಣಸಿನಕಾಯಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಮತ್ತು ಉಪ್ಪು ಹೀಗೆ ಚೆನ್ನಾಗಿ ಮಿಶ್ರ ಮಾಡಿ ತಿನ್ನುವುದರಿಂದ ಅಜೀರ್ಣ ನಿವಾರಣೆ ಆಗ್ತದೆ, ಹಾಗೆ ದೇಹ ತಂಪಾಗಿರುತ್ತದೆ. ಈರುಳ್ಳಿಯನ್ನ ಯಾವತ್ತೂ ಫ್ರೆಶ್ ಆಗಿ ಕಟ್ ಮಾಡಿ ಅದು ಆಗಿಂದಾಗಲೇ ಕಟ್ ಮಾಡಿ ಉಪಯೋಗಿಸುವುದು ಉತ್ತಮ. ನಾನಿಲ್ಲಿ ಗರಿಗರಿಯಾದ ಸೌತೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಚಿರೋಟಿ ರವೆ 3 ಕಪ್ಪು, ಅಕ್ಕಿ ಹುಡಿ 1/2 ಕಪ್ಪು, ಇದನ್ನ ಸ್ವಲ್ಪ ನೀರು ಬೆರೆಸಿ

ಇದಕ್ಕೆ ತೆಂಗಿನಕಾಯಿ ತುರಿ, ಕಾಯಿ ಮೆಣಸು 2-3 ಹಾಕಿ ಅರಿಬೇಕು. ಸ್ವಲ್ಪ ಉಪ್ಪಾಕಿ ಹಾಗೆ 1/4 ಕಪ್ನಷ್ಟು ಗಟ್ಟಿ ಮೊಸರು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಉದ್ದಿನ ಬೇಳೆ, ಕೆಂಪು ಮೆಣಸು ಒಗ್ಗರಣೆ ಹಾಕಿ ತಂಬುಳಿಯನ್ನ ಬಿಸಿ ಅನ್ನಕ್ಕೆ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರ್ತದೆ. ಹಾಗೆಯೇ ಸೌತೆಕಾಯಿ ಜ್ಯೂಸ್ ಹೇಗೆಂದ್ರೆ ಇದನ್ನ ಸಣ್ಣದಾಗಿ ಕಟ್ ಮಾಡಿ ಗ್ರೈಂಡ್ ಮಾಡಿಕೊಳ್ಬೇಕು. ಅದಕ್ಕೆ ಪುದೀನ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಜೇನುತುಪ್ಪ ಹಾಗೆ ನಿಂಬೆ ರಸ ಸೇರಿಸಿ, ಬೇಸಿಗೆಯಲ್ಲಿ ಇದು ತಂಪಾದ ಪಾನೀಯ. ಇದಕ್ಕೆ ಬೇಕಿದ್ರೆ ಐಸ್ ಕ್ಯೂಬ್ಸ್ ಹಾಕಿ ಕುಡಿದ್ರೆ ದೇಹ ಶರೀರ ತಂಪಾಗಿರ್ತದೆ. ನಾವು ಸಹಜವಾದ ಪ್ರಕೃತಿದತ್ತ ಆಹಾರವನ್ನೇ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಧನ್ಯವಾದಗಳು. ಸೌತೆಕಾಯಿ ರೊಟ್ಟಿ ಹೇಗೆ ಮಾಡೋದು ಹೇಳಿದ್ರೆ, 1/4 ಸೌತೆಕಾಯಿಯನ್ನ ತುರಿದಿಟ್ಟುಕೊಳ್ಬೇಕು. 1/4 ಬೌಲ್ ಈರುಳ್ಳಿ, 1/4 ಬೌಲ್ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು 4 ಎಸಳು, 1/4 ಇಂಚು ಶುಂಠಿ, 3 ಕಾಯಿ ಮೆಣಸು, ಇವೆಲ್ಲವನ್ನ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಸ್ವಲ್ಪ ಉಪ್ಪಾಕಿ ನೀರು ಹಾಕದೆಯೇ ಕಲಸಿಟ್ಟುಕೊಳ್ಬೇಕು. 1/2 ಬೌಲಿನಷ್ಟು ಚಿರೋಟಿ ರವೆಯನ್ನ ಇದರೊಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಅದ ಇರಬೇಕದು, ನೀರಾಗಿರಬಾರ್ದು. ಮುಚ್ಚಳ ಮುಚ್ಚಿಟ್ಟುಕೊಳ್ಬೇಕು. 1/2 ಗಂಟೆ ಬಿಟ್ಟು ತವದ ಮೇಲೆ ಸ್ವಲ್ಪ ಎಣ್ಣೆ ಸವರಿ, ಕೈಯಲ್ಲೇ ರೊಟ್ಟಿ ತಟ್ಟಿದ್ರೆ 2 ಕಡೆ ಸಹ ಬಿಸಿ ಮಾಡಿ ಇದು ಬೇಯಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ರುಚಿಯಾದ ಮೃದುವಾದ ಸವಿಯಲು ಚೆನ್ನಾಗಿರುವಂಥ ರೊಟ್ಟಿ ರೆಡಿ. ನಾನಿಲ್ಲಿ ಮೆದುವಾದ ರುಚಿಯಾದ ಸೌತೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. 2 ಕಪ್ ದೋಸೆ ಅಕ್ಕಿ ಚೆನ್ನಾಗಿ ತೊಳೆದು 5-6 ಗಂಟೆ ನೆನಲಿಕ್ಕೆ ಇಡಿ. ರಾತ್ರಿ ರುಬ್ಬುವ ಸಮಯಕ್ಕೆ 2 ಸಣ್ಣ ಸೌತೆಕಾಯಿ ಸಿಪ್ಪೆ ತೆಗೆದು ಚಿಕ್ಕ ಪೀಸ್ ಮಾಡಿಟ್ಟುಕೊಂಡು ಅದಕ್ಕೆ 1 ಬೌಲ್ನಷ್ಟು ಅನ್ನವನ್ನು ಹಾಕಿ ಸರಿ ರುಬ್ಬಬೇಕು. ನೀರು ಹಾಕೋದು ಬೇಡ, ಅದನ್ನು 1 ಬೌಲಿಗೆ ತೆಗೆದಿಟ್ಟುಕೊಳ್ಳುವ. ಈ ತೊಳೆದಂಥ ಅಕ್ಕಿಯನ್ನು ಸೇಮ್ ಜಾರಿಗೆ ಹಾಕಿ ಸ್ವಲ್ಪ ನೀರಾಕಿ ನುಣ್ಣಗೆ ರುಬ್ಬಿ 2 ಪಾಕವನ್ನು ಸಹ ಮಿಕ್ಸ್ ಮಾಡಿ 1/4 ಚಮಚದಷ್ಟು ಅಡುಗೆ ಸೋಡಾವನ್ನು ಹಾಕಿ ಸರಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಇದು ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು. ಅದನ್ನು ಹಾಗೆ ಮುಚ್ಚಳ ಮುಚ್ಚಿಟ್ಟು ಬೆಳಗ್ಗೆ ಓಪನ್ ಮಾಡಿದಾಗ ಉಬ್ಬಿ ಬಂದಿರ್ತದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ಈಚೆ ಕಾವಲಿಯನ್ನು ಬಿಸಿಗೆ ಇಟ್ಟಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಚುಮುಕಿಸಬೇಕು, ಅದು ಬಬಲ್ಸ್ ಬರ್ತದೆ. ಆಮೇಲೆ ನಾವೊಂದು ಈರುಳ್ಳಿಯನ್ನು ಕಟ್ ಮಾಡಿ ಆ ಈರುಳ್ಳಿಯಲ್ಲಿ ಎಣ್ಣೆಯನ್ನು ಅದ್ದಿ ಕಾವಲಿಗೆ ಸವರಿದ ನಂತರ ದೋಸೆಯನ್ನು ಒಯ್ದರೆ ಈರುಳ್ಳಿಯ ಗಮಗಮದೊಂದಿಗೆ ಈ ಮೆದುವಾದ ಸೌತೆ ದೋಸೆ ರೆಡಿ ಇರ್ತದೆ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ.

0: ಬೇಸಿಗೆಯಲ್ಲಿ ಅಜೀರ್ಣ ಹಾಗೆ ಬಾಯಾರಿಕೆ ಜಾಸ್ತಿ ಆದಾಗ ಸೌತೆಕಾಯಿ ತಿನ್ನುವುದು ಒಳ್ಳೆಯದು. ಸೌತೆಕಾಯಿ ಸಿಪ್ಪೆ ಮತ್ತು ನಿಂಬೆಹಣ್ಣಿನ ಸಿಪ್ಪೆಯನ್ನು ಅರೆದು ಚರ್ಮದ ಮೇಲೆ ಹಚ್ಚಿದರೆ ಕಪ್ಪು ಕಲೆ ನಾಶವಾಗಿ ಚರ್ಮ ಬಣ್ಣ ಉತ್ತಮವಾಗಿರ್ತದೆ. ಹಾಗೆಯೇ ಸೌತೆಕಾಯಿ ತಿರುಳು ಇದೆ ಅಲ್ಲ, ಅದನ್ನು ಬಿಸಾಡಬೇಡಿ. ಅಂಗಾಲುಗಳ ಉರಿ ಇದ್ದಾಗ, ಕಣ್ಣು ಉರಿ ಇದ್ದಾಗ ಇದನ್ನು ಕಾಲಿನಡಿಗೆ ತಿಕ್ಕಿಕೊಂಡ್ರೆ ನಿದ್ದೆ ಕೂಡ ಚೆನ್ನಾಗಿ ಬರ್ತದೆ. ಆಹಾರದಲ್ಲಿ ದ್ರವಾಂಶ ಇರಲಿ, ಇದು ಜೀರ್ಣಕ್ರಿಯೆಗೆ ಸಹಕಾರಿ. ಪ್ರತಿದಿನ ಜೇನುತುಪ್ಪ ಬೆಲ್ಲ ಉಪಯೋಗಿಸಬೇಕು. ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ನಿಮ್ಮ ಆಹಾರದ ಭಾಗವಾಗಿರಲಿ. ಬೆಳಗ್ಗೆ ತರಕಾರಿ ಸೇರಿಸಿ ಮಾಡಿದ ತಿಂಡಿಗಳಾದ ದೋಸೆ, ಇಡ್ಲಿ, ರೊಟ್ಟಿ, ಉಪ್ಪಿಟ್ಟು, ಅವಲಕ್ಕಿಗಳ ಸೇವನೆ ಒಳ್ಳೆಯದು. ಮಧ್ಯಾಹ್ನ ಊಟದಲ್ಲಿ ತುಪ್ಪ ಬಳಸಿ ಜೀರ್ಣಕ್ರಿಯೆಯನ್ನು ಚುರುಕುಗೊಳಿಸುತ್ತದೆ. ರಾತ್ರಿ ಮಲಗುವ 1-2 ಗಂಟೆ ಮುಂಚಿತವಾಗಿ ಊಟ ಮಾಡಿ. ಊಟವಾದ ತಕ್ಷಣ ಮಲಗಿದಲ್ಲಿ ಆಹಾರ ಜೀರ್ಣವಾಗದು. ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ.
1: ಇಷ್ಟು ಹೊತ್ತು ನಮ್ಮ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಈ ಸೌತೆಕಾಯಿಯ ಸಿಹಿ ಹುಳಿ ಗೊಜ್ಜು, ಸೌತೆಕಾಯಿಯ ಪಚ್ಚಡಿ, ಸೌತೆಕಾಯಿಯಿಂದ ದೋಸೆ ಮಾಡುವಂತದ್ದು, ಸೌತೆಕಾಯಿಯಿಂದ ರೊಟ್ಟಿ ಮಾಡುವಂತಹ ವಿಧಾನ, ಅದರ ಜ್ಯೂಸ್ ಮಾಡುವಂತದ್ದು, ಸೊ ಇದರೆಲ್ಲದರ ಬಗ್ಗೆಯೂ ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದವರು ಶ್ರೀಮತಿ ಡಿಆರ್ ಸುನಂದಾಜಿ ದಂಬೆಕೋಡಿ, ರಿಟೈರ್ಡ್ ನರ್ಸಿಂಗ್ ಆಫೀಸರ್, ಲ್ಯಾಂಡ್ಲಿಂಗ್ಸ್ ಕೊಂಚಾಡಿ, ಮಂಗಳೂರು. ಹಾಗೆಯೇ ಈ ಸೌತೆಕಾಯಿಯಲ್ಲಿ ವಿಟಮಿನ್ ಕೆ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ ಸಿ ಕೂಡ ಲಭ್ಯ ಇದೆ. ಹಾಗಾಗಿ ಇದರ ರಸವನ್ನು ಕೂಡ ಕುಡಿಯುವುದು ತುಂಬಾ ಪ್ರಯೋಜನಕಾರಿ. ಇದಲ್ಲದೆ ಹೆಚ್ಚಿನ ಪೊಟ್ಯಾಸಿಯಂ ಮತ್ತು ನೀರಿನ ಅಂಶ ಜಾಸ್ತಿ ಇರುವುದರಿಂದ ಇದು ಬಿಪಿಯನ್ನು ಕೂಡ ನಿಯಂತ್ರಿಸಲಿಕ್ಕೆ ಸಹಾಯ ಮಾಡುತ್ತೆ. ಕೇವಲ ದೇಹದ ಆರೋಗ್ಯವನ್ನು ಹೆಚ್ಚಿಸುವುದು ಮಾತ್ರ ಅಲ್ಲ, ಮನುಷ್ಯನನ್ನ ಸುಂದರವಾಗಿಯೂ ಕೂಡ ಇಡುತ್ತೆ. ನೋಡಿ, ಈ ಚರ್ಮ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಅನೇಕ ಸಮಸ್ಯೆಯಿಂದ ಬಳಲುತ್ತೆ. ಆ ಸಂದರ್ಭದಲ್ಲಿ ಇದು ಚರ್ಮಕ್ಕೆ ನೈಸರ್ಗಿಕ ಟೋನರ್ ಆಗಿ ಕಾರ್ಯನಿರ್ವಹಿಸುತ್ತೆ. ನಮ್ಮ ಕಣ್ಣುಗಳ ಕೆಳಗಡೆ ಇರುವಂತಹ ಕಪ್ಪು ವರ್ತುಲವನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆಯೇ ಈ ಸೌತೆಕಾಯಿಯನ್ನು ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಗಮನದಲ್ಲಿಟ್ಕೊಳ್ಬೇಕಾದದ್ದು, ಅನೇಕ ಮಂದಿ ಮೊಸರಿನೊಂದಿಗೆ ಸೌತೆಕಾಯಿಯನ್ನು ತಿನ್ನುವ ಅಭ್ಯಾಸ ಹೊಂದಿರ್ತಾರೆ. ಸೌತೆಕಾಯಿಯಲ್ಲಿ ಏನಿರುತ್ತೆ? ಸೌತೆಕಾಯಿಯಲ್ಲಿ ಹೆಚ್ಚು ನೀರಿನಂಶ ಇರುವುದರಿಂದ ಅದು ಬೇಗನೆ ಜೀರ್ಣವಾಗುತ್ತೆ. ಈ ಮೊಸರಿನಲ್ಲಿ ಪ್ರೋಟೀನ್ ಮತ್ತು ಕೊಬ್ಬು ಇರುವುದರಿಂದ ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಈ ವ್ಯತ್ಯಾಸ ಏನಾಗುತ್ತೆ ಅಂದ್ರೆ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನ ಉಂಟು ಮಾಡಬಹುದು. ಅದಲ್ಲದೆ ಮೊಸರು ತಂಪಾಗಿಸುವ ಗುಣವನ್ನ ಹೊಂದಿರುತ್ತೆ. ಆದ್ದರಿಂದ ಸೌತೆಕಾಯಿಯೊಂದಿಗೆ ಮೊಸರು ಬೆರೆಸುವುದರಿಂದ ದೇಹದ ಉಷ್ಣತೆಯಲ್ಲಿ ಕೂಡ ಒಂದು ಕಡೆ ಅಸಮತೋಲನ ಉಂಟಾಗಬಹುದು. ಅದಲ್ಲದೆ ಕೆಲವರು ಮಾಂಸದ ಸಲಾಡ್ನಲ್ಲೂ ಕೂಡ ಸೌತೆಕಾಯಿಯನ್ನು ಬೆರೆಸ್ತಾರೆ. ಆದರೆ ಇದು ಕೂಡ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಪೌಷ್ಟಿಕ ತಜ್ಞರು ಕೂಡ ಹೇಳ್ತಾರೆ. ಹಾಗಾಗಿ ಸೌತೆಕಾಯಿಯನ್ನ ಕೇವಲ ಹಸಿರು ತರಕಾರಿಯೊಂದಿಗೆ ತಿನ್ನುವುದು ಕೂಡ ಉತ್ತಮ. ಅದೂ ಅಲ್ಲದೆ ಸಿಟ್ರಸ್ ಹಣ್ಣುಗಳೊಂದಿಗೆ ಸೌತೆಕಾಯಿಯನ್ನ ತಿನ್ನುವುದು ಕೂಡ ಒಳ್ಳೆಯದಲ್ಲಂತೆ. ಈ ನಿಂಬೆ ಹಣ್ಣು ಮತ್ತು ಕಿತ್ತಳೆಯಂತಹ ಹಣ್ಣುಗಳು ಆಮ್ಲೀಯವಾಗಿರುತ್ತೆ. ಇವೆರಡನ್ನು ಸೇರಿಸಿದಾಗ ಸೌತೆಕಾಯಿಯ ಆಮ್ಲೀಯ ಗುಣವು ಅದರ ರುಚಿಯನ್ನ ಹಾಳು ಮಾಡುತ್ತೆ. ಇದಲ್ಲದೆ ಈ ಮಿಶ್ರಣ ಜೀರ್ಣಕ್ರಿಯೆ ಪ್ರಕ್ರಿಯೆಯಲ್ಲಿ ಗೊಂದಲವನ್ನು ಕೂಡ ಉಂಟು ಮಾಡುತ್ತೆ. ಅದಲ್ಲದೆ ಈ ಮೂಲಂಗಿ ಮತ್ತು ಸೌತೆಕಾಯಿ ಒಟ್ಟಿಗೆ ತಿನ್ನುವುದು ಕೂಡ ಒಳ್ಳೆಯದಲ್ಲ ಅಂತ ಪೌಷ್ಟಿಕ ತಜ್ಞರು ಹೇಳ್ತಾರೆ. ಈ ಮೂಲಂಗಿ ಖಾರದ ರುಚಿಯನ್ನು ಹೊಂದಿರುತ್ತೆ, ಸೌತೆಕಾಯಿ ತಂಪು. ಕೆಲವರು ಈ ಎರಡನ್ನು ಕೂಡ ಒಟ್ಟಿಗೆ ಸಲಾಡ್ನಲ್ಲಿ ಸೇರಿಸ್ತಾರೆ. ಆದರೆ ಮೂಲಂಗಿಯನ್ನ ಹಾಗೆ ಅಥವಾ ಕ್ಯಾರೆಟ್ನೊಂದಿಗೆ ತಿನ್ನುವುದು ಉತ್ತಮ. ಇದು ಒಟ್ಟಿಗೆ ತಿನ್ನುವುದರಿಂದ ಸೌತೆಕಾಯಿಯಲ್ಲಿರುವಂತಹ ಆಸ್ಕೋರ್ಬಿನೇಸ್ ಎಂಬ ಕಿಣ್ವ ಮೂಲಂಗಿಯಲ್ಲಿರುವಂತಹ ವಿಟಮಿನ್ ಸಿಯನ್ನು ನಾಶಪಡಿಸಬಹುದು. ಹಾಗಾಗಿ ಈ ಮಿಶ್ರಣ ಹೊಟ್ಟೆ ನೋವು ಮತ್ತು ಅಸ್ವಸ್ಥತೆಯನ್ನ ಉಂಟು ಮಾಡಬಹುದು. ಹಾಗಾಗಿ ಸೌತೆಕಾಯಿಯನ್ನ ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ಕೂಡ ಗಮನಿಸಬೇಕು ಅಂತ ಹೇಳುತ್ತಾ ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನು RJ ಸೈಫುಲ್ಲಾ ಕುತ್ತಾರ್, ನಮಸ್ಕಾರ.

Radio Sarang 107.8 FM. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತ. ಮಧುರ ಗಜಲ್ ಗೀತೆಯಿಂದ ಪ್ರಸಿದ್ಧರಾಗಿರುವಂತಹ ಪಂಕಜ ಉದಾಸ್ ಭಾರತೀಯ ಚಿತ್ರರಂಗದ ಒಬ್ಬ ಪ್ರಮುಖ ಹೃದಯ ಸ್ಪರ್ಶಿ ಗಾಯಕ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಸ್ಪರ್ಶ ಚಿತ್ರದಲ್ಲಿನ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು ಇಂದಿಗೂ ಕೂಡ ಕನ್ನಡ ಸಿನಿಪ್ರಿಯರ ಮನದಲ್ಲಿ ಹಸಿರಾಗಿದೆ. ಹೆಚ್ಚಾಗಿ ಇವರು ಹಿಂದಿ ಚಿತ್ರಗೀತೆಗಳು

ಮತ್ತು ಗಜಲ್ ಹಾಡುಗಳನ್ನು ಹಾಡುವಂತ ಇವರು ಹಾಡಿನಿಂದಲೇ ತುಂಬಾ ಪ್ರಸಿದ್ಧಿ ಪಡೆದಂತವರು. ಇದೀಗ ಕಾರ್ಯಕ್ರಮದಲ್ಲಿ ಅವರ ಒಂದು ಹಾಡು, ಆಪು ಜಿನಿಗೆ ಕರೀಬು ಹೋತೆ ಹೇ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಪಂಕಜ ಉದಾಸ್ ಮತ್ತು ನೂರ್ ನಾರಾವಿ, ಹಾಗೆಯೇ ಹಾಡಿದವರು ಪಂಕಜ ಉದಾಸ್.

ಆಪ್ ಜಿನ್ಕೆ ಕರೀಬು ಹೋತೆ ಹೇ ತುಂಬಾ ಅದ್ಭುತವಾದ ಹಾಡನ್ನ ಕೇಳ್ತಾ ಬಂದ್ರಿ. ಪಂಕಜುದಾಸ್ ಅವರು ಮೇ 17, 1951 ಗುಜರಾತ್ನ ಜಟ್ಪುರದಲ್ಲಿ ಜನಿಸ್ತಾರೆ. 1980 ಆಹತ್ ಎಂಬ ಹೆಸರಿನ ಗಜಲ್ ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಬಾಲಿವುಡ್ನಲ್ಲಿ ಸಂಜಯ್ ದತ್ ಅವರ ನಾಮ್ ಚಿತ್ರಕ್ಕಾಗಿ ಚಿತ್ತಿ ಆಯಿ ಹೇ ಎಂಬ ಟ್ರ್ಯಾಕ್ ಅನ್ನು ಕೂಡ ಹಾಡ್ತಾರೆ. ಈ ಹಾಡನ್ನು ಜನ ಇಂದಿಗೂ ಕೂಡ ಗುಣುಗ್ತಾ ಇರ್ತಾರೆ. ಪಂಕಜ್ ಅವರು ಹಲವಾರು ಆಲ್ಬಮ್ ಅನ್ನು ಬಿಡುಗಡೆ ಮಾಡುವ ಮೂಲಕ ತನ್ನದೇ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಿದ್ದಾರೆ. ಇದೀಗ ಅವರ ಮತ್ತೊಂದು ಹಾಡು ಏಕ ತರಫು ಉಸ್ಕಾಕರ್. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಜಫರ್ ಗೋರಖ್ಪುರಿ, ಹಾಡಿದವರು ಪಂಕಜುದಾಸ್.

ಪಂಕಜುದಾಸ್ ಅವರು ಸಿನಿಮಾ ಹಾಡುಗಳ ಜೊತೆಗೆ ಅನೇಕ ಲೈವ್ ಸಂಗೀತ ಕಚೇರಿಯನ್ನು ನೀಡಿ ಸಂಗೀತ ಪ್ರಿಯರ ಮನಗೆಲ್ಲುತ್ತಾರೆ. ಅದವರ ಜನಪ್ರಿಯತೆಯನ್ನು ಕೂಡ ಒಂದು ಕಡೆ ಹೆಚ್ಚಿಸುತ್ತೆ. ಪಂಕಜುದಾಸ್ ಅವರು ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಜೊತೆಗೆ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಕೂಡ ಪಂಕಜ್ ಅವರು ತನ್ನದಾಗಿಸಿಕೊಳ್ತಾರೆ. 1989 ಅವರು ನಬೀಲಿ ಎಂಬ ಆಲ್ಬಮ್ ಅನ್ನು ಬಿಡುಗಡೆ ಮಾಡುತ್ತಾರೆ. ಇದು ಅವರ ಅತಿ ಹೆಚ್ಚು ಮಾರಾಟವಾದ ಆಲ್ಬಮ್ಗಳಲ್ಲಿ ಒಂದು. ಇದರ ಮೊದಲ ಕಾಪಿ ಹರಾಜಿನಲ್ಲಿ 1 ಲಕ್ಷಕ್ಕೆ ಮಾರಾಟವಾಗುತ್ತೆ. ಇದರಲ್ಲಿ ಬಂದ ಹಣವನ್ನ ಅವರು ಕ್ಯಾನ್ಸರ್ ರೋಗಿಗಳ ಸಹಾಯ ಸಂಘಕ್ಕೆ ನೀಡುತ್ತಾರೆ. ಇದೀಗ ಅವರ ಮತ್ತೊಂದು ಹಾಡು ತೋಡಿ ದೂರು ಸಾತು ಚಲೋ. ಇದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಅಹಮದ್ ಫರಾಜ್, ಹಾಡಿದವರು ಪಂಕಜುದಾಸ್.

ಹತೋಡಿ ದೂರು ಸಾತ್ ಚಲೋ ತುಂಬಾ ಅದ್ಭುತವಾದ ಸಾಹಿತ್ಯ. ಹಾಗೆ ತುಂಬಾ ಚೆನ್ನಾಗಿ ಪಂಕಜುದಾಸ್ ಅವರು ಹಾಡಿದ್ದಾರೆ. ಪಂಕಜುದಾಸ್ ಅವರು ಕೇವಲ ಹಿಂದಿ ಚಿತ್ರಗೀತೆಗೆ ಮಾತ್ರ ಅಲ್ಲ, ಒಂದಿಷ್ಟು ಕನ್ನಡ ಹಾಡುಗಳನ್ನು ಕೂಡ ಹಾಡಿದ್ದಾರೆ. 1999 ತೆರೆಗೆ ಬಂದ ಕನ್ನಡದ ಸ್ಪರ್ಶ ಸಿನಿಮಾ ಚಂದಕ್ಕಿಂತ ಚಂದ ನೀನೇ ಸುಂದರ ಹಾಡು, ಹಾಗೆಯೇ ಬರೆಯದ ಮೌನದ ಕವಿತೆ, ಈ ಹಾಡುಗಳನ್ನು ಪಂಕಜುದಾಸ್ ಅವರು ಹಾಡಿದ್ರು. ಸುನೀಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಚಿತ್ರದಲ್ಲಿ ಕಿಚ್ಚ ಸುದೀಪ್, ರೇಖಾ, ಸುಧಾರಾಣಿ ಮುಂತಾದವರು ಕೂಡ ನಟಿಸಿದ್ರು. ತುಂಬಾ ಅದ್ಭುತವಾದ ಹಾಡುಗಳನ್ನು ಹಾಡ್ತಾ ಬಂದಿರುವ ಪಂಕಜುದಾಸ್ ಅವರು ಒಂದಿಷ್ಟು ಅನಾರೋಗ್ಯದಿಂದ ಕೂಡ ಬಳಲ್ತಾ ಇದ್ರು. 2024 ಫೆಬ್ರವರಿ 26 ಅವರು ಕೊನೆಯುಸಿರೇಳಿದ್ದಾರೆ. ಪತ್ನಿ ಇಬ್ಬರು ಮಕ್ಕಳನ್ನ ಅಗಲಿ ಪಂಕಜ್ ಅವರು ಇಹಲೋಕ ತ್ಯಜಿಸ್ತಾರೆ. ಅವರು ಹಾಡಿರುವಂತಹ ಮತ್ತೊಂದು ಹಾಡು ದುಃಖ ಸುಖತ ಏಕ ಸಬಕ, ಸಾಹಿತ್ಯ ಜಫರ್ ಗೋರಖ್ಪುರಿ, ಹಾಡಿದವರು ಪಂಕಜುದಾಸ್.

ಕೇಳುಗರೆ, ಇವತ್ತಿನ ಗಜಲ್ ಕಾರ್ಯಕ್ರಮದಲ್ಲಿ ಗಜಲ್ ಮಾಂತ್ರಿಕ ಪಂಕಜ್ ಉದಾಸ್ ಅವರ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು ಲೋವಿನ ಹಾಡು ಕಾರ್ಯಕ್ರಮ. ನಾನು ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲ ಕಾಲರ್ ಜೊತೆ ಮಾತಾಡೋಣ. 6364249 ಒಂಬತ್ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಹಲೋ, ನಮಸ್ತೆ.
1: ನಮಸ್ತೆ.
0: ಹಲೋ, ಹೇಳಿ ಸರ್. ಹೇಗೆ ನಮ್ದಾಯ್ತು? ಹೇಗಿದ್ದೀರಿ ನೀವು?
1: ಚೆನ್ನಾಗಿದ್ದೇನೆ. ಊಟ ಮಾಡಿ ಒಂದು ಹಾಡು ಕೇಳು ಅಂತ.
0: ಯಾವ ಹಾಡು ಬೇಕು?
1: ಸುಲಭತ್ತಿ ಗೀತೆ ಬೇಕು.
0: ಓಕೆ, ಯಾವ್ದು?
1: ಹೀರೆ ಸಿರಿ ಪಾದದ ಸನಕ್ಕೆಂಕು ಬಣ್ಣಾಗ ವಾಕಾಲಿಕೆ ನಿಯಾನು ತತ್ತಂದು ಬರಡು.
0: ಓಕೆ, ಸೊ ಈ ಒಂದು ಭಕ್ತಿ ಗೀತೆ ನಿಮಗೆ ಬೇಕಾಗಿದೆ. ಸೊ ಹೀರೆ ಸಿರಿ ಪಾದ ಬಣ್ಣಾಗ, ಒಂದು ಒಳ್ಳೆಯ ಭಕ್ತಿ ಗೀತೆ ಅಲ್ವಾ? ಖುಷಿ ಆಗುತ್ತೆ ಅದನ್ನ ಕೇಳಕ್ಕೆ. ಸೊ ಈ ಒಂದು ಡಿವೋಷನಲ್ ಹಾಡು ನೀವು ಬೇಕಂತ ಕೇಳಿದ್ದೀರಾ, ಖಂಡಿತವಾಗಿ ನಾನು ಕೊಡ್ತಾ ಇದ್ದೇನೆ ಸರ್. ಧನ್ಯವಾದಗಳು. ಹೀರೆ ಸಿರಿ ಪಾದ ಬಣ್ಣಾಗ. ಸೊ ಇವತ್ತಿನ ಕಾರ್ಯಕ್ರಮದ ಮೊದಲ ಒಂದು ಭಕ್ತಿ ಗೀತೆಯನ್ನು ನಾನು ಇನ್ನು ಕೆಲವು ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿ. 6364249 ಸಂಖ್ಯೆಗೆ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ಕಾರ. ಲತಾ ಅವರೇ ಮಾತಾಡಿ. ಯಾವ ಹಾಡು ಕೊಡ್ಲಿ?
2: ವಿದ್ಯಾಭೂಷಣ
0: ಆಡಿದಂತ ಭಕ್ತಿ ಗೀತೆ ಯಾವ್ದದು? ಇಷ್ಟು ದಿನ ಈ ವೈಕುಂಠ. ಸಾರಿ, ಈ ಒಂದು ಹಾಡದ್ದು ಭಕ್ತಿ ಗೀತೆಯನ್ನು. ಸೊ ಕನ್ನಡ ಅಲ್ವಾ?
2: ಹೌದು, ಕನ್ನಡ.
0: ಓಕೆ, ನೋಡೋಣ ಮೇಡಮ್. ಇನ್ನು ಕೆಲ ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ನೀವು ಕೂಡ ಒಂದು ಕರೆ ಮಾಡ್ತಾ ಇದ್ದೀರಿ, ಇಷ್ಟು ದಿನ ಈ ವೈಕುಂಠ, ಈ ಒಂದು ಭಕ್ತಿ ಗೀತೆಯನ್ನು ನಿಮಗೋಸ್ಕರ ಕೊಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಎರಡು ಭಕ್ತಿ ಗೀತೆಗಳನ್ನು ಆರಂಭದಲ್ಲಿ ಕೇಳ್ಕೊಂಡು ಬರೋಣ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: Cheers!
1: Hello friends! ನಾನಂದಿವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ ಈ ಖುಷಿಗೆ ನಾವು ಒಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
1: ಅಯ್ಯೋ ಇವಳೊಬ್ಳು ಹಂಜು ಬರ್ಕಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕಿಸ್ಮತ್ತೊಮ್ಮೆ ಉಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ತೆ.
1: ನಮಸ್ತೆ,
0: ಮಾತಾಡಿ ಸರ್.
1: ಅಶೋಕ್ ಮಂಗಳದೇವಿ
0: ಹೇಳಿ ಸರ್. ಯಾವ ಹಾಡು ಕೊಡ್ಲಿ ಇವತ್ತು?
1: ನಂಗೆ ಭಕ್ತ ಕುಂಬಾರ ಚಿತ್ರದ್ದು.
0: ಯಾವ್ದದು?
1: ಅದು ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ.
0: ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಭಕ್ತ ಕುಂಬಾರ ಚಿತ್ರದಿಂದ.
1: ಹರಿನಾಮ ಒಂದು ನಮಗೆ
0: ನಾಮ ಒಂದಿರುವುದು ಕರೆಕ್ಟ್ ಸರ್. ಸೊ ಈ ಒಂದು
1: ಎಲ್ಲ ಸಾರ ಕೇಳಿದ್ರೆ
0: ಓಕೆ, ಎಲ್ಲ ಕೇಳುಗರಿಗೋಸ್ಕರ
1: ಧನ್ಯವಾದ.
0: ಸೊ ಧನ್ಯವಾದಗಳು ಸರ್. ಇದೇ ರೀತಿ ಕರೆ ಮಾಡ್ತಾರೆ. ಭಕ್ತ ಕುಂಬಾರ ಚಿತ್ರದಿಂದ ಒಂದು ಸುಂದರವಾದ ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಹೌದು, ಹರಿನಾಮವೇ ಚಂದ. ಸೊ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೀನಿ ಇನ್ನು ಕೆಲ ಹೊತ್ತಲ್ಲಿ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ ಸ್ನೇಹಿತರೆ. ಹಲೋ, ನಮಸ್ತೆ. ನಮಸ್ಕಾರ.
2: ನಮಸ್ಕಾರ ಸರ್.
0: ನಿಮ್ಮ ಹೆಸರು?
2: ನಾವು ರಾಯಚೂರಿಂದ ಭೀಮನಗೌಡ ಪಾಟೀಲ್ ಸರ್.
0: ಮಾತಾಡಿ ಭೀಮನಗೌಡ ಅವರು. ಯಾವ ಹಾಡು ಕೊಡ್ಲಿ ಇವತ್ತು?
2: ಆರಾಮಿದ್ದೀರಿ ಸರ್?
0: ಆರಾಮಿದ್ವಿ, ನೀವೇ ಹೇಗಿದ್ದೀರಿ?
2: ನಾವು ಆರಾಮಿದ್ದೀವಿ ಸರ್. ಊಟ ಆಯ್ತ್ರಿ?
0: ನಮ್ದಾಯ್ತು. ನಿಮ್ದಾಯ್ತಾ?
2: ಆಯ್ತು ಸರ್.
0: ಏನ್ ಹಾಡ್ ಕೊಡ್ಲಿ
2: ಇವತ್ತ್ರಿ? ಇವಳೇ ವೀಣಾ ಪಾಣಿ ವಾಣಿ ಶೃಂಗೇರಿ ಪುರವಾಸಿನಿ ಅಂತ ಈ ಗೀತೆ ಸರ್.
0: ಯಾವ ಚಿತ್ರದಿದು?
2: ಚಿತ್ರದಲ್ಲದ್ರಿದು ಭಕ್ತಿ ಗೀತೆ.
0: ಭಕ್ತಿ ಗೀತೆಯಾ? ಓಕೆ. ಸೊ ಯಾಕೆ ಅವರು ಭಕ್ತ ಕುಂಬಾರದ ಹಾಡು ಕೇಳಿದ್ರು? ಕೆಲವೊಂದು ಭಕ್ತಿ ಪ್ರಧಾನ ಹಾಡುಗಳು ಚಲನಚಿತ್ರದಲ್ಲೂ ಕೂಡ ಮೂಡಿ ಬಂದಿವಲ್ವಾ?
2: ಇಲ್ಲ ಸರ್, ಇದು ಭಕ್ತಿ ಗೀತೆದಾಗ ಬರ್ತದೆ ಸರ್.
0: ಇವಳೆ
2: ಇವಳೆ ವೀಣಾ ಪಾಣಿ ಶೃಂಗೇರಿ ಪುರವಾಸಿನಿ ಅಂತ.
0: ಓಕೆ, ಇವಳೆ ವೀಣಾ ಪಾಣಿ ಖಂಡಿತ ಕೂಡ. ಥ್ಯಾಂಕ್ ಯು ವೆರಿ ಮಚ್ ಸರ್.
2: ಓಕೆ ಸರ್, ಧನ್ಯವಾದ.
0: ಧನ್ಯವಾದಗಳು. ಸೊ ಈ ಒಂದು ಭಕ್ತಿ ಗೀತೆ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೆ. ಕೇಳುಗರು, ಎರಡು ಹಾಡುಗಳು, ಎರಡು ಭಕ್ತಿ ಗೀತೆಗಳು ನಿಮಗೋಸ್ಕರ ಪ್ಲೇ ಆಗಲಿ, ರೆಡಿ ಆಗಲಿ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿ ಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದ್ರಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಹೊಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಕಾಲರ್ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ನಿಮ್ಮ ಹೆಸರು? ಸುಶೀಲಕ್ಕ ಪಾತ್ರ ಲಿಂಚೋಲ್ಲರ್. ಸೌಖ್ಯ? ವಾಪದನ್ ಕೊರಡಿನಿ. ಗೊತ್ತಿಜ್ಜಿ ವಾಪದನ್ ಕೊರಡಿನಿ. ಓಕೆ, ತುಳುಟ್ ಕೊರಗಜ್ಜದೆ ಸ್ವಲ್ಪ ಕೊರಗಜ್ಜನ ಭಕ್ತಿ ಗೀತೆ ಅರ್ಕೆಂದೇರಾರಿಗೋಸ್ಕರ ಕೊರಗಜ್ಜನ ಭಕ್ತಿ ಗೀತೆ ಮಲ್ಪೈ ಬರ್ತದೆ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ 6364249499 ಸಂಖ್ಯೆಗೆ. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ಇದು ರೇಡಿಯೋ ಸ್ಟಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಕೊರಗಜ್ಜನ ಭಕ್ತಿ ಗೀತೆಗಳನ್ನು ನಾವು ಕೇಳಿಕೊಂಡು ಬರೋಣ ಇನ್ನು ಕೆಲ ಹೊತ್ತಲ್ಲಿ. ಸೊ ಅದೇ ರೀತಿ ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಸೊ ಕರೆ ಮಾಡಿ ಮಾತಾಡಿ 6364249499 ಈ ಸಂಖ್ಯೆಗೆ. ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಅಂತೂ ನೀವು ವಿನಂತಿ ಮಾಡಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಲವ್ಲಿ ಟ್ರ್ಯಾಕ್ಸ್ಗಳನ್ನು ಪ್ಲೇ ಮಾಡ್ತಾ ಇದ್ದೇವೆ. ಸೊ ವಿಶೇಷವಾಗಿ ಇವತ್ತು ನಾವು ನೋಡಬಹುದು ಸ್ನೇಹಿತರೆ, ನಾವಂತೂ ಸುಂದರವಾದ ಭಕ್ತಿ ಗೀತೆಗಳನ್ನು ಪ್ಲೇ ಮಾಡ್ತಾ ಇದ್ದೇವೆ. ಹಲೋ, ನಮಸ್ತೆ. ಸೊ ಕರೆ ಮಾಡಿ ಮಾತಾಡಿ 6364249499 ಸಂಖ್ಯೆಗೆ. ನೀವು ಕೇಳ್ತಾ ಇರೋದು ನಿಮ್ಮ ನೆಚ್ಚಿನ ಒಲವಿನ ಹಾಡು ಕಾರ್ಯಕ್ರಮ. ಸೊ ಕೆಲವೊಂದು ಸಲ ಒಲವಿನ ಹಾಡು ಕಾರ್ಯಕ್ರಮ ಬೇರೆ ಬೇರೆ ಹಾಡುಗಳನ್ನು ಪ್ಲೇ ಮಾಡ್ತೇವೆ, ಆದರೆ ಇವತ್ತು ಭಕ್ತಿ ಗೀತೆಗಳನ್ನು ಪ್ಲೇ ಮಾಡ್ತಾ ಇದ್ದೇವೆ. ಸೊ ಕರೆ ಮಾಡಿ ಮಾತಾಡಿ 6364249499 ಸಂಖ್ಯೆ. ಇದು ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಇಸ್ ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಿಮಿಷದ ಹಾಡುಗಳಿಗೋಸ್ಕರ ಕರೆ ಮಾಡಿ. ಸಮಯ 3:42 ಆಗ್ತಾ ಇದೆ. ಸೊ ಭಕ್ತಿ ಗೀತೆಗಳಂತೂ ಕೇಳಬಹುದು, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು. ಸೊ ಮುಂದಿನ ಕಾಲ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಯಾಕೋ ಕೇಳುಗರು ಮಾತಾಡಿದ್ದು ಕೇಳ್ತಾ ಇಲ್ಲ. ಸೊ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸೊ ನಿಮಿಷದ ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಪ್ರತಿದಿನ ಪ್ರತಿ ಕ್ಷಣ ಪ್ರತಿಯೊಂದು ಹಾಡುಗಳು ನಮಗೆ ಖುಷಿಯನ್ನು ಕೊಡುತ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡುವಾಗ, ಸೊ ನಮ್ಮ ಇವತ್ತಿನ ನೆಕ್ಸ್ಟ್ ಕಾಲರ್ ಯಾರಾಗ್ತಾರೆ ಅಂತ ನೋಡೋಣ. ಅವರು ಕೂಡ ಕರೆ ಮಾಡಿ ಮಾತಾಡಬಹುದು. ಇದು ನೀವು ಕೇಳ್ತಾ ಇರೋ ಸಾರಂಗ್ 107.8 FM. ಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೀರಾ, ವಿಶೇಷವಾದ ಭಕ್ತಿ ಗೀತೆಗಳನ್ನು ಆಲಿಸ್ತಿದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಂತೂ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಈ ಭಕ್ತಿ ಗೀತೆಗಳನ್ನು ನಿಮ್ಮದಾಗಿಸಿಕೊಳ್ತಾ ಇದ್ದೀರಾ. ಸೊ ವಿಶೇಷವಾದ ಭಕ್ತಿ ಗೀತೆಗಳನ್ನು ಕೇಳುವಾಗ ಮುಂದಿನ ಒಂದು ಭಕ್ತಿ ಗೀತೆ ಕೂಡ ಇದೆ. ಸೊ ಕೇಳಿಕೊಂಡು ಬನ್ನಿ. ಹಲೋ, ನಮಸ್ತೆ. ಯಾಕೋ ಕೇಳುಗರು ಮಾತಾಡ್ತಾ ಇಲ್ಲ, ಕರೆ ಮಾಡಿ ಪಿಕ್ ಆಗ್ತಾ ಇಲ್ಲ ಕಾಲ್, ಏನೋ ಟೆಕ್ನಿಕಲ್ ಇರಬೇಕು. ಸೊ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆ. ಇದ್ರೆ ಸರ್ 107.8 FM ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿಮ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8
4: ಎಸ್ ಸುರವಿನ ಹಾಡು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಂತ ಹೊತ್ತಾಗಿದೆ. ಸಮಯ 3:51 ಆಗ್ತಾ ಇದೆ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯ ಕೇಳುಗರು ಜೊತೆಗೆ ಮಾತಾಡುವಂತ ಹೊತ್ತು ಕೂಡ ಹೌದು. ಸೊ ಟೆಕ್ನಿಕಲ್ ಆಗಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಸೊ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸೊ ಇವತ್ತಿನ ಕೊನೆಯ ಒಂದು ಹಾಡನ್ನು ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಕರೆಗಳು ಯಾಕೂ ಬರ್ತಾ ಇಲ್ಲ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದ ಕೊನೆಯ ಕಾಲರ್ ಯಾರಾಗ್ತಾರೆ ಅಂತ ನೋಡೋಣ. 6364240949 ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಹಿಂದೆಷ್ಟೇ ದಿನ ಕಾಲ್ ಮಾಡೋದು ಕೇಳುಗರು ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಪ್ರತಿದಿನ ಕೂಡ ನಾವಂತೂ ಬೇರೆ ಬೇರೆ ಕೇಳುಗರೊಂದು ಅಳದಿದೆ, ನಮಗೆ ಕಾಲ್ ಸಿಗ್ತದೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಯಾವ ಹಾಡು ಕೊಡಲಿ? ಓಕೆ. ಸೊ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯ ಕೇಳುಗರು ಕೇಳಿದಂತ ಒಂದು ಹಾಡಿನೊಂದಿಗೆ ನಾನು ನಿರ್ಗಮಿಸ್ತಿದ್ದೇನೆ. ಕಟೀಲಿದು ಭಕ್ತಿಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಿದ್ದೇನೆ. ಸೊ ಕೇಳುಗರೆ, ಇದು ಇವತ್ತಿನ ಒಲವಿನಾಡು ಕಾರ್ಯಕ್ರಮ. ಮುಂದಿನ ಒಲವಿನಾಡು ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಮಾರ್ಗದರ್ಶಿ ಅನ್ನುವಂತಹ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ವಿವಿಧ ಯೋಜನೆಗಳು ಮತ್ತು ಸವಲತ್ತುಗಳ ಮಾಹಿತಿಯೊಂದಿಗೆ ಮೂಡಿ ಬರುವಂತಹ ಒಂದು ವಿಶೇಷವಾದಂತಹ ನೇರ ಪ್ರಸಾರದ ಕಾರ್ಯಕ್ರಮ ಕೂಡ ಹೌದು. ಸೊ ಯಾವತ್ತೂ ಕೂಡ ಮಾರ್ಗದರ್ಶಿ ಅನ್ನುವಂತಹ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಓರ್ವ ಅತಿಥಿ ನಮ್ಮ ಜೊತೆಗಿರ್ತಾರೆ. ಒಂದಿಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಕೂಡ

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಅದು ಮೆನ್ಷನ್ ಮಾಡ್ತಾರೆ, ಸ್ವಲ್ಪ ನಾನು ಕಥೆಯನ್ನು ಹೇಳ್ತೀನಿ ನಿಮಗೆ. ಅದು ಅದ್ಭುತವಾದಂಥ ಕತೆ, ಛಾಂದೋಗ್ಯದಲ್ಲಿ ಬರುವಂಥದ್ದು. ಈ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಅಂತ ವಿಷಯ ಬಂದಾಗ ಒಂದು ಛಾಂದೋಗ್ಯದಲ್ಲಿ ಕತೆ ಬರ್ತದೆ, ಬಹಳ ಚಂದದ ಕತೆ, ನನಗೆ ಬಹಳ ಇಷ್ಟವಾದಂಥದ್ದು. ಬ್ರಹ್ಮನನ್ನ ತಿಳ್ಕೊಂಡಂತಹ ಪ್ರಜಾಪತಿ ಇದ್ನಲ್ಲ, ಪ್ರಜಾಪತಿ ಒಂದ್ಸಲ ರಾಕ್ಷಸರನ್ನ ಮತ್ತು ದೇವತೆಗಳನ್ನೆಲ್ಲ ಕರೆದು ಹೇಳಿದಂತೆ, ನೋಡಪ್ಪ ಚೆನ್ನಾಗಿರಿ, ಜೀವನ ಚೆನ್ನಾಗಿ ಮಾಡ್ಕೊಳ್ಳಿ, ಆದ್ರೆ ಒಂದ್ ವಿಷಯ ನೀವು ಮರಿಬಾರ್ದು, ಆತ್ಮವನ್ನು ತಿಳ್ಕೊಬೇಕೆಲ್ಲರೂ. ಆ ಆತ್ಮವನ್ನು ತಿಳ್ಕೊಳ್ಳದೆ ಹೋದ್ರೆ ನಿಮ್ ಜೀವನಕ್ಕೆ ಅರ್ಥ ಇಲ್ಲ. ಏನ್ ಆತ್ಮ ಅಂತ ಕೇಳಿದ್ರು. ದುಃಖದಿಂದ, ಸಾವಿನಿಂದ, ಮುಪ್ಪಿನಿಂದ, ನೋವಿನಿಂದ, ಕೆಟ್ಟತನದಿಂದ, ಹಸಿವು ನೀರಡಿಕೆಗಳಿಂದ ಮುಕ್ತವಾದಂತಹದ್ದು ಆತ್ಮ. ಆದ್ರ ತಿಳುವಳಿಕೆ ನಿಮಗಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಹೋಗ್ರಿ ಅಂತ ಹೇಳ್ದ. ಇಬ್ಬರನ್ನು ಕೂಡಿಸ್ಕೊಂಡು ಹೇಳಿದ. ಅವರ ಲೀಡರ್ಸ್ ಇದ್ದಾರಲ್ಲ ಒಬ್ಬೊಬ್ರು, ಇಂದ ದೇವತೆಗಳಿಗೆ ನಾಯಕ ಇಂದ್ರ, ರಾಕ್ಷಸರಿಗೆ ವಿರೋಚನ. ಇಬ್ರು ಹೋದ್ರಂತೆ ಪ್ರಜಾಪತಿ ಕಡೆಗೆ, ಹೌದಪ್ಪ ನೀನೆಲ್ಲ ಹೇಳ್ಬಿಟ್ಟೆ ಆತ್ಮ ತಿಳುವಳಿಕೆ ಬೇಕು ಅಂತ, ಅದು ಏನು ಆತ್ಮ ಸ್ವಲ್ಪ ನಮ್ಗೆ ವಿಷಯ ಹೇಳ್ತೀರಾ ಅಂತ ಕೇಳಿದ್ರಂತೆ. ಅವನು ಬಹಳ ಸುಲಭ ಹೇಳ್ತಾನೆ, ಆತ್ಮ ತಿಳ್ಕೊಬೇಕಾದ್ರೆ ಫಸ್ಟ್ ಸ್ಟೆಪ್ 32 ವರ್ಷ ಬ್ರಹ್ಮಚರ್ಯ ಆಚರಿಸ್ಬೇಕು. ಇಬ್ರು ಹೇಳಿದ್ರು 32 ವರ್ಷ ಬ್ರಹ್ಮಚರ್ಯ ಪಾಲಿಸಿ ಧ್ಯಾನದಿಂದ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಅದು ಮುಗಿದ ನಂತರ, ನಿಮ್ಮ 32 ವರ್ಷದ ಧ್ಯಾನ ಮತ್ತು ಬ್ರಹ್ಮಚರ್ಯ ವ್ರತ ಮುಗಿದ ತಕ್ಷಣ ನೀವು ಕನ್ನಡಿಯಲ್ಲೋ ನೀರಿನಲ್ಲೋ ನಿಮ್ಮ ಮುಖ ನೋಡಿಕೊಂಡಾಗ ನಿಮಗೇನು ಕಾಣಿಸುತ್ತೋ ಅದೇ ಆತ್ಮ ಅಂತ ಹೇಳಿದಂತೆ. ಚಿತ್ರ ಘಟನೆ ಇದ್ ಕತೆ ಇದು. ಅವರಿಬ್ರು ತಪಸ್ಸಿಗೆ ಹೋದ್ರು, ರಾಕ್ಷಸರ ಪರವಾಗಿ ವಿರೋಚನ ಇಂದ್ರ ಇಬ್ರು ಹೋದ್ರು. 32 ವರ್ಷ ಬ್ರಹ್ಮಚರ್ಯ ಮಾಡಿ ತಪಸ್ ಮಾಡಿದ್ರು, ಮಾಡಿ ಮುಖ ನೋಡಿಕೊಂಡ್ರು ನೀರಲ್ಲಿ, ತಮ್ಮ ಮುಖಾನೇ ಕಾಣಿಸ್ತು. ಹಾಗಾದ್ರೆ ದೇಹನೇ ಆತ್ಮ ಅಂತ ಅನ್ಕೊಂಡ್ರು. ವಿರೋಚನ ಹೋದ, ಗೊತ್ತಾಗ್ಬಿಡಿ ಇಷ್ಟೇ ತಾನೇ ಆತ್ಮ ಅಂದ್ರೆ. ಹೋಗಿ ತನ್ನ ಸ್ನೇಹಿತರಿಗೆಲ್ಲ ಹೇಳಿದ ರಾಕ್ಷಸರ ಬಳಗಕ್ಕೆ, ನೋಡಪ್ಪ ನಿಜವಾಗ್ಲೂ ಆತ್ಮ ಅಂದ್ರೆ ದೇಹನೇ, ಇದನ್ನ ಸಂತೋಷವಾಗಿ ಇಟ್ಕೋಬೇಕು ಅಂತ ಹಾಗೆ ನಂಬಿಕೊಂಡು ಹೋಗ್ಬಿಟ್ರು. ಆದ್ರಿಂದ ರಾಕ್ಷಸರು ಯಾರು ಅಂದ್ರೆ ದೇಹ ಮಾತ್ರ ನಾನು ಅಂತ ಅನ್ಕೊಂಡಿರೋರು ಅವರು. ದೇಹ ಭೋಗಗಳಿಗೆ, ದೇಹ ಸಾಧ್ಯತೆಗಳಿಗೆ ಏನೇನ್ ಬೇಕೋ ಪರಿಕರಗಳನ್ನು ಮಾಡಿಕೊಂಡು ಅದನ್ನ ಸಂತೋಷವಾಗಿಡುವಂತಹದ್ದು ರಾಸುರಿ ಕೆಲಸ ಅಂತ ಶುರುವಾಯ್ತು. ಇಂದ್ರ ಸ್ವಲ್ಪ ಬುದ್ಧಿವಂತ, ಹಾಗಾಗಿ ತಪ್ಪು ಮಾಡ್ತಾನೆ ಮದ್ದರೆ, ಆದ್ರೆ ಬುದ್ಧಿವಂತ. ಅವನು ವಿಚಾರ ಮಾಡಿದ, ಅವಾಗೊಂದು ಚಿಂತೆ ಬಂತು, ದೇಹನೇ ಆತ್ಮ ಆಗಿರೋಕ್ ಸಾಧ್ಯ ಇದೆಯಾ? ದೇಹ ಕುಂಟಾದ್ರೆ ಆತ್ಮ ಕುಂಟಾಗತ್ತ? ದೇಹ ಕುರುಡಾದ್ರೆ ಆತ್ಮ ಕುರುಡಾಗತ್ತ? ಇದೇನೋ ತಪ್ಪಾಯ್ತು ಅನಿಸ್ತು ಅವನಿಗೆ. ಹಾಗಾದ್ರೆ ಇದೇನೋ ಬೇರೆ ಅರ್ಥ ಇರಬೇಕು ಅಂತ ಮತ್ತೆ ವಾಪಸ್ ಹೋದ ಪ್ರಜಾಪತಿ ಕಡೆ. ನನಗೆ ಯಾಕೋ ಸಂಶಯ ಬರುತ್ತೆ, ದೇಹನೇ ಆತ್ಮ ಅಲ್ಲ ಅನ್ಸುತ್ತೆ, ಹಾಗಾದ್ರೆ ಇನ್ನೊಂದು ಕೆಲಸ ಮಾಡು ಅಂದ ಅವನು. ಪ್ರಜಾಪತಿ ಒಳ್ಳೆ ಕೆಲಸ, ಹೋಮ್ವರ್ಕ್ ಕೊಡ್ತಿದ್ದ ಅವನು. 32 ವರ್ಷ ಮತ್ತೆ ಬ್ರಹ್ಮಚರ್ಯ ಮಾಡು, ಬ್ರಹ್ಮಚರ್ಯ ಮಾಡಿ ಧ್ಯಾನ ಮಾಡಬೇಕು, ಸತತವಾಗಿ ಧ್ಯಾನ ಮಾಡು, ಆ ನಂತರ ಬಾ ನನ್ನ ಕಡೆಗೆ ಅಂತ. ವಿರೋಚನ ಹೋಗ್ಲೇ ಇಲ್ಲ, ಅವನು ಆನ್ಸರ್ ಸಿಕ್ಬಿಡ್ತು ಅವನ ಚಿಂತೆ.

0: Radio Saran 107.8 FM.
1: ಇಂದ್ರ 37 ವರ್ಷ ಮತ್ತೆ ತಪಸ್ ಮಾಡಿದ, ಪ್ರಜಾಪತಿ ಕಡೆ ಹೋದ. ಹೋಗಿ ಈಗ ಹೇಳು ಅಂದ. ಅವನು ಹೇಳಿದ, ಬಹಳ ಸುಲಭಪ್ಪ, ಆತ್ಮ ಅಂದ್ರೆ ಕನಸಿದ್ದಾಗೆ ಅಂತ ಹೇಳ್ದ. ಓ ಇಷ್ಟೇನಾ ಅಂತ ಬಂದ. ಬಂದು ತನ್ನ ದೇವತೆ ಹಂಚಿಕೊಂಡ ಎಲ್ಲರ ಜೊತೆಗೂ. ಪ್ರಜಾಪತಿ ಹೇಳಿದ್ದಾನೆ, ಆತ್ಮ ಅಂದ್ರೆ ಕನಸಿನ ಹಾಗೆ, ಯಾಕಂದ್ರೆ ಕನಸು ಕುಂಟಲ್ಲ, ಕನಸು ಕುರುಡಾಗೋದಿಲ್ಲ, ತೊಂದರೆ ಇಲ್ಲ. ಆದ್ರೆ ವಿಚಾರ ಬಂತು ಅವನಿಗೆ, ಅಯ್ಯೋ ಕರ್ಮ, ಕನಸು ಇರ್ಬೇಕು, ಆದ್ರೆ ಕನಸಿನಲ್ಲಿ ಕೆಲಸ ದುಃಖದ ಸನ್ನಿವೇಶ ಬರ್ತದಲ್ಲ, ಕನಸಿನಲ್ಲಿ ಸಂತೋಷ ಪಡ್ತೇನೆ, ಕನಸು ದುಃಖ ಪಡ್ತೇನೆ, ಕೆಲವು ಅಳತಾರೆ, ಗಾಬರಿಗೆ ಕುತ್ಕೊಂಡ್ಬಿಡ್ತೇವೆ ಕನಸು ಬಂದಾಗ ಅಲ್ವಾ. ಅಂದ್ರೆ ಕನಸುಗಳಿಗೆ ಭಾವನೆ ಇದೆ ಅಂತಾಯ್ತು. ಆದ್ರೆ ಮೊದಲು ಏನ್ ಹೇಳಿದ್ದ ಪ್ರಜಾಪತಿ, ಈ ಆತ್ಮಕ್ಕೆ ಯಾವ ಭಾವನೆಗಳಿಲ್ಲ, ದಾವಿಲ್ಲ, ದುಃಖ ಇಲ್ಲ, ಮುಪ್ಪಿಲ್ಲ, ಏನೂ ಇಲ್ಲ ಅಂತ ಹೇಳಿದ್ದ. ಮತ್ತೆ ದುಃಖ ನೋವು ಬರುತ್ತಲ್ಲ. ಮತ್ತೆ ಹೋದ, ನನಗೇನೋ ಸಂಶಯ ಬರುತ್ತೆ, ಈ ಕನಸೇ ಆತ್ಮ ಅಲ್ಲ ಅನ್ಸುತ್ತೆ ಅಂತ. ಹೌದಾ, ಅವನ ಸೊಲ್ಯೂಷನ್ ತುಂಬಾ ಚೆನ್ನಾಗಿದೆ. ಮತ್ತೆ 32 ವರ್ಷ ಬ್ರಹ್ಮಚಾರ್ಯ ತಪಸ್ಸು ಮಾಡುವಂತ ಮತ್ತೆ ಮಾಡಿದ. ಅವನು 32 ವರ್ಷ ಮಾಡಿ ಹೋದಂತೆ, ಈಗ ಹೇಳು ಅಂತ ಆತ ಹೇಳ್ದ. ಪ್ರಜಾಪತಿ ಹೇಳಿದ, ಈಗ ನೋಡಪ್ಪ ನಿನ್ನ ಬ್ರಹ್ಮದ ಬಗ್ಗೆ ಹೇಳ್ತೀನಿ. ಬ್ರಹ್ಮ ಅಂದ್ರೆ ಅಥವಾ ಆತ್ಮ ಅಂದ್ರೆ ಗಾಢವಾದ ನಿದ್ರೆ ಇದ್ದ ಹಾಗೆ, ಕನಸಲ್ಲ. ಇವನು ಹೌದು ಅನಿಸ್ತು, ಗಾಢವಾದ ನಿದ್ರೆಯಲ್ಲಿ ಕನಸಿಲ್ಲ, ನಿದ್ರೆಗೆ ಏನು ಎಚ್ಚರ ಇಲ್ಲ, ಅರಿವಿಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿದೆ, ಅದು ನೋವಿಲ್ಲ, ದುಃಖ ಇಲ್ಲ, ಏನೂ ಇಲ್ಲ, ಹಾಗಾದ್ರೆ ಬ್ರಹ್ಮ ಸಿಕ್ತು ಅಂತ ಅನ್ಕೊಂಡ. ಹೊರಗಡೆ ಬಂದ, ವಿಚಾರ ಮಾಡದ, ಇನ್ನೂ ತೊಂದರೆ ಇದೆ ಅಂತ ಅವನು. ನಾನು ಗಾಢ ನಿದ್ರೆಯಲ್ಲಿದ್ದಾಗ ನಾನು ಬದುಕಿದ್ದೇನೆ ಅಂತ ಅರಿವೇ ಇಲ್ಲಲ್ಲ, ಅರಿವಿಲ್ಲದೆ ಹೋದ್ರೆ ಅದೆಂತ ಆತ್ಮ, ಆತ್ಮಕ್ಕೆ ಅರಿವಿಲ್ಲ ಅಂದಂಗೆ ಆಯ್ತಾರೆ. ಅವ್ರು ಹೇಳ್ತಾರೆ ಆತ್ಮ ಸದಾ ಸಾಕ್ಷೀಭೂತವಾಗಿರುವಂತದ್ದು, ಒಳಗೆ ಇರ್ತದೆ ಅಂತ ಹೇಳಿದ್ದ. ನೋವಿಲ್ಲ, ದುಃಖ ಇಲ್ಲ, ನಿಜ, ಆದ್ರೆ ಅರಿವು ಇಲ್ದಂಗೆ ಆದ್ರೆ ಅದೆಂತ ಆತ್ಮ. ಮತ್ತೆ ಹೋದ, ನನಗಿನ್ನೂ ಸಂಶಯ ಪರಿಹಾರ ಆಗ್ಲಿಲ್ಲ ಅಂತ. ಈ ಸರಸ್ವ ಕನ್ಸೆಷನ್ ಕೊಟ್ಟ ಪ್ರಜಾಪತಿ.

ಒಬ್ರು ಯಾರು ಇರ್ಬೇಕಲ್ಲ ನೋಡಿ, ಯಾರು ಒಬ್ರು ತೀರ್ಕೊಂಡ ತಕ್ಷಣ ಇದು ಅವರ ದೇಹ ಅಂತೀವಿ. ಅವ್ರೆಲ್ಲಿ ಹೋದ್ರು? ಅವರಿಲ್ಲ ಅಲ್ಲಿ, ಅವರ ದೇಹ ಅಂದ್ರೆ ದೇಹ ಅವರ ಅಲ್ಲ ಅಂದಂಗಾಯ್ತು. ಅರ್ಥ ಆಯ್ತು ಇದ್ರನಿಗೆ ಬಂದ, ಓಹೋ ದೇಹವನ್ನು ಮೀರಿದಂತ ಯಾವುದೋ ಒಂದು ಅಗೋಚರವಾದ ಶಕ್ತಿ ಇದೆ, ಅದನ್ನ ದೇಹ ಬಂದ್ರೆ ನೋ ದೇಹಕ್ಕಾಗತ್ತೆ, ಅದ್ರ ಒಳಗಿಂದ ಆತ್ಮಕ್ಕೆ ಆಗೋಲ್ಲ ಅಂತ ಚಿಂತೆ ಮಾಡ್ಕೊಂಡು ಬಂದ. ಹೀಗೆ ಪ್ರಜಾಪತಿ ಹೇಳ್ತಾನೆ, ಹೆಜ್ಜೆ ಹೆಜ್ಜೆ ಹಾಗೆ ಮೇಲಕ್ಕೆ ಹೋಗುವಂತಹದ್ದು ನಮ್ಮ ಭಾರತೀಯ ಸಂಸ್ಕೃತಿ ಇರುತ್ತೆ.

Radio Sarum 107.8 FM. ವಿವೇಕಾನಂದರು ಹೇಳ್ತಾರೆ, ಅಸುರರು ಮೊದಲನೇ ಹಂತಕ್ಕೆ ನಿಲ್ಲಿಸ್ಬಿಟ್ರು, ಪರಿಶ್ರಮ ಪಡಲಿಲ್ಲ, ಅವರ ದೇಹನೇ ಮುಖ್ಯ ಅನ್ನಿಸ್ತು. ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲೇ ನಿಂತ್ಕೊಂಡಿದೆ ದೇಹಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ ಅಸುರರು ಹಾಗೆ ಕಾಣಿಸ್ತಾರೆ ಅಂತ ಹೇಳುವಂತಹದ್ದು. ಅಂದ್ರೆ ಅಲ್ಲಿಗೆ ನಿಂತ್ಕೊಂಡು ದೇಹನೇ ನಮ್ಮ ಮಿತಿ ಅಂತ ಅನ್ಕೊಳ್ಳೋದಾದ್ರೆ ಅದೊಂದು ಭಾಗ ಜೀವನದ್ದು. ಆದ್ರೆ ನಾವು ಅದು ನಂಬಲಿಲ್ಲ, ಅದನ್ನ ದಾಟಿ ಇನ್ನೂ 4 ಹೆಜ್ಜೆ ಮುಂದೆ ಹೋಗಿ ಹೀಗೆ ಬೆಳ್ಕೊಂಡು ಬಂದ್ವಿ ಅಂತ. ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳ್ತಾರೆ, ಹೇಗೆ ನಾವು ಎರಡೂ ಸಂಸ್ಕೃತಿಗಳನ್ನ ಸೇರಿಸ್ಕೋಬೇಕು ಅಂತ. ಬಹಳ ಚೆನ್ನಾಗಿರೋ ಮಾತಿದ್ದು ನಾನು ಹೇಳಬೇಕಾದ್ದು. ವೈಜ್ಞಾನಿಕ ಮನೋಭಾವ ಎಷ್ಟು ಗಟ್ಟಿಯಾಗಿತ್ತು ಅವ್ರದ್ದು, ಎರಡು ದೃಷ್ಟಿಯನ್ನು ತೂಗಿ ನೋಡುವಂತಹದ್ದು. ಒಂದು ಸಲ ಬೆಳಗಾಂನಲ್ಲಿದ್ದಾಗ ಹರಿಪದ್ ಮಿತ್ರ ಅಂತ ಫಾರೆಸ್ಟ್ ಆಫೀಸರ್, ಅಥವಾ ಬೆಳಗಾಂಗೆ ಆಶ್ರಮಕ್ಕೆ ಹೋದ್ರೆ ಆ ರೂಮ್ ನೋಡ್ತೀರಿ ನೀವು, ಯಾವ ಕೋಣೆಯಲ್ಲಿ ವಿವೇಕಾನಂದರು ಇದ್ರೋ, ಯಾವ ಕೋಣೆಯಲ್ಲಿ ಕೂತ್ಕೊಂಡು ಹರಿಪದ ಮಿತ್ರ ಚರ್ಚೆ ಮಾಡಿದ್ರು, ಆ ಕೋಣೆಯನ್ನು ಹಾಗೆ ಇಟ್ಟಿದ್ದಾರೆ, ನೋಡೋ ಚೆನ್ನಾಗಿ ಇಟ್ಟಿದ್ದಾರೆ. 1892 ಸೆಪ್ಟೆಂಬರ್ ಹೊತ್ತಿಗೆಲ್ಲ ಹೋದದ್ದು. ಅಲ್ಲಿ ಬೆಳಗಾಂಗೆ ಹೋದಾಗ ಮಾತಾಡ್ತಿರ್ಬೇಕಾದ ಆತ ಫಾರೆಸ್ಟ್ ಆಫೀಸರ್. ದಯವಿಟ್ಟು ಗಮನಿಸಿ, ಒಂದು ವೈಜ್ಞಾನಿಕವಾದಂತಹ ಪಾಶ್ಚಿಮಾತ್ಯ ದೃಷ್ಟಿಯನ್ನ ನಮ್ಮ ಭಾರತೀಯ ವೇದಾಂತಕ್ಕೆ ಎರಡೂ ಸೇರಿಸುವಂತಹದ್ದು ಎಷ್ಟು ಚೆನ್ನಾಗಿದೆ ಅಂತ. ಮಾತಾಡ್ತಾ ಟೆಕ್ಸ್ಟ್ ಬುಕ್ ಇಲ್ಲ, ನೋಟ್ ಬುಕ್ ಇಲ್ಲ, ಬೋರ್ಡ್ ಇಲ್ಲ, ಬರೆಯೋಂಗಿಲ್ಲ, ಇಕ್ವೇಶನ್ ಇಲ್ಲ, ಏನೂ ಇಲ್ಲ. ಮಾತಾಡ್ತಾ ಹೀಗೆ ಟೆರೆಸ್ ಮೇಲೆ ಕೂತ್ಕೊಂಡಿದ್ದಾರೆ, ಕೂತ್ಕೊಂಡು ಹೇಳುವಂತಹದ್ದು. ನಾನು ಹೇಳ್ತೀನಿ, ವಿವೇಕಾನಂದರು ಹೇಳಿದಂತಹ ಆ ಟೈಮ್ ಸ್ಪೇಸ್ ಯುನಿಫಿಕೇಶನ್ ಅಂತ ಏನ್ ಥಿಯರಿ ಇದೆಯೋ, ನೊಬೆಲ್ ಪ್ರಶಸ್ತಿ ಬಂದಂತಹದ್ದು, ಮುಂದೆ ಬೊರ್ನೋಸ್ಕಿ ನೊಬೆಲ್ ಪ್ರಶಸ್ತಿ ಬಂತು ಅಂತದನ್ನ 7ನೇ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳುವಂತಹದ್ದು. ಇದು ಅದ್ಭುತ ಅನಿಸುತ್ತೆ ನನಗೆ. ಅದನ್ನ ಒಪ್ಪಿಕೊಂಡು ಅದನ್ನ ಭಾರತಕ್ಕೆ ಅನ್ವಯಿಸುವಂತಹದ್ದು. ಅವನು ಮಾತಾಡ್ತಾ ಹೇಳ್ತಾರೆ, ಟೈಮ್ ಅಂದ್ರೆ ಏನು, ಸ್ಪೇಸ್ ಅಂದ್ರೆ ಏನು, ಟೈಮ್ ಅಂದ್ರೆ ಏನಪ್ಪ, ಸಮಯ ಅಂದ್ರೆ ಏನು. ಎಷ್ಟು ಚಂದ ನೋಡಿ, ಯಾರಿಗದು ಅರ್ಥ ಆಗುವಂತಹದ್ದು. ಈಗ ಹೇಳ್ತಾರೆ ಟೈಮ್ ಹೆಂಗ್ ಗೊತ್ತು ಮಾಡ್ತೀರಿ, ನೀವು ಕೈಯಲ್ಲಿ ವಾಚ್ ಕಟ್ಕೊಂಡಿದ್ದೀರಿ, ವಾಚ್ ನೋಡಿ ಓಹೋ ಈಗ 7:30 ಆಯ್ತು ಅಂತ ಹೇಳ್ತೀರಿ. ಈ ವಾಚ್ ಬಂದದ್ ಎದರಿನ ಮೇಲಿಂದ, ಯಾವ ಆಧಾರದ ಮೇಲೆ ಬಂದದ್ದು? ಯಾವುದೋ ಒಂದು ತತ್ವದ ಮೇಲೆ ಆದ ತಾನೆ. ಯಾವ ತತ್ವದ ಮೇಲೆ ಆದದ್ದು? ಪೃಥ್ವಿ ಸೂರ್ಯನ ಸುತ್ತ ಇದೆ, ಸೂರ್ಯನ ಸುತ್ತ ಇದೆ 24 ತಾಸು ಬೇಕು ಸುತ್ತಬೇಕಾದ್ರೆ. ಒಂದು ಪೃಥ್ವಿ ಸೂರ್ಯನ ಸುತ್ತಬೇಕಾದ್ರೆ ಎಷ್ಟು ಟೈಮ್ ತಗೊಳತ್ತೋ ಅದನ್ನ ಒಂದು ದಿನ ಅಂತ ಕರೆದ್ವಿ, 24 ತಾಸು. ಅದನ್ನ 24 ಭಾಗ ಮಾಡಿದ್ವಿ, ಒಂದೊಂದು ಭಾಗದಲ್ಲಿ 60 ಭಾಗ ಮಾಡಿ ನಿಮಿಷ ಅಂದ್ವಿ, ಅದಕ್ಕೆ 60 ಭಾಗ ಮಾಡಿ ಸೆಕೆಂಡು ಅಂದ್ವಿ. ಅದರ ಆಧಾರದ ಮೇಲೆ ವಾಚ್ ಮಾಡಿತ್ತು. ಈ ವಾಚ್ ಮಾಡಿದಾಗ ಹೇಳ್ತಾ ಚಂದ ಹೇಳ್ತಾರೆ ಅವರು, ನೀನು ಗಡಿಯಾರ ನೋಡ್ಕೊಂಡು ಸಮಯ ಅಂತೀಯಲ್ಲಪ್ಪ, ಇದಾದದ್ದು ಎದ್ರ ಮೇಲೆ ಗೊತ್ತಾ? ಭೂಮಿ ಸೂರ್ಯನ ಸುತ್ತ ಸುತ್ತುವ ದೃಷ್ಟಿಯಿಂದ ಆದ್ಮೇಲೆ ಆದದ್ದು.

Radio Sarum 107.8 FM. ಒಂದು ಕಾಲ ಇತ್ತು, ಕಲ್ಪನೆ ಮಾಡ್ಕೋ ಏನು ಶಕ್ತಿ ರೀ ಅಸಾಧ್ಯ ಅದು. ಒಂದು ಕಾಲ ಇತ್ತು ಈ ಸೂರ್ಯ ಇರಲಿಲ್ಲ, 450 crore ವರ್ಷಗಳ ಹಿಂದೆ ಈ ಸೂರ್ಯ ಇರಲಿಲ್ಲ. ಆಗ ಏನಾಗಿತ್ತು, ಕಾಲ ಇತ್ತ ಇಲ್ಲ, ನಿನ್ನ ವಾಚ್ ಇರಲಿಲ್ಲ, ಅಷ್ಟೇನೆ ಕಾಲ ಇತ್ತು. ಎಷ್ಟು ಚಂದ ಹೇಳ್ತಾರೆ, ಟೈಮ್ ಈಸ್ ಇನ್ಫಿನಿಟ್, ಅದಕ್ಕೆ ಅಂತ್ಯ ಇಲ್ಲ. ಅದಕ್ಕೆ ಟೈಮ್ ಯಾವಾಗ ಶುರು ಆಯ್ತು, ಸಮಯ ಇದ್ದೇ ಇತ್ತು ಯಾವಾಗ್ಲೂ, ನಿಮ್ಗೆ ಗಡಿಯಾರ ಇರಲಿಲ್ಲ ಅಷ್ಟೇನೆ. ಒಂದೊಂದ್ಸಲ ನಿಮ್ಗೆ ಎಷ್ಟೋ ಸಲ ಆಗಲ್ವಾ, ಗಡಿಯಾರ ಮರೆತು ಹೋಗ್ಬಿಡ್ತೀರಿ, ಟೈಮ್ ಎಷ್ಟಾಯ್ತು ಏನಪ್ಪ ಗೊತ್ತೇ ಆಗ್ತಾ ಇಲ್ಲ, ಗೊತ್ತೇ ಆಗ್ತಾ ಇಲ್ಲ ಅಂತ ಒದ್ದಾಡಿದ್ರು ಕೂಡ ಟೈಮ್ ಆದದ್ ಸುಳ್ಳಲ್ಲ, ನಿಮ್ ಕೈಯಲ್ಲಿ ವಾಚ್ ಇಲ್ಲ, ಅಲ್ಲಿ ಟೈಮ್ ಆಗ್ತಾನೆ ಇದೆ. ಹಾಗೆ ಸೂರ್ಯ ಇಲ್ಲದಂತಹ ಕಾಲ ಇತ್ತು, ಆಗಲೂ ಸಮಯ ಇತ್ತು. ಇನ್ನು ಮುಂದೆ 450 crore ವರ್ಷ ಹೋದ್ರೆ ಈ ಭೂಮಿ ಇರಲ್ಲ, ಆಗಲೂ ಸಮಯ ಇರ್ತದೆ. ಅಂದ್ರೆ ಏನರ್ಥ, ಸಮಯ ಯಾವಾಗ್ಲೂ ಇತ್ತು, ನಾವು ಅದನ್ನು ಯಾವುದೋ ಒಂದು ವ್ಯವಸ್ಥೆ ಮೂಲಕ ಮಾಡಿಕೊಂಡಿದ್ದೇವೆ. ಆದ್ರಿಂದ ಸಮಯ ಅಂತ್ಯವಿಲ್ಲದಂತಹದ್ದು, ಅನಾದಿಯಾದದ್ದು, ಅಂತ್ಯವಿಲ್ಲದಂತಹದ್ದು, ಇಟ್ ಇಸ್ ಇನ್ಫಿನಿಟ್ ಅಂತ ಹೇಳಿದ್ರು. ಹಾಗಾದ್ರೆ ಸ್ಪೇಸ್ ಅಂದ್ರೆ ಏನು ಅಂತ ಬಂತು. ಸ್ಥಳ ಅಂದ್ರೆ ಏನು, ಒಂದು ಸ್ಪೇಸ್, ಒಂದು ಜಾಗ ಅಂದ್ರೆ ಏನರ್ಥ, ಅವ್ರು ಎಷ್ಟು ಚಂದ ಹೇಳ್ತಾರೆ ಗೊತ್ತಾ. ಕಲ್ಪನೆ ಮಾಡ್ಕೊಳ್ಳಿ, ನಾವೆಲ್ಲ ಈಗ 30-40, 60-40 ಅಂತ ಸೈಟ್ ಹಾಕೊಂಡಿದ್ದೀವಿ ಅಲ್ವಾ, ನಾವು ಬೌಂಡ್ರಿ ಹಾಕೊಂಡಿದ್ದೀವಿ. ಪ್ರಪಂಚದಲ್ಲಿ ಯಾರೂ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಒಬ್ಬರೇ ಇದ್ರಿ ಅಂತ ಇಟ್ಕೊಳ್ಳಿ, ಬೌಂಡ್ರಿ ಹಾಕೋತಿದ್ರ 60-40, ಇಡೀ ಪ್ರಪಂಚನೇ ನಮ್ದು ಅಲ್ವಾ. ಅವ್ರು ಹೇಳ್ತಾರೆ ಪ್ರಪಂಚ ಎಷ್ಟು ದೊಡ್ಡದು ಅಂದ್ರೆ, ಈ ಮಾತಾಡ್ತಾ ಹೇಳುವಂತದ್ದು ಎದು ಬರೆದ್ ಹೇಳುವುದಲ್ಲ. ಒಂದು ರಾಕೆಟ್ ಇವತ್ತು ಹಾರಿಸಿದ್ರೆ ಭೂಮಿಯಿಂದ ಸೆಕೆಂಡಿಗೆ 300,000 km ಹೋಗುವಂತಹ ವೇಗದಲ್ಲಿ, ಅಂದ್ರೆ ಬೆಳಕಿನ ವೇಗದಲ್ಲಿ ಹೋಗುವಂತಹ ಒಂದು ರಾಕೆಟ್ ಅನ್ನು ನಾವು ಭೂಮಿಯಿಂದ ಹಾರಿಸಿದ್ದಾದ್ರೆ ಈ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂದ್ರೆ 75,000 ವರ್ಷ ಹೋದ್ರೂ ಕೂಡ ಪ್ರಪಂಚ ತುದಿ ಬರಲ್ಲ ಅಂತ. ಸೆಕೆಂಡಿಗೆ 300,000 km ಹೋಗುವಂತಹ ಒಂದು ರಾಕೆಟ್ ಅನ್ನು ಹಾರಿಸಿದ್ರೆ 75,000 ವರ್ಷ ಹೋದ್ರೂ ಪ್ರಪಂಚ ತುದಿ ಬರಲ್ಲ. ಅಸಾಧ್ಯವಾದಂತಹ ಪ್ರಪಂಚ ಇದು, ಅದಕ್ಕೆ ಅಂತ್ಯವೇ ಇಲ್ಲ.

0: Radio Sarang 107.8 FM.
1: ವಿವೇಕಾನಂದರ ದೃಷ್ಟಿ ಅದ್ಭುತವಾದಂತಹ ಕ್ರಾಂತ ದೃಷ್ಟಿ. ಶಿಕಾಗೋದಿಂದ ಬಂದರು, ಬಂದಾಗ ಬಹಳ ದೊಡ್ಡ ಹೆಸರು ಅವರಿಗೆ. ಸಣ್ಣ ವಯಸ್ಸಿನ ಸನ್ಯಾಸಿಗಳು ಅಮೆರಿಕಾದ, ಈಗೆಲ್ಲ ಅಮೆರಿಕಕ್ಕೆ ಹೋಗೋದು ಬಿಕ್ನಿಕ್ ಹೋದಂಗೆ ಹೋಗ್ಬಿಡ್ತಾರೆ, ನಾಡಿದ್ದು ಬಂದ್ಬಿಡ್ತೀನಿ ಅಂತ ಹೇಳ್ಕೊಂಡು ಬರ್ತಾರೆ. ಆಗ ಹಾಗಿರ್ಲಿಲ್ಲ, ಫಾರಿನ್ ಹೋಗಿ ಬಂದ್ರೆ ಬಹಳ ದೊಡ್ಡ ಕೆಲಸ. ಅವರು ಬಂದ್ರು, ಬಂದಾಗ ಅವ್ರ ಸ್ವಾಗತ ಎಲ್ಲ ಆಯ್ತು. ಮದ್ರಾಸ್ ಅಲ್ಲಿ ಮರೀನಾ ಬೀಚ್ ಅಲ್ಲಿ ರಥ ಎಳ್ಕೊಂಡು ಹೋದ್ರು ಜನ, ಲಕ್ಷಾಂತರ ಜನ ಕೂತ್ಕೊಂಡು ಅವರನ್ನು ದೇವರ ಹಾಗೆ ನೋಡಿ ನಮಸ್ಕಾರ ಮಾಡಿದ್ರು ಎಲ್ಲರು. ಆ ತರದ ಕಲ್ಪನೆ ಇತ್ತು, ದೊಡ್ಡ ಗೌರವ ಬಂದಂತದ್ದು. ಅವ್ರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದ್ರು ಅವಾಗ. ಇದನ್ನು ತಾವು ಕಲ್ಪನೆ ಬ್ಯಾಕ್ಗ್ರೌಂಡ್ ಇಟ್ಕೋಬೇಕು ಹೇಗಿದೆ ಅಂತ. ತರುಣ ಸನ್ಯಾಸಿ ಕಾವಿ ಬಟ್ಟೆ ಹಾಕೊಂಡಿದ್ದಾರೆ. ಅವ್ರು ನೋಡಲಿದ್ದಂತ ಮಾಡರ್ನ್ ಹುಡುಗರು ಇರ್ತಾರಲ್ಲ, ಅವ್ರಿಗೆ ಮೊದಲೇ ಸನ್ಯಾಸಿಗಳ ಬಗ್ಗೆ ಅಷ್ಟು ಗೌರವ ಇಲ್ಲ. ಈಗ ಮತ್ತೊಬ್ಬ ಏನು ಭಿಕ್ಷೆ ಬೇಡವನು ಬಂದಿದ್ದಾನೆ ಮನುಷ್ಯ ಅಂತ ಅನ್ಕೊಂಡಿರ್ಬೇಕು. ಅವ್ರ ಭಾಷಣ ಅವ್ರನ್ನ ತೊಂದರೆಗೆ ಸಿಕ್ಕಾಕ್ಬೇಕು ಅಂತ ಪ್ರಶ್ನೆ ಕೇಳಬೇಕು ಅಂತ ಹುಡುಗರು. ಹುಡುಗರು ನಿಂತು ಪ್ರಶ್ನೆ ಕೇಳಿದ್ರಂತೆ, ನೀವೇನು ಸನ್ಯಾಸಿಗಳು ಮಾತಾಡ್ತೀರೋ ಗೊತ್ತಾಗಲ್ಲ, ಒಂದಕ್ಕೂ ಪ್ರೂಫ್ ಇಲ್ಲ, ಸಾಕ್ಷಿ ಒಂದಕ್ಕಿಲ್ಲ. ಅಲ್ಲಿ ಸ್ವರ್ಗ ಇದೆ, ಇಲ್ಲಿ ನರಕ ಇದೆ, ಪಾಪ ಇದೆ, ಪುಣ್ಯ ಇದೆ, ಧರ್ಮ ಅಂತೀರಿ, ಒಂದಕ್ಕೂ ಸಾಕ್ಷಿ ಏನೂ ಇಲ್ಲಿ ನಿಮ್ಮಲ್ಲಿ, ಪ್ರೂಫ್ ಇಲ್ಲ. ನಾವು ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲ, ಎಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲರು, ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್, ಆನರ್ ಸ್ಟೂಡೆಂಟ್ಸ್ ಎಲ್ಲರು, ಒಂದಕ್ಕೂ ಪ್ರೂಫ್ ಇಲ್ಲ ನಿಮಗೆ, ಹೆಂಗ್ ನಂಬೋದು ನಾವು, ಅದು ಪ್ರೂಫ್ ಕೊಡಿ ನನಗೆ ಅಂತ. ಅದಕ್ಕೆ ವಿವೇಕಾನಂದರು ಎಷ್ಟು ಚಂದ ಹೇಳ್ತಾರೆ, ಮೊದಲು ಬಹಳ ಪ್ರಶ್ನೆ ಕೇಳಿದ್ರಂತೆ. ಇವ್ರ ಜೊತೆಗಿದ್ದವರಿಗೆಲ್ಲ ಬಹಳ ಕಿರಿಕಿರಿ ಆಗ್ಬಿಡ್ತು, ಇಂಥ ಪ್ರಶ್ನೆ ಉಚ್ಚಾರ ಪ್ರಶ್ನೆ ಕೇಳಿದ್ರೆ ಏನ್ ಕೊಡೋದು ಅಲ್ವಾ, ಪುನರ್ಜನ್ಮದ ಪ್ರೂಫ್ ಕೊಡೋದು ಹೆಂಗ್ ಕೊಡೋದು ಅದನ್ನ ಅಂತ ವಿಚಾರ ಮಾಡ್ತಾ ಇದ್ರು. ವಿವೇಕಾನಂದ ಎದ್ದಿನ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಕೇಳಿದ್ರಂತೆ, ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಲ್ವಾ, ನನಗೆ ಯಾರಾದರೂ ವಾಟ್ ಈಸ್ ಎನರ್ಜಿ ಕ್ಯಾನ್ ಯು ಟೆಲ್ ಮೀ, ಶಕ್ತಿ ಅಂದ್ರೆ ಏನು ಒಂದು ವ್ಯಾಖ್ಯೆ ಕೊಡಿ. ಶಕ್ತಿ ಅಂದ್ರೆ ಶಕ್ತಿಯಿಂದ ಏನಾಗತ್ತೆ ಹೇಳಬಾರದು, ಶಕ್ತಿ ಅಂದ್ರೆ ಏನು? ಆ ನಂತರ ಕೇಳಿದ್ರೆ ಶಕ್ತಿ ಒಂದೇ ಅಲ್ಲ, ಇನ್ನೊಂದು ವಿಷಯ ಕೇಳ್ತಾರೆ, ಕ್ಯಾನ್ ಯು ಟೆಲ್ ಮೀ ವಾಟ್ ಈಸ್ ಮಾಸ್, ತೂಕ ಅಂದ್ರೆ ಏನು? ಇದು ಇದುವರೆಗೂ ಬಹಳ ತಮಾಷೆ ಇರುವಂತಹದ್ದು. ನೀವು ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಕೇಳಿ, ಗ್ರಾವಿಟೇಷನ್ ಥಿಯರಿ ಹೇಳ್ತೀವಿ ನಾವು, ವಾಟ್ ಈಸ್ ಗ್ರಾವಿಟಿ ಇನ್ನೂ ಹೇಳಕ್ಕಾಗಲ್ಲ ನಮಗೆ. ಯಾಕೆ ಎಳಿತದೆ ಭೂಮಿಗೆ ವಸ್ತುವನ್ನ, ಮೇಲೆ ಹೋದ ವಸ್ತು ಕೆಳಗೆ ಯಾಕೆ ಬರ್ತದೆ ಅಂತ. ಡೋಂಟ್ ಆಸ್ಕ್ ಫಿಲಾಸಾಫಿಕಲ್ ಕ್ವೆಶನ್ಸ್, ವಿ ಕ್ಯಾನ್ ಡಿರೈವ್ ಇಕ್ವೇಷನ್ಸ್. ಗ್ರಾವಿಟಿ ಅಂದ್ರೆ ಏನು ಅಂತ ಹೇಳೋದು ಬಹಳ ಕಷ್ಟ. ಆ ಹೇಳಿದ್ರಂತೆ ಎನರ್ಜಿ ಅಂದ್ರೆ ಏನು ಹೇಳಿ, ಶಕ್ತಿ ಅಂದ್ರೆ ಏನು ಹೇಳಿ, ಅಥವಾ ತೂಕ ಅಂದ್ರೆ ಏನು, ವಸ್ತುವಿನ ತೂಕ ಅಂದ್ರೆ ಏನು, ಹೇಗೆ ಅಳಿತೀರಿ? ಇದು ಪ್ರಶ್ನೆ ನಮ್ಗೆ ಅರ್ಥವೇ ಆಗ್ಲಿಲ್ಲ ಅಂದ್ರೆ ಅವರು. ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ವಿಜ್ಞಾನದ ಯಾವುದು ಮೆಜರಿಂಗ್ ಸ್ಟಿಕ್ ಇದೆಯಲ್ಲ, ಅಳತೆಗೋಲುಗಳು ಅಂತ ಏನು ಇಟ್ಕೊಂಡಿದ್ದೀರಿ, ಅವನ್ನೇ ನಾವು ಅಧ್ಯಾತ್ಮದಲ್ಲೂ ಬಳಸ್ತೇವೆ. ಇದು ಜೀನಿಯಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಪದನ ಕೇಳಿದೆ. ಆ ಉತ್ತರ ಕೊಡುವಂತ ಅದು ಎಷ್ಟು ಚೆಂದಾಗಿದೆ ಗೊತ್ತಾ? ಅವ್ರು ಹೇಳ್ತಾರೆ, ನಿಮ್ಮ ವಿಜ್ಞಾನದ ಯಾವ ಅಳತೆಗೋಲುಗಳು ಅಂತ ಇಟ್ಕೊಂಡಿದ್ದೀರೋ ಅವನ್ನೇ ವೇದಾಂತದಲ್ಲೂ ಉಳಿಸ್ತೇವೆ, ಅವನ್ನೇ ಬಳಸ್ತೇವೆ, ನಾವು ಬೇರೆ ಯಾವ್ದು ಬಳಸಲ್ಲ. ನಮಸ್ಕಾರ.

വസന്തി ബൊമ്പായിക്ക് പോയൽ. ജൂവാവതി ശിക്ഷ ആത് മുൽപ ജയിൽ ഡിത്തിന ഷീനഗ് ആയന എഡ് നടക്കെത നിലെട്ട് ബേഗനെ ബുടുകടെ ആപ്പുണ്ടു. ആയെ ഊരുകു വർപ്പേ ഗീതാ പൻപിന പൊണ്ണനൊട്ടുകു ഷീനന മദ്മെല ആപ്പുണ്ടു. ഷീനഗ് ഒഞ്ചി ആൺ ബാല ആപ്പുണ്ടു. ആ ബാലദ പുതര് മുത്തു കരിയജ്ജരന ഇല്ലട് ഷീനന എല്യ പൊർല കണ്ടത സംസാര എഡ്ഡെ നടത്തൊന്നുപ്പുണ്ടു. കത്തെ ദുംബരിപ്പുണ്ടു. ಬೊಂಬಾಯಿದ ಊರುಗು ಸಾರ ಬಗೆತ್ತ ಕನೋನು ತರೆ ನಿಲ್ಕೆದಿಂಜ ಒಂದು ಆನಂದನ ಬೆರಿಯೇ ರೈಲ್ ಜತ್ತಿನ ವಸಂತಿಗ್ ವಿಟಿ ರೈಲ್ ಸ್ಟೇಷನ್ದ ಜನಜಂಗುಲಿ ತೂದು ಅಡೇಗೆ ಆಚಿರ ಪೋಡಿಗೆ ಒರಾನೆ ಆಡು. ಆನಂದನ ಕೈನು ಗಟ್ಟಿ ಪತೊಂಡಲು. ಅಲ್ಲನ ಕೈ ಪೋಡಿಗೆಡು ಚೌಲಿ ಚೌಲಿ ಆಯ್ಲೆಕ ಆಂಡು ಆನಂದಗ. ದಾದ ವಸಂತಿ ಆನಂದೆ ಕೇನಿಯೆ ಉಂದು ದಾನೆ ಈತು ಜನವನಿ ಮೂಲುದಾಲ ಜಾತ್ರೆ ಉಂಡೆ. ಬಾಲೆ ಮನಸ್ಸದ ವಸಂತಿನ ಪಾತೆರಕ್ಕೆ ಎನ್ನಗ ಆನಂದಗ ತೆಲಿಕೆ ಬತ್ತನ್. ಮೂಲು ಅಂಚೆನೆ ವಸಂತಿ ಮಾತೆರ್ಲ ಅಕಲ್ ನಕಲ್ನ ಬೇಲೆದ ತುರ್ತೊಡುಲ್ಲೆರು. ಪಲ ಎನ್ನ ಕೈ ಬುಡಡ ಪಣದು ಅಲ್ನ ಕೈನ್ ಪತೊಂದು ರೈಲ್ ಸ್ಟೇಷನ್ ದ ಪಿದಾಯಿಲೆ ತೊಂದು ಬತ್ತೆ ಆನಂದೆ. ನಾ ವಸಂತಿಡ ಜಪು ಜಪ್ಪು ಕುರ್ಲ ಬತ್ತಡು ಪಣದು ಅಮಸರ ಕುಟಿಯ. ವಸಂತಿ ಅದಮುಟ್ಟ ಬಸುತ್ತ ಕಂಡಿಡು ವಿದೈರ್ದು ತೋಜುನ ಪೊಸಾ ಲೋಕನು ಆಚಿರಡು ತೂ ಒಂದಿತ್ತಲು. ಆನಂದನ ಲೆಪ್ಪುಗು ಪಕ್ಕ ಲಕ್ಕದು ಆಯನ ಬೆರಿಯೇ ಗಡಿಬಿಡಿಟ್ಟು ಬಸ್ಸು ಜತ್ತಲು. ಆನಂದೆ ಪೆಟಿಗೆ ಪತ್ತೊಂದು ನಡಪರೆ ಸುರುಮಂತೆ ಬೆರಿಯೇ ವಸಂತಿಲ ನಡತೊಂದುಲ್ಲಲು. ಕಾರು ದೀನಗನೆ ಕುರ್ತೆಲ್ ನಾಲು ಸುತ್ತಲ ಕಜವು ಏಸಿಗೆ ದಿಂಜಿದನ್. ವಸಂತಿಗೆ ವಾಂಕದೆ ಬತ್ತಿಲೆ ಕಾಂಡು. ದಂಬು ಕಟ್ಟೊಂದು ಆಯನ ಬೆರಿಯೇ ನಡತ್ತಲು ವಸಂತಿ. ಮಲ್ಲ ಮಲ್ಲ ಕಟ್ವಾನ ಬುಡಿದು ಸಾಲು ಸಾಲು ಕಟ್ವಾನ ಕರಿದು ಆನಂದೆ ದುಂಬು ದುಂಬು ಪೋಂದೆಯುಲ್ಲೆ. ರೈಲು ಜಪ್ಪು ನಡೆಮುಟ್ಟ ಕುಸಾಲು ಮಸ್ಕಿರಿ ಪಾತಿರೊಂದಿತ್ತಿನ ಆನಂದೆ ಇತ್ತೆ ಮನೀ ಪಂದೆ ನಡತೊಂದುಲ್ಲೆ. ವಸಂತಿ ತಡೆಯರವಂದಕ್ಕೇನಿಯಲು ಉಂದು ಏನನ್ನು ಒಡೆಗಲೆ ತಂದು ಪೋಂದುಲ್ಲರು. ನಮ್ಮ ಇಲ್ಲಡೆ ನನ್ನಲ ಏತು ದೂರ ಉಂಡು ದ ಮೂಲೆ ಎತ್ತಂಡು ಒಂತೆ ಒಪ್ಪುನ್ನನ ಪನೊಂದು ಆನಂದೆ ಒಂಜಿ ಸಾಲು ಸಾಲು ಗುರ್ಚಿಲದ ನಡುವುಕು ಬತ್ತೆ. ಕೆಲವು ಮಡಲ್ದ ಕೆಲವು ಗೋಣಿದ ನನ ಕೆಲವು ಪ್ಲಾಸ್ಟಿಕ್ದ ರಡ್ಡು ಮಾಡದ ಕೋತುಲು. ಐತ ಬಾಕಿಲ್ಡೆ ಅಟಿಲ್ ಮಲ್ಪುನ ಪುಂಜೋನಕುಲು ಅಕ್ಲೆನ ಸೆರಂಗಡು ನೇಲುನ ಜೋಕುಲು ತರಕ್ಕೆ ಎಣ್ಣೆ ತೂವಂದೆ ಮೇಯ್ಕ ನೀರು ಪಾಡಂದೆ ಏತ್ ದಿನ ಆತನ ದಾನ್ನ ತುತ್ತು ದಿನ ಕುಂಟು ಕುರೆ ಪಟ್ಟು ಕಟ್ಟದಂಡು. ಜೋಕ್ಲಿನ ತೂನಗ ಅಯ್ಯೋ ಪಾಪ ಅಂದು ತೋಜುಂಡು. ಕಣ್ಣು ಗುರಿಕ್ ಪೋತುಂಡು ಕೈಕಾರ್ಡು ಚೋಲಿ ನೇಲೊಂದುಂಡು ಬಂಜಿ ಕುದುಪೆದೆಲಕ ಆತನು. ಕೆಲವು ಇಲ್ಲದ ಬಾಕಿಲ್ಡು ಸೀಕಿಡು ನರಕುನ ಪಿರಾಯದಕುಲು ಬೂರುದ ಮಂಚವುಡು ಕುಲೊಂದು ಜುಗಾರಿಗೊಬ್ಬುನ ಆಂಜೌನಕುಲು ಕರಿನೀರ್ದಲಕಾಂತಿನ ನೀರು ಪೋಪುನ ಕಣಿ ಮೂಂಕುಗೆಡ್ಪುನ ನಾತ ಐಟ್ಟೆ ಪೊರೆಲ್ನ ಪಂಜಿಲು ಐಕಲ್ನ ಕಿನ್ನಿಲು ತುಚ್ಚರೆ ಬರ್ಪಿನ ನಾಯಿಲು ಉನ್ನೇನು ಮಾತ ತುನಗ ವಸಂತಿಗ ತಾನು ಬಣಲೆರ್ದು ದಿಕ್ಕೆಲ್ಗ ಬೂರೊಂದುಲ್ಲೆ ಪಣದು ಅಂದಾಜೆ ಆಯರೆ ದಿಂಜ ಪೊರ್ತು ಪೋಯಿಜಿ. ವಸಂತಿ ಕೇಂಡಲು ಈರಿ ಏನನ್ನು ಒಡೆಲೆ ತಂದು ಪೋಂದುಲ್ಲರು. ವಸಂತಿ ಮೂಲ್ ಮಾತ ಇಂಚೆನಿ ಇದಾಲ ಮಂಡೆಬೆಚ್ಚ ಮಲ್ಪೋಚಿ. ನಾಲ್ ದಿನ ಪೋನಗ ಪೂರ ಸರಿ ಆಪುಣ್ ಬಲ ನಮ್ಮ ಇಲ್ಲು ಬತ್ತಣ್ ಅನೊಂದು ಒಂಜಿ ಗುಡ್ಚಿಲ್ಲದ ಬಾಕಿಲ್ಗ ಬತ್ತದು ಎದುರುಗು ಜಪುಡಾಯಿನ ತಟ್ಟಿನ ಬರೀಕ್ ಒಂದಾದ ಉಲಾಯಿ ಪೊಗ್ಗಿಯೇ ಆನಂದೆ ಐದು ಬೊಕ್ಕ ಬಲ ಬಲ ವಸಂತಿನ್ಲೆತ್ತೆ. ವಸಂತಿ ಉಲಾಯಿ ಬರಂದೆ ಪಿದಾಯೇ ಉಂತಿಯಲ್ ಅಲೆ ಕಣ್ಣುಡು ನೀರು ದಾರೆ ಕಟ್ಟದು ಅರಿಯೊಂದುಂಡು. ಆನಂದೆ ಪಿದಾಯಿ ಬತ್ತದು ಬುಲ್ಪುನ ವಸಂತಿನ ಪುಗ್ಗೆಲ್ಗ ಕೈ ಪಾಡ್ದು ಕೈ ತಲ್ವೊಯ್ತೊಂಡೆ. ಬುಲಿಪೊಚ್ಚಿ ವಸಂತಿ ಒಂತೆ ದಿನ ಮೂಲು ಸುಧಾರಿತನು ಬೊಕ್ಕ ನಮ್ಮ ಬೇತೆ ಇಲ್ಲಡೆ ಪೋಯ್ ಇಲ್ಲು ಮಾತ ತೂದು ದೀತೆ ಈ ಮದಿಮೆದ ಗೌಜಿರು ಕಾಸೊಂತೆ ಕೈ ಕಟ್ಟುಂಡು ಪನ್ನಗ ವಸಂತಿ ಸತ್ಯಂದೆ ಎನ್ನಿಯಲ್. ಆಯನ ಒಟ್ಟುಗೆ ಆ ಗುಡ್ಚಿಲ್ಲಡು ಉಕ್ಕೆಲಾಯಲು. ಬೊಂಬಾಯಿ ಕುರ್ಲದ ಜೋಪುಡಪಟ್ಟಿ ಪಂಡ ಅವ್ವಿ ಅವಳು ಮಟ್ಕ ಜುಗಾರಿ ಗಂಗಸರ ಇಂಚ ಪೂರ ನಡತೊಂದಿತ್ತನು. ಇಜ್ಜಂದಿ ಸೀಕುಲು ಮಾತ ಉಂಡಾಪುನ ಜಾಗೆನೆ ಅವು. ರಾತ್ರೆ ಚಿಮಿನಿದ ಬೊಲ್ಪು ಉಮಿಲ್ದ ಪೆಟ್ಟು ಪಗೆಲ್ಗ ನೀರ್ದಲಡಾಯಿ ಪರ್ದಗಲಾಟೆ ಐತ್ತ ಇಡೆಟ್ಟು ಸಾದಿ ಬೀದಿ ಕೂಲಿ ಬೇಲೆ ಮಂತ್ ಬಂಜಿ ದಿಂಜಾವನ ಜೀವನ. ಕೆಲವೆರು ಸೊಪ್ಪು ಮಾರಂಡ ಕೆಲವೆರು ಕಟ್ಟ ತುಂಬರೆ ಪೋಪಿರು. ಕುರ್ತೆಲ್ನಾದುನ ಗಲ್ಲಿಡು ಮಲ್ಲಿಗೆದ ಪೂತ್ತಲೆ ಕಂತಿನ ವಸಂತಿ ಬದುಕು ಕಟ್ಟರೆ ಬೈದಲು.

ಆನಂದಗ ಲಾರಿದ ಆಪಿಸಿಡ್ ಕಟ್ಟ ತುಂಬುನ ಬೇಲೆ. ರಾತ್ರೆ ಬನ್ನಗ ತಡ ಆಪುಣು. ಕೆಲವು ರಾತ್ರೆ ಬರಂದೆನೆ ಕುಲ್ಲುವೆ. ಬಾಸೆ ತೆರಿಯಂದಿನ ವಸಂತಿ ಜೋಪುಡಿದ ಉಲಾಯಿ ಕರಗೊಂದುಲ್ಲಲು. ಅಲೆಗ ಅಮ್ಮೆರನ ನೆನಪಾಪುಂಡು. ಸಂಕಪ್ಪಜ್ಜೆರನ ಜಾಗ್ರತೆ ಪರಮೇಶ್ವರಕ್ಕನ ಮೋಕಿನ ಎನ್ನಿದ ಬುಲಿಪುವಲು. ವಾಯಿಸಗಲಿಗಿಡು ಪುಟ್ಯನಾದ ಅನ್ನ ಅಪ್ಪೆನ ಮೋನಿನೇ ತೂತಿನ ನೆಂಪಿಜ್ಜಿ ಬಲತಿನ ಇಲ್ಲಡು ಬಂಗನೆ ಬತ್ತಿನಿ ಕಡೆಕ್ಲ ದೇವೆರಿಯನನ ಕತ್ತಲೆಗೇ ಪಾಡಿಯರು ಪಣಿದು ವಸಂತಿ ಕೊರಗುವಲು. ಇಂಚಿಪ್ಪ ಕೆಲವು ಸರ್ತಿ ಆನಂದೆ ಕತ್ತಲೆಗೆ ಕಡೇಸ ಬನ್ನಗ ಗಂಗಸರ ಮೂರಿ ಬರಿಯರೆ ಸುರುವಾತೆ. ವಸಂತಿ ಕೇನ್ವಲು, ದಾದೆ ವಾಸನೆ ಬರ್ಪುನಿ, ಗಂಗಸರ ಬರ್ತಾರ ಅಂದು ಬರ್ತೆ ನಿಕ್ಕದಾನಾಡು. ನಿಕ್ಕ ಮನೀ ಪಂದೆ ಬೇಯ್ಪಾದ ತಿನ್ಪಿನ ಬೇಲೆ ಎಂಕದಾಲ ಪನಿಯರೆ ಬಲ್ಲಿ ಗೊತ್ತಾಣತ್ತ ಯಾನು ಪರ್ಪೆ ಅವು ಎನ್ನ ಕಾಸುಡು ಕೇನ್ರೆ ಈಯೇರು ಜೋರುಡೆ ಪಂಡೆ. ಆನಿಮುಟ್ಟ ಅಂಚಿನ ಗಟ್ಟಿ ಸ್ವರ ಕೇನಂದಿನ ವಸಂತಿ ಅಡೇಗೆ ಪೋಡಿದು ಬಾಯಿ ಮುಚ್ಚಿಯಲು. ದಿನೋಡ್ತು ದಿನ ಆನಂದನ ಪರ್ಪಾಟ ಹೆಚ್ಚಾವೊಂದೇ ಪೋಂಡು. ಇಲ್ಲಡೆ ಸಾಮನ್ ಕನ್ಪುನ ಕಮ್ಮಿ ಆವೊಂದೇ ಪೋಂಡು. ನನ ಇಂಚನೆ ಕುಳ್ಡ ಆವಂದು ಪನಿಪಿದಾಯಿಪೋದು ನರಮಾನಿನ ಮೋನೆ ತೋಡು ಒಂದು ಎನ್ನಿಯಲು ವಸಂತಿ. ನೀರು ಕನಿಯರ ಕಡ್ಡೆ ಪತ್ತೊಂದು ನಳ್ಳಿದಂಚಿ ಪಿದಾಡಿಯಲು. ಸುಮಾರು ಪೊಂಜೋ ನಕುಲು ಸೇರ್ದು ಪಾತಿರೊಂದುಲ್ಲೇರು. ಬರಿತ ಇಲ್ಲದ ಸುಮಿತ್ರಾ ಬೇನ್ಲ ಉಲ್ಲೇರು. ಅರೆನು ಒಂಜಿ ರಡ್ಡು ಸಲ ತೂದು ಪೊಲ ಬಿತ್ತುಂಡು ವಸಂತಿಗ. ಅರ್ನ ಮೋನೆ ತೂದು ಮುಗುರು ತೆಲಿತಲು. ಆರ್ಲಾ ತೆಲ್ತೇರು. ಆವೋ ಆವೋ ಬೇನ್ ಪಣದಲ್ಲೆತ್ತೇರು. ಒಂದು ಅಲೆಯನೇ ಲೆತ್ತಿನಿಂದ ಅಂದಾಜು ಮಲ್ತೊಂದು ಮುಟ್ಟ ಪೋಯಲ್. ಇಂಚ ಒಂತೆ ಒಂತೆನೆ ಅಲ್ತ ಭಾಷೆ ಅರ್ಥ ಮಂತೊನರೆ ಸುರುಮಂತಲ್. ಒಂಜಿ ದಿನ ಮಧ್ಯಾಹ್ನ ಅನಗ ಒಂಜಿ ಪೊಂಜುವು ಒಂಜಿ ಬಾಲಿನ ತರ್ಕೊಂದು ಆನಂದನ ನಾಡೊಂದು ವಸಂತಿನ ಇಲ್ಲಗ ಬತ್ತಲ್. ಆನಂದೆ ಓಲ್ಲೇ ಪಂಡ್ದು ಕೇಂಡಲ್. ವಸಂತಿ ಆಯೆ ಬೇಲೆಗೆ ಪೋತೆ ಪಂಡ್ದು ಕೈ ಭಾಷೆಡು ಪಂಡಲ್. ಆತನಗ ಬರಿತ ಇಲ್ಲದ ಸುಮಿತ್ರ ಬತ್ತಲ್. ಅಲ್ಲಡ ಸುಮಾರು ಪೊರ್ತು ಆ ಪೊಂಜೋ ಪಾತಿರಂಡು. ವಸಂತಿಗೆ ದಾದಂತೆ ಅರ್ಥಾಯಿಜಿ. ಆಲ್ ಪೋಯ್ ಬೊಕ್ಕ ಸುಮಿತ್ರ ವಸಂತಿಡ ಆಲ್ ಆನಂದನ ಬೊಡೆದೀ ಪಣದು ಕೈ ಬಾಸೆಡು ನಾಲಿದ ಕರಿಯಣಿ ತೂಪಾದು ಪಂಡಲು. ವಸಂತಿಗೆ ನಂಬರೆನೆ ಆಯ್ಜಿ. ಬಾರಿ ಬೇಜಾರ್ಡೆ ಪೊರ್ತು ಪೋಂಡು. ಆನಿ ಒಂತ ಬೇಗನೆ ಆನಂದೆ ಬೇಲೆ ಬುಡ್ದು ಬೈದೆ. ಬತ್ತಿಲೆಕನೆ ಚಾಯದೀದು ಕೊರೆಯಲು ವಸಂತಿ. ಬೊಕ್ಕ ಮೆಲ್ಲನೆ ಕಿನ್ಯ ಸ್ವರಟು ಎಕಡೊಂಜಿ ಪೊಂಜೋವು ಬಾಲಿನ್ ಪತೊಂದು ಇರೆನ್ನಾಡೊಂದು ಬತ್ತಿತ್ತೆರು ಪನ್ನಗ ಆನಂದನ ಮೋನೆ ಒರಾನೆ ಬುಲ್ಚೇರುಂಡು. ಎರದನ್ನ.

ವಸಂತಿ ಬುಲ್ಪರೆಸುರು ಮಲ್ತಲ್. ಆನಂದೆ ದಿಡ್ಕಲಕೊಂದು ಪಿದಾಯಿ ಪೋಯಿನಾಯೆ ಸುಮಾರು ಕತ್ತಲ ಮುಟ್ಟಲ ಬತ್ತಿಜೆ. ವಸಂತಿ ಕುಲೋಂದು ಬುಲಿತೊಂದೆ ಉಲ್ಲಲ್ಲು. ನಡೀರ್ಲು ಪದ್ರಾಡ್ ಗಂಟೆ ಆನಗ ಗಲ್ಲಿಡು ಗಂಗಸರ ಪರ್ನಕ್ಲನ ಗಲಾಟೆ. ಪೊಂಜೋ ನಕ್ಲೆನ ಪಾತೆರ, ಜೋಕ್ಲೆನ ಗೊಬ್ಬು, ಬಚ್ಚಾಲಿಲೆನ ತಿಲಿಪಾಟ, ನಾಯಿಲೆನ ಬಾಂಗ್, ಪಂಜಿಲೆನ ಮುರ್ಲು ಉಂತುದು ಗುರ್ಚಿಲ್ಲೆಡು ಬೊಲ್ಪು ತೆಕ್ಕನಗ ಆನಂದೆ ಪರ್ದು ಬತ್ತೆ. ಸುಮಿತ್ರನ ಇಲ್ಲ ಬಾಕಿಳ್ಳು ಉಂತುದು ಅಲೆನು ಪಿದಾಯಿಲೆತ್ತದು ಪಾತೆರ ಸುರುಮಂತೆ. ಪಾತೆರ ಪಾತೆರ್ದು ನೆರಡೆ ಲಡಾಯಿ ಸುರಾಂಡ್. ಸುಮಿತ್ರನ ಕಂಡನೆ ಪಿದಾಯಿ ಬತ್ತೆ. ಬಾಯಿದ ಲಡಾಯಿ ಕೈಟಾಂಡ್. ವಸಂತಿ ತಟ್ಟಿ ಒಂದಾದ ಪಿದಾಯಿ ಬತ್ತಲು. ಆನಂದನ್ ಪತೊಂದು ಒಯ್ತೊಂದು ಬರಿಯರೆ ತುಯ್ಯಲು. ಆಯ್ ಓಡೇಕೇನ್ವೆ? ಅವಳು ಜನ ಸೇರಿಯರು ಸುರಾಡು ಉರುಡಾಪತ್ತ. ಉರುಡಾಪತ್ತ ಜೋರ್ ಜೋರಾ ಒಂದೇ ಪೋಣ್. ವಸಂತಿಗೂ ಒಂಜಿಲ ತೆರೆಯೊಂದಿಜ್ಜಿ ಅರಬಾಯ್ದಿಯರ ಸುರುಮಲ್ತಲ್. ಏರಾ ಆನಂದನ್ ಒಯ್ತೊಂದು ಬತ್ತದು ಗುರ್ಚಿಲ್ಲದ ಉಲಾಯಿ ಪಾಡ್ದು ಪೋಯರು. ವಸಂತಿ ಪುಲ್ಲುದ ಪಜೆ ಬುಡ್ಪಾದ ಆಯನ ಜೆಪುಡಾಯಲ್. ಆನಿ ಕಣ್ಣಿಗ ನಿದ್ರೆ ಜಂದೆ ಪುಲ್ಯ ಮಲ್ತಲ್. ಜೂವನದ ಮಾತನ ಮುನೆದ ಕಷ್ಟಲೆಂತೂದು ವಸಂತಿ ಸೋತು ಸುಣ್ಣಾಯಲ್. ಬೊಕ್ಕ ಬೊಕ್ಕ ಆನಂದೆ ಇಲ್ಲಡೆ ಬರ್ಪುನನೆ ಕಮ್ಮಿ ಆವೊಂದ್ ಬತ್ತಣ್. ರಡ್ಡು ದಿನಕ್ಕೊರ ಎತ್ತಿನ ನಾಲ್ಕು ದಿನ ಆದ ವಾರಗೊರ ಬರಿಯರ ಸುರುಮಂತೆ. ವಸಂತಿನ ಮನಸ್ಸು ಕಲ್ಲು ಆವೊಂದ್ ಪೋಣ್. ಅವೇತೋ ದಿನ ಬಂಜಿಗಿಜ್ಜಾಂದೆ ನೀರು ಪರ್ದು ಜೆತ್ತಲ್. ನನ ಇಂಚ ಕುಲುಂಡ ಆವಂದು ಎನ್ನುದು ಸುಮಿತ್ರಡ ಓಲಾಂಡ ಇಲ್ಲದ ಬ್ಯಾಲೆ ಇತ್ತಂಡ ಪನ್ಲೆ ಪಂಡು ಪಂಡಲ್. ಒಂತೆಂತೆ ಹಿಂದಿ ಪಾತೆರ್ರೆ ಕಲ್ತೊಂದು ಇತ್ತೆ ಪನಿ ಧೈರ್ಯ ಬೈದನು ವಸಂತಿಗೆ. ಅಲೆಂತೂದು ಬಂಜಿ ಪೊತ್ತಿನ ಸುಮಿತ್ರ ಅಲೆಗು ಪೇಂಟೆಡು ನಾಲಿಲ್ಲದ ನೆಲ ಒರೆಸಿನ ಬೇಲೆ ಪಾತೆರ್ದು ಕೊರಿಯಲು. ವಸಂತಿ ಸುಮಿತ್ರನ ಬೆರಿಯೇ ಬೇಲೆಗೆ ಪಿದಾಡಿಯಲು. ಪೇಂಟೆದ ಎನ್ಮ ಮಾಲಿಗೆದ ಮಲ್ಲ ಕಟ್ವಾಣದ ಮುದೆಳ್ಳು ಉಂತಾದ ಈ ಕಟ್ವಾಣದ ಮೂಜನೇ ಮಾಲಿಗೆದ ನಾಲಿ ಇಲ್ಲ ಒರೆಸೋಳು. ಯಾನು ಐನನೇ ಮಾಲಿಗೆಡುಪ್ಪೆ ದಾಲ ಪೋಡೆಚ್ಚಿ ಬೇಲೆ ಆದ ಪೋನಗ ಒಟ್ಟಿಗೆ ಪೋಯಿ ಪಂಡಲು ಸುಮಿತ್ರ. ಬಾನುಗು ಮುಟ್ಟುನ ಕಟ್ವಾಣಂತೂದು ಆಚಿರೊಡು ಅಡೆಗೆ ಬಾಕಿ ಆತಲ್ ವಸಂತಿ. ಸುಮಿತ್ರ ಅಲೆನ್ಲೆ ತೊಂದು ಲಿಫ್ಟ್ದ ಸುಚ್ಚಿ ಒತ್ತಿಯಲ್. ಐತ ಕರ್ಬದ ತಟ್ಟಿದ ಬಾಕಿಲ್ನು ಒಂದಾದ ಇರುವಿರ್ಲ ಉಲಾಯಿ ಪೋಯರು. ಕುಡ ತಟ್ಟಿ ಒಯ್ತದ ಸುಚ್ಚಿ ಒತ್ತಿಯಲ್. ಉಂತಿನ ನೆಲ ಮಿತ್ತು ಪೋನಗ ವಸಂತಿ ಪೋಡಿದ ಸುಮಿತ್ರನ ಗಟ್ಟಿ ಪತೊಂಡಲು. ಇಂಚ ವಸಂತಿ ಬೊಂಬಾಯ್ದ ಊರುಡು ಬದುಕು ಕಟ್ಟರೆ ಸುರುಮಲ್ತಲ್. ಒಂಜಿ ದಿನ ಬೈಯಾನಗ ಬಾನುಡು ಕಪ್ಪು ಮುಗಲು ಕಪ್ಪರು ಪಾಡ್ರೆ ಸುರುವಾತಣ್. ಇಲ್ಲದ ಬೇಲೆ ಮುಗಿದ ಅವುಲ್ ತಿಕ್ಕಿನ ಚಪಾತಿ ನುಪ್ಪು ದಾಲನ್ಲ ಪತೊಂದು ಗಲ್ಲಿದ ಕಣಿತ ಬರಿತೆ ಸೀರೆದ ನೇರಿನ ದೆರ್ತು ಪತದು ಬೀಸ ಬೀಸ ನಡಪರೆ ಸುರುಮಂತಲು ವಸಂತಿ. ಜೋಪುಡಿದಡೆ ಎತ್ತನಗ ಬರ್ಸ ಜೋರ್ ಬರಿಯರೆ ಸುರುವಾಣು. ಆನಂದೆ ಬರಂದೆ ತಿಂಗೋಲು ಮುಟ್ಟ ಮುಟ್ಟ ಆತಣ್. ಬರ್ಸೋಗು ತರೆತಮಿತ್ತದ ತರ್ಪಲ್ ಪರಿದು ಅವುಲವಲು ತೋರರೆ ಸುರುವಾತಣು. ಪೊರ್ತು ಕತ್ತಲೆ ಒಂದು ಬತ್ತಣು. ವಸಂತಿಗೆ ಬಡವುಲ ಆಪುಣ್ಣು. ಪೊದಿಕೆಡಿತ್ತಿನ ರಡ್ಡು ಚಪಾತಿನ ತಿಂಡಲು. ಅಲ್ಪನೆ ಪಸೆ ಆವಂದಿನ ಜಾಗನ್ ತೂದು ಪುಲ್ಲುದ ಪಜೆ ಬುಡ್ಪಾದು ಜೆತ್ತಲು. ಪಿದೈ ಕತ್ತಲೆ ಒಂದು ಬತ್ತಿಲ ಕಾನೆ ತೆಡಿಲು ಮೆಂಚಿ ಬರ್ಸ ಜೋರ ಒಂದುಂಡು. ಬಚ್ಚಿನ ವಸಂತಿಗೆ ನಿದ್ರೆ ಬೂರ್ನೇ ಗೊತ್ತಾಯಿಜಿ. ಚೌಳಿ ಚೌಳಿ ಆನಗ ವಸಂತಿಗೆ ಪಕ್ಕ ಎಚ್ಚರಿಗೆ ಆಣ್. ಕಣ್ಣು ಬುಲಾನಗ ಕತ್ತಲೆಡು ದಾಲ ತೋಜೊಂದಿಜ್ಜಿ. ಆಂಡ ನೀರು ಇಲ್ಲದುಲಾಯಿ ಪೊಗ್ಗೊಂದುಂಡು ಪನ್ಪುನ ವಸಂತಿಗೆ ಅಂದಾಜ ಒಂದುಂಡು. ದಿಡ್ಕಲಕ್ಕಲು ಮೆಲ್ಲ ಪರಡ್ದು ಚಿಮಿನಿನ ಪತೊಂದು ಕಡ್ಡಿ ಒರೆಪಡು ಪನ್ನಗ ಸೂತ ಪೆಟ್ಟಿಗೆ ಚಂಡಿ. ವಸಂತಿಗೆ ದಾದ ಮಲ್ಪೊಡೊಂದು ಗೊತ್ತಾಪುಜಿ. ಅವುಲೆ ಇತ್ತಿನ ಸ್ಟೂಲುಡು ಕುಲ್ಯಲು. ಬರ್ಸದ ಪೆಟ್ಟು ತರ್ಪಲ್ಗೆ ಪಟಪಟ ಬೋರ್ನ ಕೇನೊಂದುಂಡು. ಪಿದೈರ್ದ ಜನಮಾನಿ ಪಾತೆರುಣಲಾ ಕೇನೊಂದುಂಡು. ವಸಂತಿ ಕಲ್ಲುದಲಕ ಕುಲ್ದಲು. ನೀರು ಎಚ್ಚಾವೊಂದೇ ಪೋವೊಂದುಂಡು. ಇತ್ತೆ ಸ್ಟೂಲುಲ ನೀರ್ಡು ಮುರ್ಕುಂಡು. ವಸಂತಿಗೆ ದಿಕ್ಕೇ ತೋಜಾಂದಿಲ ಕಾಂಡು. ಎಂಚಾಂಡಲ ಬೊಲ್ಪಾವೊಂದ್ ಬತ್ತಣು. ಗಲ್ಲಿಡು ಮನಿ ಮಂಬು ಕೇನುಜಿ. ವಸಂತಿ ಸ್ಟೂಲುಡ್ದು ತಿರ್ತು ಜಪ್ಪರೆ ತುಯ್ಯಲು. ಆಂಡ ಕರಿತ್ತಲೆ ಕಂತಿನ ಕಪ್ಪು ಗಟರದ ಕುರ್ತಿಯಲ್ ನೀರು ಬರೋಂದೇ ಉಂಡು. ವಸಂತಿ ಸ್ಟೂಲ್ದ ಮಿತ್ತು ಉಂತೊಂಡಲ್. ನೀರು ಒಂತೆ ಪೊರ್ತಾನಗ ಜಪ್ಪು ಬೊಕ್ಕ ಮೆಲ್ಲ ಜತ್ತದು ಪಿದಾಯಿ ಪೋಯಿ ಪಂಡು ಎನ್ಯಲು ವಸಂತಿ. ಆಂಡ ನೀರು ಏರುಂದೆ ಪೋಂಡು. ವಸಂತಿನ ಪಾದಲ ಮುರ್ಕುಂಡು. ಇತ್ತೆ ಮರಂಪು ಮುಟ್ಟ ನೀರಾಂಡು. ಕುಡ ಬರ್ಸಲ ಬರಿಯರೆ ಸುರಾಂಡು. ನೀರು ಏರು

ಒಂದೆಂಡು ಪೊರ್ತು ಕುಡ ಕತ್ತಲೆ ಒಂದುಂಡು. ಇತ್ತೆ ವಸಂತಿ ಸೊಂಟ ಮುಟ್ಟ ನೀರಡು ಮುರ್ಕುದೊಲು. ನಾಲ್ ಸುತ್ತಲ ನೀರೇ ನೀರು. ಏತೋ ಜೋಪುಡಿಲು ಬೊಲ್ಲವು ಪೋಯ. ಜೂವ ಪೋತಿನೆಕ್ ಲೆಕ್ಕನೆ ಇಜ್ಜಿ. ಸರ್ಕಾರದ ಜನ ವಾಡಪತೊಂದು ಔಲು ಮೂಲು ತಿರುಗೊಂದುಲ್ಲೆರು. ಜೂವಪ್ಪತಿಕಿನ ಕ್ಲೇನ ಒಡೆನ ಕೊನು ಒಂದುಲ್ಲೆರು. ನಾಯಿ ಪುಚ್ಚೆ ಪಂಜಿಲೆನ ಪುನ ನೀಂದೊಂದುಂಡು. ಐತ ಒಟ್ಟುಗೆ ಕೆಲವು ನರಮಾನಿಲೆನ ಜೋಕ್ಲೆನ ಪುಣಲ ನೀಂದೊಂದುಂಡು. ಇತ್ತೆ ನೀರು ವಸಂತಿನ ನಾಲಿ ಮುಟ್ಟ ಎತ್ತದುಣ್. ಜೂವದ ಆಸೆನೆ ಬುಡಿನ ವಸಂತಿಗೆ ಬಡವು ಬಾಜೆಲ್ಡು ದೊಂಡೆದ ಪಸೆ ಆಜೊಂದುಂಡು. ಕಣ್ಣು ಕತ್ತಲೆ ಪೋವೊಂದುಂಡು. ವಾಗಳಿಗೆಡು ಸ್ಟೂಲುರ್ದು ತಿರ್ತು ಬೂರ್ಯಲೊಂದು ಪನಿಯರ ಅಪುಜಿ. ಅಪಗ ಪಿದ ಹಿಡ್ದು ಬಡಬಡ ಬೋಟುದ ಮಿಷನ್ದ ಸ್ವರಕ್ಕೇನುಂಡು. ಬಚಾವೋ ಬಚಾವೋ. ಜೂವಡಿತ್ತಿನ ಶಕ್ತಿನ್ ಪೂರ ಒಂಜಿ ಮಂತದು ಬಚಾವೋ ಬಚಾವೋ ಪಣದು ಒಬ್ಬೆ ಪಾಡಿಯಲು ವಸಂತಿ. ದೇವಿರ ದಯಟ್ಟು ವಸಂತಿನ ಸ್ವರ ಅಕ್ಲೆಗೆ ಕೇಂಡು. ಆ ತಾನಗ ರಡ್ಡು ಜನ ನೀರಿಡು ನೀಂದೊಂದು ಉಲಾಯಿ ಬತ್ತೇರು. ವಸಂತಿನ ದೆರ್ತೊಂದು ಪೋದು ಬೋಟುದುಲಾಯಿ ಪಾಡಿಯರು. ಆ ತಾನಗ ವಸಂತಿಗು ಕಣ್ಣು ಕತ್ತಲೆ ಪೋದು ಮತಿ ಕೆಟ್ಟುಂಡು. ಬೊಕ್ಕ ದಾದ ಆಂಡೊಂದು ತೆರೆಯಂದು.

0: ಈತನಾಟ ಕುಶಾಲಾಕ್ಷಿ ವಿ ಕುಲಾಲ್ ಕಣ್ವತೀರ್ಥ ಮೆರೆನ ಕಡಲ ಮುತ್ತು ಕಾದಂಬರಿದ ಸೊರಸರಪೊಳಿ
1: ಸರೇ ಪತ್ತು ಕೇಂಡರು
0: ಇನಿತ ಸರೇಕ್ ಸೊರಕೊರ್ನಾರು ಗಾಯತ್ರಿ ನಾನಿಲ್.

ಇನಿತ ತುಳು ಪ್ರಸಾರ ಈಡೆಗೆ ಮುಗಿಯೊಂದುಂಡು. ನನಂಜಿ ಪ್ರಸಾರಡು ನನರತಿಕ್ಕಗ ಮಾತೆರೆಗ್ಲ ಸೊಲ್ಮೆಲು ಕೇನಂದುಪುಲೆ ರೇಡಿಯೋ ಸಾರಂಗ 107.8 ಎಫ್ಎಂ ಒಂದು ರಂಗ್ ರಂಗದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.85. ಈ ಹೊತ್ತಿನ ಪ್ರಸಾರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡಿದ್ದ ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮನು ಬಳಿಗಾರಿಯವರ ಮಾತುಗಳನ್ನು ಕೇಳ್ತಾ ಬರೋಣ.
1: ನನ್ನ ಪ್ರಕಾರ ನಾನು ಮೊದಲು ಓದಿದಂತಹ ಒಂದು ಕಾದಂಬರಿ ಹೆಣ್ಮಕ್ಕಳದಂದ್ರೆ ಅನುಪಮ ನಿರಂಜನ ಅವರದು. ನಾನು ಇನ್ನೂ ಹೈಸ್ಕೂಲ್ನಾಗಿದ್ದೆ ಅವಾಗ ಹೃದಯ ವಲ್ಲಭ ಅಂತ ಒಂದು ಕರ್ಮ ಇರೋದ್ರೊಳಗೆ ಅದು ಇದು ಬರ್ತಿತ್ತು. ಅದ್ರ ಸಲುವಾಗಿ ನಾ ಕಾಯ್ತಿದ್ದೆ. ಅವಾಗ ನನಗೆ ಹಿಂಗೆ ನಮ್ಮ ಕಡೆ ಸರ್ನೇಮ್ ಇರ್ತವ್ರಿ, ಮನು ಬಳಿಗಾರ್, ಸಿದ್ದನಗೌಡ ಪಟೇಲ್, ಈ ತರ ನಮ್ಮಲ್ಲಿ ಇದೇನಿದು ಅನುಪಮ ಹೆಣ್ಮಗಳು ನಿರಂಜನ ಇದು ಹೆಸರು ಹೆಂಗೈತಲ್ಲ ಇದು ಅಂತಿದ್ನೆ. ಭೈರಪ್ಪರದು ವಂಶವೃಕ್ಷ ಮೊದಲು ಓದಕ್ ಶುರು ಮಾಡಿದವು. ಭೈರಪ್ಪನ ಹೆಸರು ನಮ್ಮಲ್ಲಿ ಬಹಳ ಕಡಿಮೆ ಅಂದ್ರೆ ಸಾಹಿತ್ಯದೊಡನೆ ಹೆಸರುಗಳು ಕೂಡ ಬಹಳ ಕುತೂಹಲಕಾರಿಯಾಗಿದ್ದು ನಮಗೆ ಆ ವಯಸ್ಸಿನಲ್ಲಿ. ಅವಾಗ ನಿರಂಜನ ಅಂದ್ರೆ ಅವ್ರ ಗಂಡನ ಹೆಸರು ಇರ್ತೈತಿ, ಹಂಗಾರೆ ನಿರಂಜನ ಯಾರು? ಶುರುವಾತ್ ನನ್ನ ಹುಡುಕಾಟ. ಹಂಗ ಹುಡುಕಾಟ ಮಾಡಿದ ಗೊತ್ತಾಯ್ತು, ಇವು ಇವರು ಬಹಳ ದೊಡ್ಡ ಬರಹಗಾರರು, ಹೋರಾಟಗಾರರು, ಅವ್ರಿಗೆ ಮೈಯಾಗ ಆರಾಮಿಲ್ಲ ಅಂತ ನನಗೆ ಪಾರ್ಶ್ವಾಯಿ ಆಗೈತಿ ಅಂತಾನೆ ಅವಾಗ ನಮ್ಗೆ ಗೊತ್ತಿದ್ದಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಮೈಯಾಗ ಆರಾಮಿಲ್ಲ ಅಂತ ಆದರೂ ಬರೀತಾರಂತ. ಅಂದ್ರೆ ನಾವು ಬರವಣಿಗೆಯನ್ನು ಯಾವ ಕಾಲಕ್ಕೂ ನಿಲ್ಲಿಸಬಾರ್ದು ಅನ್ನೋ ಅಂತ ಒಂದು ಸಂದೇಶ ನನಗೆ ಅವಾಗ ಸಿಕ್ತು. ಅನುಪಮ ನಿರಂಜನವರ ಮೂಲಕ ನಿರಂಜನವರ ಪರಿಚಯ ಆಗಿ ಅವರ ಒಂದು ಇಡೀ ವಿಶ್ವ ಸ್ವರೂಪಿಯಾದಂಥ ಅವರ ವಿದ್ವತ್ತಿನ ದರ್ಶನ ನನಗಾಯ್ತು. ಅಂತ ಒಬ್ಬ ಮಹಾನ್ ಹೋರಾಟಗಾರ, ಬರಹಗಾರ, ಜೀವಿ, ಮುಖ್ಯವಾಗಿ ಬದುಕಿ ತೋರಿಸಿದಂಥವರು, ಬದುಕು ಮತ್ತು ಬರಹದ ನಡುವಿನ ಕಂದಕವನ್ನು ಮುಚ್ಚಿ ಹಾಕಿ ನಡೆದು ತೋರಿಸುವಂತಹ ಮಾದರಿಯ ವ್ಯಕ್ತಿಯವರು ಅಂತ ಗೊತ್ತಾಗಿ ನನಗೆ. ಅವರ ಸಾಹಿತ್ಯವನ್ನು ಸ್ವಲ್ಪ ಸ್ವಲ್ಪ ಓದಿದೆ. ಈಗ ಅವರು ನಮ್ಮ ಪ್ರೊಫೆಸರ್ ಧರ್ಮ ಅವರು ಕೇಳಿದರು, ನೀವು ಅವರ ಚಿರಸ್ಮರಣೆ ಕಾದಂಬರಿ ಓದಿನ? ಅದನ್ನು ನಾವು ಓದಿಲ್ಲ, ಬೇರೆ ಓದಿದ್ದೀನಿ, ಮೃತ್ಯುಂಜಯ ಓದಿನಿ ಇವ್ರೆ. ಆದರೆ ಚಿರಸ್ಮರಣೆ ಬಗ್ಗೆ ತಾವು ಹೇಳ್ತಾ ಮಲಯಾಳಂದವರ ಭಾಷಾ ಪ್ರೇಮದ ಬಗ್ಗೆ ಇದೆಲ್ಲ ಹೇಳಿದ್ರಿ. ಅಲ್ಲಿ ಇದ್ದಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಹತ್ವ ಬರ್ತಿತ್ತು ನಮ್ಮ ನಿರಂಜನ ಅವರಿಗೆ ಅಂತ ಹೇಳಿದ್ರೆ ನಿಜ. ಇಲ್ಲಿ ಬಂದ ಕೂಡಲೇ ಸಿದ್ದನಗೌಡರು, ಮೋಹನ್ ಅವರು ನಾವು ಕೂಡಿ ಬಂದ್ವಿ. ಅವಾಗನೇ ಮಾತಾಡ್ತಾ ಇದ್ದೀವಿ ನಾವು, ಕರ್ನಾಟಕ ಸರ್ಕಾರ ಬಹಳ ಜನರ ಹೆಸರಲ್ಲಿ ಟ್ರಸ್ಟ್ ಮಾಡಿದೆ, ನಿರಂಜನರ ಹೆಸರು ಮಾಡಲಿಲ್ಲ. ಅನಕ್ರು ಅವ್ರದಿದೆ, ಈ ಪ್ರಗತಿಶೀಲರ ಬಗ್ಗೆನೇ ಹೇಳೋದಾದರೆ, ಈಗ ಅದ್ರ ಬಗ್ಗೆ ಎಲ್ಲ ಅವ್ರು ಹೇಳಿದ್ರಿಂದ ಬಹಳ ಅವಶ್ಯ ಅನಿಸಿದಂತ ಅಂಶಗಳನ್ನು ಸರ್ಕಾರದ ಜೊತೆಗೆ ನಾನು ಬಹಳ 40 ವರ್ಷ ಕೆಲಸ ಮಾಡಿದ್ರಿಂದ ಅವು ಬಹಳ ಮುಖ್ಯ ಹಾಕವು ಇದರಲ್ಲಿ. ಈಗ ಕಂಪ್ಯೂಟರ್ದು ಹೇಳುವಾಗ ಸೋಮೇಶ್ವರ ಅಮೃತೇಶ್ವರ ಮಗ ಅನ್ರಿ ನೀವು, ಹಾ ಅವ್ರಿಗೆ ಹೇಳಿದ ನೀವು ಈಗ ಕನ್ನಡದ ಕಾಲುಗಳು ನೀವು ಅಂತ ಅಂದ್ರೆ ಅದು ಇರಲಿಲ್ಲ ಅಂದ್ರೆ ಕಂಪ್ಯೂಟರ್ ನಾವು ನಡೀಲಿಕ್ಕೆ ಆಗೋದಿಲ್ಲ, ಓಡಕ್ಕಂತೂ ಆಗೋದೇ ಇಲ್ಲ. ಹಂಗೆ ಅವಾಗಿನ ಕಾಲಕ್ಕೆ ಅವರು ಅವ್ರದ್ದೊಂದು ಸಾಹಿತ್ಯದ ಬಗ್ಗೆ ಚರ್ಚೆ ಆಗಬೇಕಂದ್ರೆ ಅವರ ಜೀವನವನ್ನು ನಾವು ತಿಳಿದುಕೊಳ್ಬೇಕು ಅಂತಂದ್ರೆ ಅವರ ಬಗ್ಗೆ ನಾವು ಪ್ರಚಾರ ಮಾಡಬೇಕಂದ್ರೆ ಅವರ ವಿಚಾರಗಳನ್ನು ಟ್ರಸ್ಟ್ ಆಗೋದು ಬಹಳ ಮುಖ್ಯ. ನನ್ನ ಅವಧಿಯೊಳಗೆ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯೊಳಗೆ ನಾನು ಅಂದ್ ಹೇಳ್ಕೊಂತೀನಿ ಅಂತ ದಯವಿಟ್ಟು ಯಾರು ತಿಳ್ಕೊಬಾರ್ದು. ಇಲ್ಲಿ ಬಹಳ ರೆಲೆವೆಂಟ್ ಅಂತ ತಿಳ್ಕೊಂಡು ಅದನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನಷ್ಟೇ. ನನಗಿಂತ ಹೆಚ್ಚಿಗೆ ಕೆಲಸ ಮಾಡಿದವರು ಬಹಳ ಜನ ಇರ್ತಾರೆ, ಆ ಪ್ರಜ್ಞೆ ನನಗಿದೆ. 24 ಇವತ್ತು ಟ್ರಸ್ಟ್ಗಳದವು ಸರ್ಕಾರದ ವತಿಯಿಂದ, ಅದರಾಗ 11-12 ನಾನು ಆಯುಕ್ತ ಮತ್ತು ನಿರ್ದೇಶಕ ಇದ್ದಾಗ ಮಾಡಿದ್ವು ಅದವು. ಕನ್ನಡ ಸಂಸ್ಕೃತಿ ಇಲಾಖೆ ಕೆಂಗಲ್ ಅವ್ರ ಕಾಲದಿಂದ ನಡೆದು ಬಂದೈತಿ, 75 ವರ್ಷ ಅನ್ನೋನ್ ಈಗ ಅದಕ್ಕೆ ಹೆಚ್ಚು ಕಡಿಮೆ. ಆವಾಗಲಿಂದ ಇದ್ದಿದ್ರು ಅರ್ಧ ನಾವಿದ್ದಾಗ ಆಗೈತಿ. ಬಹುಶಃ ಅವಾಗ ಈ ಶತಮಾನೋತ್ಸವ ಬರಲಿಲ್ಲ, ನಾ ಇದ್ದಾಗ ಬಂದಿದ್ರೆ ಖಂಡಿತವಾಗಿ ಅವಾಗ ಮಾಡಬಹುದಾಗಿತ್ತು. ಈಗ ನಾನು ಸರ್ಕಾರಕ್ಕೆ ಈ ಮೂಲಕ ಇಲ್ಲಿ ನಾನು ಕೇಳಿಕೊಳ್ಳೋದೇನಂದ್ರೆ, ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದ್ರೆ, ಇವತ್ತಿನ ಮುಖ್ಯ ಅಂಶ ಇದು ಈ ಒಂದು ಸೆಮಿನಾರ್ದ ಒಂದು ಅಂದ್ರೆ ಸಾಹಿತ್ಯವನ್ನು ಬಿಟ್ಟು ಹೊರಗಡೆದಂದ್ರೆ ನಿರಂಜನವರ ಹೆಸರಲ್ಲೇ ಒಂದು ಟ್ರಸ್ಟ್ ಆಗಲಿ ಸರ್ಕಾರದಲ್ಲಿ, ಹಾಗೂ ಅವರ ಸಮಗ್ರ ಸಾಹಿತ್ಯವನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಹೊರತರುವಂತಾಗಲಿ ತಕ್ಷಣ. ಇವು ಎರಡು ಈ ಸಮ್ಮೇಳನದ ನಿರ್ಣಯಗಳು ಅಂಥೇಳಿ ನೀವು ಮಾಡಿ ಸರ್ಕಾರಕ್ಕೆ ಬರೀಬೇಕು. ಮಾನ್ಯ ಕುಲಪತಿಗಳು, ನಿಮಗೆ ಬಹಳ ಅಭಿರುಚಿ ಐತಿ ಅಲ್ರಿ. ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ಒಬ್ಬ ಎಮ್ಮೆದವ ಬಂದು ಕನ್ನಡಕ್ಕೆ ಕುಂದಿರ್ತಾನೆ ಅಂತ ಹೇಳಿದ್ರೆ ನಾಗಪ್ಪಗೌಡ್ರೆ ನೀವು ಹೇಳಿ ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ನಿಜವಾದ ಸಾಹಿತ್ಯದ ಪ್ರೀತಿ ಅವ್ರಿಗೆ ಐತಿ. ಆದ್ರಿಂದ ಆ ಪ್ರೀತಿ ಅವರು ಇದ್ದಿದ್ದು ಈಗಾಗಲೇ ಒತ್ತಡ ಅವ್ರು ಹೇರಿದ್ದಾರೆ ಮಾತಿನ ಮೂಲಕ, ಅದು ಸರ್ಕಾರಕ್ಕೆ ತಲುಪಲಿ ಅಂತ ಹೇಳಿ ನಾನು ಈ ಹೊತ್ತಿನಲ್ಲಿ ಹೇಳ್ತೇನೆ. ಇನ್ನ ಇಡೀ ಪರಂಪರೆಯ ಬಗ್ಗೆ ನಾವು ಮಾತನಾಡುವಾಗ ಇದೇ ಭಾಗದ ಕಾರಂತರು ನಾವು ಮರೆಯಕಾಗೋದಿಲ್ಲ. ಎಷ್ಟೊಂದು ಕ್ರಾಂತಿಕಾರಿ ವಿಚಾರದವರು ಅವರು ಕಾರಂತರು. ಅವರು ಕೂಡ ಇವರಿಗಿಂತ ಒಂದು 22 ವರ್ಷ ಮೊದಲು ಅವರು, ಇವರು 1924, ಕಾರಂತರು 1902, ಕುವೆಂಪು 1904. ಅಂದ್ರೆ ಒಂದು 20-25 ವರ್ಷ ಮೊದಲಿನ ಜನ ಏನದಲ್ಲ ಕುವೆಂಪು ಕಾರಂತ್. ಕಾರಂತರದು ನೀವು ಪ್ರಗತಿಶೀಲರಿಂದ ತೋಳಿಕ್ಕಿಲ್ಲ, ಆದ್ರೆ ಅವ್ರ ಸಾಹಿತ್ಯದಲ್ಲಿ ಪ್ರಗತಿಶೀಲ ವಿಚಾರಗಳು ಎಷ್ಟದವು? ಬದುಕಿನಲ್ಲಿ ಅವರು ಅದನ್ನು ಮಾಡಿ ನಡೆದು ತೋರಿಸ್ಯಾರ ಅವರು ಕಾರಂತರು ಕೂಡ. ನಾನು ಒಂದು ಕಡೆ ಅವ್ರನ್ನ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಕರೆಸಿದ್ದೆ. ಈಗ 38 ವರ್ಷದಿಂದ ನಾನು ಸಣ್ಣ ಹುಡುಗ ಅವಾಗ, ಅವ್ರದ್ದು ಅವಾಗ ಅಷ್ಟು ಹುಚ್ಚು ಹಿಡಿದು ಬಿಟ್ಟಿತ್ತು ನನಗೆ. ನಮ್ಮ ಮನೆಗೆ 2 ದಿವಸ ಇಟ್ಟುಕೊಂಡಿದ್ದೆ. ಅವಾಗ ಗೊತ್ತಾಯ್ತು ನನಗೆ ಅವರು ನಡೆ ನುಡಿ ಬೇರೆ ಇಲ್ಲ ಇಲ್ಲ. ಕಾರಂತರು ಕೂಡ ಹಂಗೇನೆ, ಅವರು ಇದೇ ಭಾಗದವರು. ಅಂದ್ರೆ ಈ ಭಾಗಕ್ಕೆ ನಿರಂಜನನ್ನು ತರಬೇಕಂದಿರ್ತಾವು. ಬಹುಶಃ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ನೋಡಿ ತಾವು ಹಂಗೆ ಅಂದಿರಬಹುದು. ಆದ್ರೆ ದಕ್ಷಿಣ ಕನ್ನಡ ಸ್ವಾತಂತ್ರ್ಯ ಹೋರಾಟದಲ್ಲಿ, ಏಕೀಕರಣದಲ್ಲಿ, ಸಮಾನತೆಯ ಸಂದೇಶ ಸಾರುವಲ್ಲಿ ಯಾವುದರಲ್ಲಿಯೂ ಎಂದು ಹಿಂದೆ ಉಳಿದಿಲ್ಲ. ಅದು ತಮ್ಗೆ ಗೊತ್ತಿದೆ. ಬಟ್ ನಿಮ್ಮ ನೀವು ಹೇಳ್ಕೋಬಾರ್ದು ಅಂತ ನೀವು ಹಂಗೆ ಅಂದಿರಬೇಕು ನನಗನ್ನಿಸ್ತದೆ. ಕಾಸರಗೋಡಿಂದೇ ಹೇಳೋದಾದರೆ ನಮ್ಮ ಅನೇಕ ಸಾಹಿತಿಗಳು, ಕಲಾವಿದರು ಬೇರೆ ರಾಜ್ಯದಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ, ಇನ್ನು ಕಾಸರಗೋಡು ಬಿಡ್ರಿ ಮಲಯಾಳಂ, ತಮಿಳುನಾಡಿನಲ್ಲಿ ನಮ್ಮ ಸಾಹಿತಿಗಳು, ನಮ್ಮ ಕಲಾವಿದರೇ ಇದ್ದಿದ್ದಾಗಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಪದ್ಮಭೂಷಣಗಳು, ಪದ್ಮವಿಭೂಷಣಗಳು ನಮಗೆ ಬರ್ತಾ ಇದ್ವು. ಅಂತಹ ಶ್ರೇಷ್ಠ ಸಾಹಿತ್ಯ ರತ್ನಗಳಲ್ಲಿ ನಿರಂಜನವರು ಕೂಡ ಒಬ್ರು. ಪರವಾಗಿಲ್ಲ, ಲೇಟ್ ಆಗಿ ಈಗ ಜನ್ಮ ಶತಮಾನೋತ್ಸವನ 2 ವರ್ಷ ತಡವಾಗಿ ಆಚರಿಸ್ತಾ ಇದ್ದೀವಿ. ಅವರ ಇನ್ನಿತರ ಕಾರ್ಯ ಆದಷ್ಟು ಬೇಗ ನಡೀಲಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಂತೀನಿ. ಇನ್ನ ಈ ವೇದಿಕೆ ಹೆಸರು ಡಾಕ್ಟರ್ ವಿವೇಕ ರೈ ಅವ್ರದ್ದು ಇಟ್ಟಿದ್ರಿ. ಬಹಳ ಖುಷಿ ಆಯ್ತು ನನಗೆ. ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಬರುವಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಎಲ್ಲಾ ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಸಹಾಯ ಮಾಡ್ಯಾರ. ನನಗಂತೂ ಕೆಟ್ಟ ಅನುಭವ ಆಗೇ ಇಲ್ಲ ಯಾವ ಸರ್ಕಾರದ ಕೂಡ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರು ಪಕ್ಷದಾಗೂ ಇದ್ದೆ. ಕನ್ನಡದ ಕೆಲಸ ಬಂದಾಗ ಯಾವ ಮುಖ್ಯಮಂತ್ರಿ, ಯಾವ ಮಂತ್ರಿ ಅಡ್ಡ ಹಾಕಿಲ್ಲ. ಸುಮ್ಮನೆ ಕೆಲಸ ಮಾಡಲಿಲ್ಲದವರು, ಕುಣ್ಯಾಕ್ ಬರಲಿಲ್ಲದವ್ರು ಅಟ್ಟು ಸೊಟ್ಟೈತೆ ಅಂತಾರಲ್ಲ, ಆ ಥರ ಮಾತಾಡ್ತಾರ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆವಾಗ ನಾವು ಯೋಜನೆಯನ್ನು ಮಾಡಿಕೊಟ್ಟಾಗ, ಕ್ರಿಯಾ ಯೋಜನೆ ಮಾಡಿಸಿದ್ವಿ. 12 ವಿಶ್ವವಿದ್ಯಾಲಯಗಳಿಗೆ 1 ಕೋಟಿ ಅಂತ ಮಂಜೂರು ಮಾಡಿಸಿದ್ವಿ. ಮಂಜೂರು ಮಾಡಿಸುವಾಗ ಕ್ರಿಯಾ ಯೋಜನೆ ಮಾಡಬೇಕಲ್ಲ. ಬಹಳ ಮಂದಿ ಬರೇ ನಮಗೆ ಆ ಕಟ್ಟಡ ಕಟ್ಟ್ರಿ, ನಮಗೆ ಇಷ್ಟು ಕಂಪ್ಯೂಟರ್ ಬೇಕು, ಎಲ್ಲರೂ ಅದ್ರ ಬಗ್ಗೆ, ಭೌತಿಕ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ರು. 11 ಜನ ಕುಲಪತಿಗಳ ಸಭೆ ಕರೆದಿದ್ದೆ, ನನ್ನ ಅಧ್ಯಕ್ಷತೆ ಒಳಗೆ ಎಲ್ಲರೂ ಬಂದಿದ್ರು. ಗ್ರಾಂಟ್ ಕೊಡ್ತೀವಿ ಅಂದ್ರೆ ಪ್ರೊಫೆಸರ್ ಜವರೇಗೌಡರು ಹೇಳಿದ್ರು, ನಮ್ಗೆ 5 ಲಕ್ಷ ರೂಪಾಯಿ ತರಕ ಹಾಕಿದ್ದಲ್ರಿ ಮನೋ, ನೀವೇನು 1 ಕೋಟಿ ರೂಪಾಯಿ ಕೊಡಕತ್ತಿರಲಿದು, ಅವರು ಸದ್ಭಾವಕ್ಕೆ ಮಾಡ್ಕೊಂತಾರ ಅಂತಾರೆ. ಸರ್ ನೀವಿನ್ನೂ ಅದಿರಿ, ಮಾರ್ಗದರ್ಶನ ಮಾಡ್ರಿ ಅಂತ ಹೇಳಿದ್ದೆ. MM ಕಲಬುರ್ಗಿ ಅವರು ಅದನ್ನೇ ಹೇಳಿದ್ರು ಮಾತು. ಆದ್ರೆ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಂತ ವಿಶ್ವವಿದ್ಯಾಲಯಗಳಲ್ಲಿ, ಪ್ರೊಫೆಸರ್ ಧರ್ಮ ಅವರೇ, ನಿಮ್ಮ ವಿಶ್ವವಿದ್ಯಾಲಯ ಕೂಡ ಇದೆ, ಅದನ್ನ ಬಹಳ ಹೆಮ್ಮೆ ಮತ್ತು ಹರ್ಷದಿಂದ ಹೇಳ್ತೀನಿ. ಆವಾಗ ಪ್ರೊಫೆಸರ್ ಬಿ ಎ ವಿವೇಕ ರೈ ಅವರು ಆ ಸಭೆಗೆ ಬಂದಿದ್ರು. ನಾನು ನನ್ನ ಕುರ್ಚಿ ಬಿಟ್ಟು ಈ ಕಡೆ ಸರಿದು, ಸರ್ ಇಲ್ಲಿ ಕ್ರಿಯಾ ಯೋಜನೆ ಮಾಡುವಂತ ಈ ಒಂದು ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿದ್ದು ನಾನು, ಆದ್ರೆ ನನಗನ್ನಿಸ್ತದೆ ನನಗಿಂತ ಹೆಚ್ಚು ಯೋಗ್ಯತೆ ಉಳ್ಳವರು ಪ್ರೊಫೆಸರ್ ಬಿ ಎ ವಿವೇಕ ರೈ ಅವರು ಅಂತ ಅನಿಸ್ತದೆ. ತಾವು ಅಧ್ಯಕ್ಷತೆಯನ್ನ ಮಾಡಿ ಈ ಸಭೆಯನ್ನ ನಡೆಸಿಕೊಡ್ರಿ, ನಾನು ಅದನ್ನು ಸರ್ಕಾರಕ್ಕೆ ಕಳಿಸಿಕೊಟ್ಟು ಅನುಮೋದನೆ ಮಾಡಿಸ್ತೇನೆ ಅಂತೇಳಿ ನಾ ಪಕ್ಕದ ಚೇರ್ನಾಗ ಕೂತ್ಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಮಾಡೀನಿ. ಇವತ್ತೇನು ಎಲ್ಲಾ ಯೋಜನೆಗಳು ನಡೆದವಲ್ಲ, ಒಟ್ಟು 22 ಕೋಟಿ ಯೋಜನೆ ಅವತ್ತಿನ ಕಾಲಕ್ಕೆ 17 ವರ್ಷಗಳ ಹಿಂದೆ ಅಂಥ ಒಂದು ಯೋಜನೆಯನ್ನು ಮಾಡಿಕೊಟ್ಟಂತ ಬಹಳ ನಮ್ಮ ಹಿರಿಯ ವಿದ್ವಾಂಸರು ಪ್ರೊಫೆಸರ್ ವಿವೇಕ ರೈ ಅವರು, ಅವ್ರನ್ನ ಕೂಡ ನಾ ಇಲ್ಲಿ ನೆನೆಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನ್ನಡ ಉಳಿದಿದ್ದೇ ಇಂಥವರಿಂದ, ಇಂಥ ಪ್ರೊಫೆಸರ್ಗಳ ಕಡೆಯಿಂದ, ಇಂಥ ಆಸಕ್ತ ವಿದ್ಯಾರ್ಥಿಗಳ ಕಡೆಯಿಂದ. ಇನ್ನು 50 ವರ್ಷಕ್ಕೆ ಕನ್ನಡ ಇರ್ತದೆ ಇಲ್ರಿ ಸಂಶಯ ಅಂದ್ರೆ ಈಗ ಸಿದ್ದನಗೌಡರು ಬರೋ ಮುಂದೆ ಹೇಳಿದ್ರು. ಬಟ್ ನನಗೆ ಗೌಡ್ರ ಅದು ನಿಜ, ನೀವು ಹೇಳೋದು ಹೊರತು ಬೀಳ್ತದೆ ಕನ್ನಡಕ್ಕೆ. ಆದ್ರೆ ಕನ್ನಡ ಅವಿನಾಶಿ ಭಾಷೆಯಾಗಿ ಉಳಿಲಿಕ್ಕೆ ಸಾಧ್ಯ ಐತಿ. ಕತ್ತೈನಿ ಮೇಡಮ್, ನೀವು ಅಲ್ಲೇ ಪಡಸಾಲಿ ಒಳಗೆ ಅಡಿಗೆ ಮನೆಯೊಳಗೆ ನಿಮ್ಮ ಅಕ್ತಂಗಿರಗೆಲ್ಲ ಬರಕ್ ಹೇಳ್ಬೇಕು. ಈಗ ನಾವು ಅಡಿಗೆ ಮನೆಗೆ ಹೋಗಿವಿ, ಪಡಸಾಲಿಗೆ ಹೋಗಿವಿ, ಅದು ಬೇರೆ ಪ್ರಶ್ನೆ. ಅಂದ್ರೆ ನಮ್ಮ ಮಕ್ಕಳಲ್ಲಿ ಮಾತಾಡುವಂಗಾಗಲಿ, ಅದು ಉಳಿದೇ ಉಳಿತದೆ ನಮ್ಮ ಜಾನಪದದಿಂದಾಗಿ. ನಮ್ಮ ಪಂಪ, ರನ್ನ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಇವೆಲ್ಲ ಅದಾವಲ್ಲ ನಮ್ಮಲ್ಲಿ, ಅವರೆಲ್ಲರಿಂದಾಗಿ. ಆಧುನಿಕರಲ್ಲಿ ಕುವೆಂಪು, ಕಾರಂತ, ಬೇಂದ್ರೆ ಇಂಥವರೆಲ್ಲ ಅದಾರ, ಭೈರಪ್ಪ ಇವರೆಲ್ಲ ಇಂಥವ್ರು ಇರೋದ್ರಿಂದ ಕನ್ನಡಕ್ಕೆ ಅಷ್ಟೊಂದು ಧಕ್ಕೆ ಆಗೋದಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ನಮ್ಮ ದೇಶದೊಳಗೆ ಆ ತತ್ವಗಳು ಅಡಕಾಗಿಬಿಟ್ಟವು, ನಮ್ಮ ನರನಾಡಿಗಳಲ್ಲಿ ಬಂದ್ಬಿಟ್ಟತಿ. ಸಮಾನತೆ, ಮಾನವೀಯತೆ ನಮ್ಗೆ ಯಾರು ಕಲಿಸಿಕೊಡ್ಬೇಕಾಗಿಲ್ಲ. ಆದರೆ ಕಾಲಕಾಲಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತವು. ಅನುಷ್ಠಾನ ಮಾಡುವಾಗ ಒಬ್ರು ಮುಂದೆ ಹೋಗ್ತಾರ, ಒಬ್ರು ಹಿಂದೆ ಉಳಿತಾರ. ಅದನ್ನ ದ್ವೇಷಕ್ಕಾಗಿ ನಾವು ಉಪಯೋಗ ಮಾಡಬಾರದು ಅಂತ ಹೇಳಿ ನಾನು ಸ್ಪಷ್ಟ ನನ್ನ ನಿಲುವು. ಬೇರೆಯವರು ಏನಾದರೂ ಅನ್ಬೋದು, ಇದಕ್ಕೆ ಅದು ಯಾವ ಬಣ್ಣ ಹಚ್ಚುವ ಅವಶ್ಯಕತೆ ಇಲ್ಲ. ಇದಕ್ಕೆ ಪ್ರತ್ಯೇಕ ಚರ್ಚೆ ಮಾಡೋದಾದ್ರೂ ಕೂಡ ನಾನು ತಯಾರಿರ್ತೇನೆ. ಆದ್ದರಿಂದ ಇವು ನಮ್ಮ ದೇಶದ ವಿಚಾರಗಳು, ಕರ್ನಾಟಕದ ವಿಚಾರಗಳು, ನಮ್ಮ ಸಾಹಿತ್ಯ, ನಮ್ಮ ಕಲೆ, ನಮ್ಮ ಪರಂಪರೆ, ಒಟ್ಟಾರೆಯಾಗಿ ಇದನ್ನೇ, ಅದು ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಯಾವುದೇ ಇರಲಿ, ಕವಿರಾಜ ಮಾರ್ಗ, ನೀವು ಯಾರನ್ನೇ ಕವಿಗಳನ್ನ ತೋರಿ, ಯಾರು ಕವನ ಬರೆದು ಜೈಲಿಗೆ ಹೋದ್ರು ಅನೇಕ ಜನ ಸ್ವಾತಂತ್ರ್ಯದ ಹೊತ್ತಿನಲ್ಲಿ. ಅದು ಸಮಾನತೆಯ ಒಂದು ಕೂಗ, ಅದು ಸ್ವಾತಂತ್ರ್ಯ ಬರಲಿಲ್ಲ ಅಂದ್ರೆ ಸಮಾನತೆ ಇಲ್ಲಿರ್ತತಿ. ಆದ್ದರಿಂದ ಏಕೀಕರಣದೊಳಗೆ ಕಾರ್ನಾಡ ಸದಾಶಿವರಾವ್, ದೇಶಭಕ್ತ ಕಾರ್ನಾಡ ಸದಾಶಿವರಾವ್ ಅಂತ ಓದ್ತಿದ್ವಿ ನಾವು. ಹಂಗೆ ಅನೇಕರನ್ನು ಕೊಟ್ಟಂತಹ ಈ ನಾಡು, ಈ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಂತಲ್ಲ, ನಮ್ಮ ಇಡೀ ನಾಡೇ ಬಹಳ ಕ್ರಿಯಾಶೀಲವಾದಂಥದ್ದು. ಇವತ್ತು ಹೊರಗಿಲ್ಲವರಿಗೆ ಅನ್ನ ಕೊಡುವಂತಹ ದೇಶ ಪ್ರದೇಶ ನಮ್ಮ ಕನ್ನಡ ನಾಡು. ಇದೆಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕ. ನಿರಂಜನರವರು ಕಟ್ಟಿದಂಥ ಉತ್ತಮ ಸಾಹಿತ್ಯ ಐತಲ್ಲ, ವೈಚಾರಿಕ ಸಾಹಿತ್ಯ, ಸಮಾನತೆ ಸಾಹಿತ್ಯ, ಅದು ನಮ್ಮನ್ನು ನಡೆಸಿತು. ಅವರ ನಾಟಕಗಳು, ಅವರ ಕತೆಗಳು, ಕಾದಂಬರಿಗಳು, ಅಂಕಣ ಬರಹಗಳು ಎಲ್ಲವೂ ನಮಗೆ ಮಾರ್ಗದರ್ಶಿಯಾಗಿ ಇವತ್ತು ನಮ್ಮ ಎದುರಿಗವೆ. ಅವುಗಳನ್ನು ಪಾಲಿಸುವ ಹೊಣೆ ನಮ್ಮ ಮುಂದೈತಿ. ಅದನ್ನು ಚೆನ್ನಾಗಿ ನಾವೆಲ್ಲರೂ ಅರಿತುಕೊಂಡು ನುಡಿದಂತೆ ನಡೆಯೋಣ ಅಂತ ಹೇಳಿ ಈ ಹೊತ್ತಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದವರು ಬಹಳ ಚೆನ್ನಾಗಿ ಬಂದ ಕೂಡಲೇ ಅಂದಿವಲ್ರಿ, ಎಷ್ಟು ಶಿಸ್ತು ನೋಡ್ರಿ ಇವ್ರದ್ದು. ಮಂಗಳೂರವ್ರು ಏನು ಮಾತಾಡಿದ್ರು ಕೆಲಸ ಮಾತ್ರ ಬಹಳ ಶಿಸ್ತಿನಿಂದ ಮಾಡ್ತಾರಂತ. ಇವರು ಮಾತಾಡೋ ಹೊತ್ತಿನಾಗ ನಮಗೆ ನಾ ಇದಕ್ಕೆ ಅಂದೆ, ಇದು ಮ್ಯೂಸಿಕಲ್ ಕನ್ನಡ ರೀ ಇವರು ಮಾತಾಡೋದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಎಳೆದು ಎಳೆದು ಕೇಳೋರಿಗೆ ಒಂಥರ ಮಧುರವಾದಂಥ ಭಾಷೆ ಇದು. ಇದು ಮುಂದುವರಿಲಿ, ಈ ಮಾಧುರ್ಯ ನಮ್ಮ ಜೀವನದಲ್ಲಿ, ನಮ್ಮ ದೇಶವನ್ನು ಕಟ್ಟುವಲ್ಲಿ, ರಾಜ್ಯವನ್ನು ಮುನ್ನಡೆಸುವಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸಲಿ ಅಂತ ನಾ ಹೇಳಿ ತಮ್ಮಲ್ಲೇ ಮನವರಿಕೆ ಮಾಡಿಕೊಂಡು, ಯುವಕರಲ್ಲಿ ವಿಶೇಷವಾಗಿ ಈ ಕನ್ನಡ ಈ ವಿಭಾಗವನ್ನು ನೀವು ಇದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಬಳಸಿಕೊರಿ ಅಂತ ಹೇಳಿ ನನ್ನ ಈ ಅವಕಾಶಕ್ಕಾಗಿ ಮತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಶಾಂತ ರೀತಿಯಿಂದ ಕುಳಿತು ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೀನಿ. ನಮಸ್ಕಾರ.
0: ವಿಶ್ವವರಿಗೆ ಮನು ಬಳಿಗಾರ್ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಯಕ್ಷಪ್ರೇಮಿಗಳಿಗೆ ಈ ದಿನದ ಯಕ್ಷಗಾನ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈಗ ತುಳು ಯಕ್ಷಗಾನ ಪ್ರಸಂಗ ಬ್ರಹ್ಮಬೈದಿರ್, ಇದರ ಮೊದಲ ಭಾಗ. ಭಾಗವತರು ದಿನೇಶ ಮಣ್ಣಾಯ, ಮದ್ದಳೆ ಪ್ರಭಾಕರ ಗೋರೆ, ಚೆಂಡೆ ಲಕ್ಷ್ಮೀಶ ಮಣ್ಣಾಯ, ಚಕ್ರತಾಳ ಸತ್ಯಶಂಕರ ಪೆರಡಾಲ, ಶ್ರುತಿ ನಾರಾಯಣ ಮೂಲಡ್ಕ. ಪಾತ್ರವರ್ಗದಲ್ಲಿ ಮಾಯಾನತ್ತ, ಅರುವ ಕೊರಗಪ್ಪ ಶೆಟ್ಟಿ, ಕೋಟಿ ಕೆಎಚ್ ದಾಸಪ್ಪರೈ, ಚೆನ್ನಯ್ಯ ಶಿವರಾಮ ಜೋಗಿ, ಬಬ್ಬರ್ಯ ಸದಾಶಿವ ಕುಲಾಲ್, ಜುಮಾದಿ ಸಂತೋಷಕುಮಾರ ಮಾಣ್ಯ, ಮಾಣಿ ಸಂಜಯ್ ಕುಮಾರ್ ಗೋಣಿಬೀಡು, ಪೊಳಿಬಾರೆ ಮಿಜಾರು ತಿಮ್ಮಪ್ಪ. ಕೇಳಿ ಬ್ರಹ್ಮಬೈದಿರ್ ತುಳು ಯಕ್ಷಗಾನ ಪ್ರಸಂಗದ ಎರಡನೇ ಭಾಗ.

0: ಕೇಳ್ತೀನಿ.
1: ಸುದ್ದೆ
0: ಅವೆಂಜನ
1: ನೀರ್
0: ಅವೇರ್
1: ಪೊಣ್ಣು
0: ಅವೆಂಜನ
1: ಕುಂಟು
0: ನಿಕ್ಕಲೈಕಲ ದಾನ ಸಂಬಂಧ
1: ಉಂಡು
0: ಎಂಚಿನ
1: ಅರ್ಧ ರೆಂಡು
0: ಏರ್
1: ಒಟ್ಟಿಗೆ
0: ಹಾಲು ನಿಕ್
1: ಬಡದಿ ಯಾ ನಾಲೆ ಹಾಕಿದ್ದೀನಿ ನೀರ್ ಕಾಯ್ದಿರ್ತೀನ
0: ಸಂಬಂಧ ಬೊಕ್ಕವು ಈ ನೀರ್ ದಡಿ ವೃತ್ತಿ ಪುಣ್ಯಪ್ಪನಾಗ ಬರ್ತದೆ ಅಲ್ಲಿ ಬೊಬ್ಬೆ ಬಡೊಂದು ಇಪ್ಪನಾಗ ನಿನ್ನ ಕಿಟ ಬತ್ತೀಯ
1: ಅಲ್ಲಿ ಇದೇ ಗೊತ್ತಿದ್ಯನ್ ವಿನಾಯಕ್ ಸುತ್ತ ವೃತ್ತಿ ಪರವಲ್ಲಿ ಖಂಡನಯನ ಯಾನ ಪುನಾಗ ಯಾನ ರಕ್ಷಣೆ ಬರೋರ್ಚ
0: ಕಣ್ಣಿಗೆ ಮಂದಿ ಮಾತನೆಪ್ಪ ಮದುವೆ ಮಾತನೆ
1: ಎಲ್ಲಂಜ್ ಆಯ್ತಾರೆ
0: ಆಯ್ ಬೊಕ್ಕ ಕಂಟನಿ ಐದು ಬೊಕ್ಕ
1: ನಿಚ್ಚೆ
0: ಆತಂಡ
1: ಹ್ಞೂ ನಿಚ್ಚೆ ಆಗಿತ್ತು ಬತ್ತೀನಿ ಕೇಳಿ ಅತ್ತೆ ನಿಚ್ಚೆ ವ್ಯಕ್ತಿ ಅವನುಂಡಾಟಿ ನಿಶ್ಚಯ ಹೊಸ ಹೊಸ ಕ್ರಮ ಮದುವೆ ಅವಳು ನಿಶ್ಚಯ ಮಾಡ್ಬೋದು
0: ಯುವ ಜಾತಿ ಜಾತಿ ನಿಖಲ ಜಾತಿ ಇಂದುವ ನಿಶ್ಚಯ ಸುದೇವರ್ ಇದ್ಕೊಂಡ್
1: ಹೊಸತ್ ಹೊಸತ್ ಶುರು ಮಾಡ್ಬೋದು ವಿನಾಯಕ್ ಪೂರ ಪರತ್ರೆ ಹೋದನ್ ಏರಿಯ ಬಕ್ಕಡೆ
2: ಖರ್ಚು ಕೊಡ್ದು ಕಡಪುರ್ಲ
1: ಅದೆಲ್ಲ ಖರ್ಚು ಉಂಡು
3: ಸರಿ ಸಮ ಮಾನ ಕಾತರೆ.

ಸಂಬಂಧದ ಬಾವೆ ಅಂದ್ರೆ ಆಂಡಲ ಮಲ್ಪೇರ ಬಲ್ಲಿ ನಂಜನ ಕೆಲಸ ಮಲ್ಪನಾಗ ಬೊಬ್ಬೆ ಪಾಡಿನ ಸತ್ಯ ಎನ್ನ ಬೊಬ್ಬೆನ ಕೇಂದ್ರದ ಪಾರು ಬತ್ತಾರೆ ರಕ್ಷಣೆ ಮಲ್ತಾರೆ ಪುಣ್ಯಾತ್ಮೀಯ ಇರಿ ಈರಿನ ತೂದಾನಾಗ ಈರಿ ಏರಿ ಈರಿನ ಸಂಗತಿನ ಕೇಂದ್ರ ನೋಡೋಣ ಆಶಯ ಇಂಕಾ ಒಂದುಂಡು ಆಯ್ನ ಅವರ ಕೇಳಂದಿಲ್ಲ ಈರಿನ ಊರು ಈರಿನ ಪುದಾರೆ ದಹಿಂಚ ಬತ್ತಾರೆ ತೀರ್ಪಾವಲಿ.

0: ಅಲ್ಲಿದ ಪುಣ್ಯಾಂಡಲ ನಿಂಜ ಭರೋಸರ ಕಲ್ತಜಾಂಡಲ ಎಡ್ಡೆ ಒಂಜಿ ರೀತಿದ ನಡತೆ ನಿಕ್ ಗೊತ್ತುಂಡು ನಿಂಕ ಅರ್ಥ ಅಂಡ್ ಆಯ್ನ ಬುಡಪಾದು ಯಾನ್ ಎನ್ನತಿ ಉಂತ ನಿಪುನಗ ಉಪಕಾರ ಮಲ್ತನ ಎಂಕ್ ಉಪಕಾರ ಸ್ಮರಣೆ ಮಲ್ತ ಎನ್ನ ಪರಿಚಯ ಕೇಂಡ ಕಲ್ಲದಡ್ಡ ಅಂದ್ ಮಾಯರತ್ತೆ ಎನ್ನ ಪುದ ಅನ್ನಂದ್ ಮದ್ಮೆದ ಲಾತ ಎಂಕ್ ಇಂಜ ತಿರುಗು ಒಂದು ಬತ್ತೆ ನಿನ್ನ ಪುತ್ರ ಬಂಡ
1: ಮಾಣಿ ಬಾಲೆ ಅಂದ್ರೆ
0: ನೆಕ್ ಮದ್ಮೆ ಆತ
1: ಈಜ್ಜಿ
0: ಈ ಲೋಕಡು ಭಾರಿ ಮಲ್ಲ ನೀ ತಾಪತ್ರ ಹೋಯ್ತಲ್ಲ ಒಂದು ತಮೇರಿ ಎಂದು ಏರಿಗಳ ಬೋಡ
1: ಅಂದ್ ಎಂಕೇನ್ ಅಪ್ಪೆ ಬಿಟ್ಟು ನಮಗೆ ಏರ್ಲ ಇಜ್ಜಿ
0: ಅವೇ ತೊಂದರೆ ಆಯ್ನಿ ಆಣ ಒಂಜಿ ತಮೇರಿ ನಿಕ್ಕಿ ಮೇಲೆಕಂದ್ರೆ ನಂಜಿ ಚಪಡಾಸ ನರಮ್ಮನಿ ಬತ್ತದ ಇಂಚ ಮಾತ ಮಲ್ಪೇರೆ ಇಜ್ಜ ಬುಡ್ಕ ಆ ಬೇಲೇನ ನಿನ್ನ ಫಲೇನ ನಿನ್ನ ಅಮ್ಮೆನ ಮಲ್ಪೊಡಿತ್ತು ಮಲ್ತಿಜೇರು ನಾನು ಅಂಡಲ್ಲ ಈ ಎಡ್ಡೆ ಪೊರ್ಲದ ಪೊಣ್ಣು ನಿಕ್ಕ ತುಲ ಕುಂಟ ಅರ್ದರೆ ಗೊತ್ತಿಜ್ಜಿ ಇಲ್ಲಿ ತಡ್ರೆ ಗೊತ್ತಿಜ್ಜಿ ದಯೆಂದು ಕೆಂಡ ಪೊರ್ಲಿತ್ತು ನಲ್ಪ ಆಕರ್ಷಣೆ ಸರಿ ತಿಗೆ ಇತ್ತು ನಲ್ಪ ಕೆಲಿಂಜಿ ಬರ್ಪುನ ಸ್ವಾಭಾವಿಕ
1: ಅಂಜಾದು
0: ಮಂಡೆ ವೆಚ್ಚ ಮಲ್ಪೊಡ್ಚಿ ಈ ಮನಸ್ಸು ಮಲ್ಪಂಡ ಮತ್ತೆ ನಿಮ್ಗೆ ಮನಸ್ಸು ಇತ್ತಂಡ ಯಾನ್ ನಾನೇ ಮದ್ಮೆ
1: ಅಯ್ಯೋ ದೇವರೇ ದೇವೇರೇ ಮಲ್ಲೆ ನನ್ಪನೆ ನೆಕ್ಕಿ ಈ ಅಭಿಪ್ರಾಯ ಯಾನೇ ಬರೋಣಿತ್ತೆ ಅಂಡ ಪೊಣ್ಣಾಯ್ನಾಲ್ ಪನ್ಪುನ ಆತ ಸರಿಯಿಂದ ಆಪುಂಡಿ ಪನಿಯಲ್ಲ ಆಪುಂಡಿ ದೇವರ ಈರ ಬಾಯ್ಲಿ ಪನ್ಪಾಯ್ನಂದು ಯಾನ ಆಲೋಚನೆ ಮಲ್ತಂಡೆ ಆಂಡ ಒಂದು ಸಂಗತಿ ಮದುವೆಗೆ ಈರ್ನ ಒಪ್ಪಿಗೆ ಉಂಡು ಎನ್ನೆಲ್ಲ ಒಪ್ಪಿಗೆ ಉಂಡು ಅಂಡ ನಮ್ಮ ಹಿರಿಯಕ್ಕ ಒಪ್ಪಿಗೆ ಬಿಡತ್ತ ಉಪ್ಪುನೇ ಎನ್ನ ಜೀವನ ಎನ್ನ ಅಪ್ಪೆ ಮಾತ್ರ ದುರೋಗ ವೈದ್ಯ ತಿರುಗಿ ಎಣ್ದು ಪರಿ
2: ಇದು ಯಾನ ಮಾತ್ರ ಗುರ್ತದೆ ಸಂಬಂಧದೇ ಪೊರ್ಲಿ ಜದ ಏರ ಬರ್ದೇಶಿ ಆಯ್ಕೊಳ್ಳ
1: ಆಯ್ತಾ ಅಂದ್ರೆ

ಸಮಾಜವಾದಿ ದಾಗಿನ ಚಿತ್ತನ ತಪ್ಪು ಎಂಕ ಮಲ್ತ ಅನ್ಯಾಯ ಮಲ್ತ ಯಾನಿಕದಾನ ಎಲ್ಲ ತಪ್ಪು ಮಲ್ತೇಜಿ ಏರಾ ಮಲ್ತನ ದೋಸೋಗ ಎಂಕ ಈ ಕೊರನ ಶಿಕ್ಷೆ ಇಜ್ಜಿ ನಾನು ಇನ್ನ ಬಿಡದಿ ಜೋಕರನ್ನು ಮಾತ ಕಳೆಯೋಣ ಬೇಕು ಯಾನಿ ಪ್ರಪಂಚ ದಾಯಿ ಹೊರಿಯೋಡು ಬದುಕುಜಿ ಬದುಕುಜಿ.

0: ಯಾನು ನಿಕ್ಕಲೇನು ಪೂ ನೀರು ಪಾಡ್ದು ದಿನವನ್ನ ನಮ್ಮನ್ನು ಬತ್ತೆ
1: ನಿಕ್ಕಲ್ಪದೇ ಈತು ಬಿತ್ತು ಬತ್ತ ಆಕಾಶೋಡಿ ಈ ಪ್ರೇತ ರೂಪಾತ್ ಮಾತು ದಯ ಬತ್ತ
0: ಯಾನು ಕಲ್ಲದಡ್ಡ ಅನ್ಪಣೆ ಊರ್ದಾಯಿ ಮಾಯನತ್ತೆ ನಿನ್ನ ಪುದಾರು
2: ಮಾಯನತ್ತಿ
0: ಅಂದ್ರೆ ಅಂಡ ದಾನ ಮಲ್ಪುನಿ ಪಲ್ಲೆ ಏನ್ ಕೊಂಚ ಅನ್ಯಾಯ ಆದ್ಕೊಂಡು ನಿನ್ನ ಸಂಸಾರ ಪೂರ ನಿಲ್ವಂ ಸಾಧುಕೊಂಡು
2: ಅನ್ಯಾಯ ಅನ್ಯಾಯ
0: ಜುಮಾದಿಡ್ದ ಅನ್ಯಾಯ ಆಂಡ್
2: ಜುಮಾದಿಡ್ದ
0: ಏರ ಮಲ್ತನ ತಪ್ಪುಗು ಎಂಕ ಶಿಕ್ಷಕರಿಯ ಜುಮಾದಿ ಎನ್ನ ಬಡಿದಿನ ಮಾಯ ಮಲ್ತೆ ಎನ್ನ ಬಾಲಿನ ಮಾಯ ಮಲ್ತೆ ಎಂಕ ಕತ್ತಿಜ್ಜಂದ ಲೆಕ್ಕ ಮಲ್ತೆ ವೈರಾಗ್ಯಡು ಕಲ್ಲಿಗೆ ಮಂಡೆನ ಹಾಕದು ಯಾನ್ ಈ ಪ್ರೇತ ಸ್ವರೂಪಡು ನಿಖಿಲನ್ನು ನಾಡೊಂದು ಬತ್ತದೆ ಎಂಕ ಆಯ್ನ ತಪ್ಪುಗು ನಿಕುಲು ಪಿರಿ ಕೊರಡು ಆ ಜುಮಾದಿಗೆ ಸರಿಯಾದ ಶಿಕ್ಷೆ ನಿಕುಲು ಕೊರಡು ಒಂದು ನಂಬುದು ಬೈದೆ
2: ನಮ್ಮೊಂದು ಬತ್ತನಂಚಿನ ನಮ್ಮ ಭಕ್ತಿ
1: ಸರಿ
2: ಇಂಬು ಕೊರಡೇನೋ ನಮ್ಮ ಕರ್ತವ್ಯ
1: ಸರಿ
2: ಅತ್ತ
1: ಅಪಗಾಂಡ ಆಯನ ಇಂಚಿನೇ ಬುಡುಪುರತ್ತಿ ಆಯ ಗಜ್ಜಿ ಎಡ್ಡ ಸ್ಥಾನ ಸಿಕ್ಕಲೇಕ ಎಂಕೆಲ್ಲ ಯೋಗ್ಯತೆ ನಿನ್ನ ಮಿತ್ತ
2: ಸ್ಥಾನ ನಿಕ್ಕು ಕೊರ್ಪ ನಮ್ಮನೆ ನಮ್ಮನಂಚಿನ ಮಾಯನ ತಾಯಿ ಮಿತ್ತ ಸ್ಥಾನ ಒದಗಿಸದಾಂಡ್
1: ಸರಿ
2: ಆಯ ಪೋಪುನಡೆ ಪೋದಾಂಡ್ ಆಂಡ ನಮ್ಮ ಮೇಲೆ ಅಂಜು ಒರಿದು ಅನ್ಯಾಯ ಅಪಿನ ಸಂಸಾರ ಗುಂದುಕೊಂಡೆ ಆ ಅನ್ಯಾಯ ಖಂಡಿಸೋಡೇನು ನಮ್ಮ ಕರ್ತವ್ಯ ಅಲ್ಲ ಅಂದ್ ಅನ್ಯಾಯ ಆತನೇ ಹೇಳಿದೆ
1: ಜುಮಾದಿ
2: ಅತ್ತ
1: ಅನ್ನ

0: ಯಾನು ಮಲ್ತಂತಿನ ತಪ್ಪನ ತಿದ್ದರ ಬತ್ತಿ ನಾಕುಳು ಯಾನು ತಪ್ಪು ಮಲ್ತೀಜಿ ಎರಡ ತಪ್ಪು ಮಲ್ಪಾಯಿ ನಾಕುಳು ತಾಯಿಂದ ಕೇಂಡ ತುಳುನಾಡು ಅವೇತೋ ದೈವಳುಳ್ಳ ಅಕ್ಲೆ ಅಕ್ಲೆ ನಾಯಿನಂಚಿನ ಸ್ಥಾನಮಾನ ಉಂಡು ವಾ ದೈವ ಮಿತ್ತು ವಾ ದೈವ ತಿರ್ತು ಪಂಪಿನ ಭೇದ ಭಾವ ಇಜ್ಜಿ ನಿಕ್ಲೆನ ಕುಲಟ್ಟು ಪುಟ್ಟಿನ ದಾನೆ ಮಲ್ತೇರು ಗೊತ್ತುಂಡ ಬಿರುವೇರು ನಾಯಿನಂಚಿನ ನಿಕ್ಲೆನೆ ನಂಬೆರ ಸುರು ಮಲ್ತೇರು ಏನನ್ನ ಕಡೆಗಣಿಸಾಯರು ಏನನ್ನ ಕಡೆಗಣಿಸಾಯಿನಂಚಿನ ಅಕ್ಲೆಗೆ ಸರಿಯಾದ ಶಿಕ್ಷಣ ಕೊರತೆ ಇಂದು ಎಲ್ಲ ಸರಿಯಾದ ಬೇಲೆ ನಿನಗೆ ಕೇಂದ್ರ ಭಕ್ತ ಜಾಗ್ರತೆ
1: ಪಾತ್ರಕ್ಕೆ ಅವಕಾಶ ಉಂಟು ನನಗೆ
0: ತಾನೆ
1: ಅಯ್ಯ ಯಜಮಾನ.

0: ಹೇಳಿದ್ದಾರೆ.
1: ಜಾತಿದ ಭೂತ ನೀನು ಪೀಡಿಸ ಒಂದುಂಡು ಬಡದಿತ್ತ ಅರ್ಥ ಅಂಡ್
0: ಅವು ನಿಕ್ಲೆ ನಕ್ಲು ಮಾತಾಡಿ
1: ಪಾತರ ಪಾತರಗಳ ಬಿರುವೇರು ಮಾತಾಡಲ ನಿಕ್ಲೇ ನಂಬಂದು ವೆಂಕ್ಲೇ ಎದುರುಬಂಡದಿಲ್ಲ. ಈ ಪಾತರ ಸರಿಯತ್ತು ಎಂಕ್ಲೇ ನಂಬುನಾಗ್ಲಿ ಪ್ರತಿಯೊಂದು ದೈವ ದೇವರನ್ನ ನಂಬಂದು ಬಂಡು ವಿಚಾರಣೆ ಎಂಕ್ಲು ತೆರೆಯೋದನಾಗ್ಲಿ ಬಹುಶಃ ಎಂಕ್ಲೇನ ನಂಬುನವೇ ನಿಗ್ಲೆಗೆ ಈ ರೀತಿ ಮತ್ಸರ ಬರೆಯ ಕಾರಣ ಅಂಡ್ ಬಂದ್ಬಿಡಿ ನಾನಿತ್ತೆ ಅರ್ಥ ಮಾಡ್ತೇನೆ.
0: ಅಕುಲ ಅಂತ ಮಲ್ತೇರ್ ನಾಡ ಪ್ರಪಂಚದ ಇಂಚ ನಡ ಬೇರೆ ಸಾಧ್ಯತೆ ಉಂಟು ಅವೇನು ಅರ್ಥ ಮಾಡ್ತೇನೆ.
1: ಮೋದಿ ಅವು ಎಂಚನೆ ಪಡಿ ಕರಿದು ಹೋಗಿದ ವಿಚಾರಣೆ ನನ್ನ ಪಾತ್ರ ನೋಡಿ ಎಂಕ್ಲ ಪಾತ್ರಗೂ ಬೆಲೆ ಬರೆದು ಆ ಸಖಿ ಜೀವದಿಂದ ಆತ್ಮದಿಂದ ಕಡೆಗೆ ಬಿಟ್ಟೊಂದತ್ತ ಆ ಮಾಣಿ ಆಲೆಗೆ ಪಿರ ಜೀವ ಬರಡು ಆ ಬಾಲೆಗೆ ಪಿರ ಜೀವ ಬರಡು ಆ ಸಂಸಾರ ಒರಿಪಡು ಮುಂದಿನ ಸಾಧ್ಯ ಸಾಧ್ಯ
0: ನಮ್ಮ ದೇವರು ಮತ್ತೆಲ್ಲ ಸಾಧ್ಯ ಎಂಕ್ಲ ಶಕ್ತರ ಅಶಕ್ತರ ಪ್ರಾಮುಖ್ಯ ಎಂಕ್ಲ ಭಕ್ತರು ಉದ್ಧಾರ ಮಲ್ಪರೆ ಎಂಕ್ಲನ್ನು ಎಂದಿನ ಎಂಕ್ಲನ್ನು ಎಂದಿನ ಉದ್ಧಾರ ಮಲ್ಪನೆ ಮಾಡೋದು ಸರ್ವ ಪ್ರಯತ್ನ ಮಲ್ಪ.

ಕಂಡಳು ಆಸಿರಿ ದೇವಿಯೇ ಕಣ್ಣಿಗೆ ಕಂಡಳು ಅರಿಯಲಾರದೆ ಮನಸ್ಸು ತೂಗಿದೆ ಸನಿಹ ಸೇ.

Radio Sodom 107.8 FM. Radio Sarang 107.8 FM.

0: Radio Sada 107.8 FM. ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲ

0: ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
2: ಕೈಯ ಮೇಲೆ ಕೈಯನಿಟ್ಟು ಭಾಷೆ ಕೊಟ್ಟೆ ನೀನು, ಕೈಯ ಮೇಲೆ ಕೈಯನಿಟ್ಟು ಭಾಷೆ ಕೊಟ್ಟೆ ನೀನು. ಕೈ ಸೋಕಿದ ಕ್ಷಣದಿಂದಲೇ, ಕೈ ಸೋಕಿದ ಕ್ಷಣದಿಂದಲೇ ವಶವಾದೆನು ನಾನು. ಕೈಯ ಮೇಲೆ ಕೈಯನಿಟ್ಟು

ಎಂದು ಅರಿಯೇನು ಮುಗಿಸುತ್ತಿದೆ ತಿಲ್ಲಾನವು ಕೈಯ ಮೇಲೆ ಕೈಯರಿಟ್ಟು ಭಾಷೆ ಕೊಟ್ಟೆ ನೀನು ಕೈಯ ಮೇಲೆ ಕೈಯರಿಟ್ಟು ಭಾಷೆ ಕೊಟ್ಟೆ ನೀನು.

lanu yadaya hosa sudaya nuta yadaya hosa sudaya nuta anudinavu nelavenu kayya mele kayya nittu bhashe kotte ninu kayya mele kayya nittu bhashe kotte ninu kai sokida kshanadindale kai sokida kshanadindale vashavadeinu nanu ಕೈಯ ಮೇಲೆ ಕೈಯರಿಟ್ಟು ಭಾಷೆ ಕೊಟ್ಟೆ ನೀನು ಕೈಯ ಮೇಲೆ ಕೈಯರಿಟ್ಟು ಭಾಷೆ ಕೊಟ್ಟೆ ನೀನು.

0: ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಅಶ್ವಿನಿ ಕೋಡಿಬೈಲು ಇವರ ರಚನೆಯ, ರಾಘವೇಂದ್ರ ಬಿ ಜಾಡಿ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಬಂಧಿ ಏಕಾದೆ ಮನವೇ

ಮುಂದಿನ ಹಾಡು ವಿ ಆನಂದ್ ಅವರ ರಚನೆಯ, ನಾಗೇಂದ್ರನಾಥ್ ಇವರ ಸಂಗೀತ ನಿರ್ದೇಶನದ, ಸಿ ಅಶ್ವಥ್ ಇವರ ಗಾಯನದ ಕತ್ತಲಲ್ಲಿ ಬೆತ್ತಲಾದ ಚಂದ್ರಮಾ.

ಮುಂದಿನ ಗೀತೆ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆಯ, ಮೈಸೂರು ಅನಂತಸ್ವಾಮಿ ಇವರ ಸಂಗೀತ ನಿರ್ದೇಶನದ, ಅಪೂರ್ವ ಶ್ರೀಧರ್ ಇವರು ಹಾಡಿರುವ ಅತ್ತಿತ್ತ ನೋಡದಿರು.

ஏ கத்ரினா கத்ரினா.

ನಮಸ್ಕಾರ, ನಾನು ಭೋಜಿರಂಜ ಮಂಜೂರು. ಈಗ ಕೇಳಲ್ಲದೆ ಸಮುದಾಯ ಬಾನುಲಿ ಸಾರಂಗ್ ನೃತ್ಯ ಪಾಯಿಂಟ್ ಎಂದು ರಂಗರಂಗದ ಬದುಕು.

ಒಂಚೂರು ಇಂಚಿಗೆ ಶ್ಯಾಮ್ ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲ್ನಾಥ್ ಪಾತ್ರವೃಂದಲ್ಲೇ 107.8 FM ಸಾರಂಗ್ ನಿಖಿಲ್ ಮಾತಾಡ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು ಯಾಪಲ ಪ್ರೀತಿ ಉಪ್ಪಡು.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೇರ್ನು ಈಗಲೂ ಕೇಳೋಂದಿಲ್ಲಾರಿ 107.8 FM. ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.

நாட்டக ஆபொன்று எஞ்சன பொன்னன் பரவன்.

0: ಆತ್ಮೀಯರೇ, ಇದೀಗ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡುವುದಕ್ಕೆ ಹಿರಿಯರಾದಂತಹ, ಕೃಷಿಯಲ್ಲಿ ಅದ್ಭುತವಾದಂತಹ ಸಾಧನೆಯನ್ನ ತಮ್ಮ ಜೀವಮಾನವಿಡೀ ಮೆರೆಯುತ್ತಾ ಬಂದಂತಹ ಶ್ರೀ ವರ್ತೂರು ನಾರಾಯಣ ರೆಡ್ಡಿಯವರು ಬಂದಿದ್ದಾರೆ. ಕೃಷಿ ನಮ್ಮ ನಾಡಿನ ಅತ್ಯಂತ ಅನಿವಾರ್ಯವಾದಂತಹ ಒಂದು ಕರ್ಮ. ನಾವೆಲ್ಲ ಕೃಷಿಕರಾಗಿದ್ದೇವೆ, ಕೃಷಿಯ ಹಿನ್ನೆಲೆಯಲ್ಲಿ ಬದುಕ್ತಾ ಇದ್ದೇವೆ. ಹೀಗಾಗಿ ಕೃಷಿಯಲ್ಲಿ ಹೊಸತನದ ಕುರಿತಾಗಿ ಇವತ್ತು ನಮ್ಮ ಜೊತೆ ಮಾತನಾಡಬೇಕು ಅಂತ ನಾವು ಕೇಳಿಕೊಂಡಾಗ ಅವರು ಬಂದಿದ್ದಾರೆ. ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳುವುದಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾರಾಯಣ ರೆಡ್ಡಿ ಅವರು ಲಕ್ಷ್ಮಯ್ಯ ರೆಡ್ಡಿ ಮತ್ತು ಎಲ್ಲಮ್ಮ ದಂಪತಿಗಳ ಮಗನಾಗಿ 18 ಸೆಪ್ಟೆಂಬರ್ 1935 ಬೆಂಗಳೂರಿನ ಸೋರೆಹುಣಸೆ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದರು. 1954 ಎಸ್ಎಸ್ಎಲ್ಸಿ ಶಿಕ್ಷಣವನ್ನು ಪಡೆದು ನಂತರ ಆರ್ಥಿಕ ಸಂಕಷ್ಟದ ಕಾರಣದಿಂದ ಆರಂಭದಲ್ಲಿ ಸುಮಾರು 18 ತಿಂಗಳುಗಳ ಕಾಲ ಹೋಟೆಲ್ ಒಂದರಲ್ಲಿ ಕಾರ್ಮಿಕರಾಗಿ ದುಡಿದಂಥವರು. ಮುಂದೆ ಖಾಸಗಿ ಸರಕು ಲಾರಿ ಸಂಸ್ಥೆಯಲ್ಲಿ ಜವಾನರಾಗಿ ದುಡಿದವರು. ಮುಂದೆ ಬ್ರಾಂಚ್ ಮ್ಯಾನೇಜರ್ ಆಗಿ ಅಲ್ಲಿ ಭರ್ತಿಯನ್ನ ಪಡೆದರು. ಶಿವಮೊಗ್ಗ, ಮುಂಬೈ, ಬೆಂಗಳೂರಿನಲ್ಲಿ ದುಡಿದು ತಮ್ಮ ಸಂಪಾದನೆಯ ಹಣದಿಂದ ಪುನಃ ಸ್ವಗ್ರಾಮಕ್ಕೆ ಹಿಂದಿರುಗಿದಂಥವರು ಶ್ರೀಯುತರು. ಅಷ್ಟೇ ಅಲ್ಲದೆ ಸುಮಾರು 4.5 ಎಕರೆಗಳಷ್ಟು ಜಮೀನನ್ನು ಖರೀದಿಸಿ ಈ ಮಣ್ಣಿನ ಸೊಗಡಾದಂತಹ ಕೃಷಿಯ ಹಿನ್ನೆಲೆಯಲ್ಲಿ ತಮ್ಮ ಜೀವನವನ್ನು ಪುನಃ ಪ್ರತಿಷ್ಠಾಪನೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಶೀಲರಾದವರು, ಕಾರ್ಯತತ್ಪರರಾದವರು. ಇದರಲ್ಲಿ ಮುಂದುವರೆದಾಗ ಕಷ್ಟ ನಷ್ಟ ಎಲ್ಲ ಅನಿವಾರ್ಯ ಎನ್ನುವುದನ್ನು ಶ್ರೀಯುತರ ಜೀವನದಲ್ಲಿ ಅವರು ಅನುಭವಿಸಿಯೂ ಅದನ್ನು ಮುಂದುವರೆಸಿಕೊಂಡು ಬಂದಿದ್ದಕ್ಕೆ ಇವತ್ತು ಅವರ ಜೀವನದ ಸಾಧನೆ ನಮಗೆ ಅನೇಕ ವಿಧವಾದ ಸಾಕ್ಷ್ಯವನ್ನು ಒದಗಿಸಿಕೊಡುತ್ತದೆ. 1973 ಅವಧಿಯಲ್ಲಿ ರಾಸಾಯನಿಕಗಳನ್ನು ಬಳಸಿ ಕೃಷಿಯಲ್ಲಿ ಅಪಾರ ನಷ್ಟವನ್ನು ಅನುಭವಿಸುತ್ತಾರೆ. ಆ ನಂತರದಲ್ಲಿ ಕೆಲವೇ ವರ್ಷದಲ್ಲಿ ಸಾವಯವ ಕೃಷಿಯನ್ನ ಪ್ರಾರಂಭಿಸುತ್ತಾರೆ, ಅದರಲ್ಲಿ ಅಷ್ಟೇ ಲಾಭ ಗಳಿಸುತ್ತಾರೆ. 1990 ವೇಳೆಗೆ ಅವರು ಪ್ರಗತಿಪರ ರೈತ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಅದರ ಕಾರಣದಿಂದ ಮುಂದೆ ಅನೇಕ ಅಂತಾರಾಷ್ಟ್ರೀಯ ಸಭೆ ಸಮಾರಂಭಗಳಲ್ಲಿ, ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತಹ ಸೆಮಿನಾರ್ಗಳಲ್ಲಿ, ಕಾರ್ಯಾಗಾರಗಳಲ್ಲಿ ಅವರು ಭಾಗವಹಿಸುತ್ತಾರೆ. 2 ಬಾರಿ ನೆದರ್ಲ್ಯಾಂಡ್ನಲ್ಲಿ ಅವರು ವಿಶೇಷವಾದಂತಹ ಕೃಷಿಗೆ ಸಂಬಂಧಪಟ್ಟ ತಮ್ಮ ಉಪನ್ಯಾಸವನ್ನು ನೀಡಿದ್ದಾರೆ. 1992 ಜರ್ಮನಿಯಲ್ಲಿ ನಡೆದ ಸಮ್ಮೇಳನ, ಅದೇ ರೀತಿಯಲ್ಲಿ 2001 ಫ್ರಾನ್ಸ್, 2002 ಬ್ರೆಜಿಲ್, 2014 ರಷ್ಯಾ, ಹೀಗೆ ಅನೇಕ ಅಂತಾರಾಷ್ಟೀಯ ಮಟ್ಟದ ಕೃಷಿ ಸಮ್ಮೇಳನಗಳಲ್ಲಿ ಭಾಗವಹಿಸಿ ಕೃಷಿಯ ಕುರಿತಾದಂತಹ ಗೌರವವನ್ನು ಅವರು ತಮ್ಮದೇ ಆದ ರೀತಿಯಲ್ಲಿ ಮಂಡಿಸಿರುವಂತಹವರು. ಕಳೆದ 30 ವರ್ಷಗಳಿಂದ ಸಾವಯವ ಕೃಷಿಯಲ್ಲಿ ನಾಡಿನಾದ್ಯಂತ ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ಗುರುತಿಸಿಕೊಂಡಿದ್ದಾರೆ. ಎಲ್ಲೇ ಆ ವಿಧವಾದ ಕಾರ್ಯಕ್ರಮ ನಡೆದರೂ ಕೂಡ ಅವರಲ್ಲಿ ಇರುವುದು ಅನಿವಾರ್ಯ ಎನ್ನುವಷ್ಟರ ಮಟ್ಟಿಗೆ ಅವರು ಅದರ ಮಹತ್ವವನ್ನು ಜಗತ್ತಿಗೆ, ನಾಡಿಗೆ ತೋರಿಸಿಕೊಂಡವರು. ಅಷ್ಟೇ ಅಲ್ಲದೆ ತಮ್ಮ ಸ್ವಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಯೋಜನೆಯೊಂದಿಗೆ ಸಹಯೋಗವನ್ನು ಹೊಂದಿ ಮಕ್ಕಳಿಗಾಗಿ 3 ದಿನಗಳ ವಿಶೇಷ ಕೃಷಿಗೆ ಸಂಬಂಧಪಟ್ಟ ಕಾರ್ಯಾಗಾರವನ್ನು ನಡೆಸಿಕೊಟ್ಟು ಮುಂದಿನ ತಲೆಮಾರಿಗೆ ಕೃಷಿಯನ್ನು ಹೇಗೆ ದಾಟಿಸಬೇಕು ಎನ್ನುವುದನ್ನು ಕೂಡ ನಮಗೆ ಅವರು ಮಾರ್ಗದರ್ಶನ ಮಾಡಿರುವಂತಹವರು. 1978 ಕರ್ನಾಟಕ ರಾಜ್ಯದಿಂದ ಅತ್ಯುತ್ತಮ ರಾಗಿ ಬೆಳೆಗಾರ ಎನ್ನುವ ಪ್ರಶಸ್ತಿ, 1994 ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಂದ ಪರಿಸರವಾದಿ ಪ್ರಶಸ್ತಿ, 1994 ಸಹಜ ಕೃಷಿ ತಂತ್ರಜ್ಞಾನ ಅಳವಡಿಸಿಕೊಂಡಿರುವಂತಹ ಕಾರಣದಿಂದ ಉತ್ತಮ ಕೃಷಿಕ ಪ್ರಶಸ್ತಿ, 1994 ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, 2004 ಇದಕ್ಕೆಲ್ಲ ಪುಟವಿಟ್ಟಂತೆ, ಕಳಶವಿಟ್ಟಂತೆ ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ ಗಳಿಸಿ ನಾಡೋಜ ವರ್ತೂರ ನಾರಾಯಣ ರೆಡ್ಡಿ ಅವರಾಗಿ ಇದೀಗ ನಮ್ಮ ಜೊತೆಯಲ್ಲಿ ಅವರಿದ್ದಾರೆ. ಕೃಷಿ ಮತ್ತು ಹೊಸತನದ ಹುಡುಕಾಟ ಎನ್ನುವಂತಹ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಬೇಕು ಅಂತ ಎಲ್ಲರ ಪರವಾಗಿ ಅತ್ಯಂತ ಕಳಕಳಿಯಿಂದ ವಿನಮ್ರನಾಗಿ ಕೇಳಿಕೊಳ್ತಾ ಇದ್ದೆ.
1: ಅತಿಥಿ ಬಂಧುಗಳೇ, ಒಬ್ಬ ಮೇಧಾವಿಗಳೊಂದು ಮಾತು ಹೇಳಿದ್ದಾರೆ, ಜೀವನದಲ್ಲಿ ಸ್ವಲ್ಪ ಹೊತ್ತು ಸುಖವಾಗಿರ್ಬೇಕಾದ್ರೆ ಕುಡಿತ, ಸ್ವಲ್ಪ ವರ್ಷಗಳು ನೆಮ್ಮದಿಯಾಗಿರ್ಬೇಕಾದ್ರೆ ಮದುವೆ, ಜೀವನ ಪರ್ಯಂತ ಸುಖವಾಗಿರ್ಬೇಕಾದ್ರೆ ತೋಟಗಾರಿಕೆ ಅಥವಾ ವ್ಯವಸಾಯ ಅಂತ. ನೀವೇನು ಅಂದ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ಈ ಜಾಗತೀಕರಣದ ನಂತರ, ಅಂದರೆ 1994 ನಂತರ ಕೃಷಿ ಇರೋದ್ರಲ್ಲಿ ಕನಿಷ್ಠವಾದ ಉದ್ಯೋಗ ಅಂತ ಆಗಿದೆ. ಆದರೆ ನನಗೆ ನಂಬಿಕೆ ಇದೆ, ಇನ್ನು 4-5 ವರ್ಷದಲ್ಲಿ 2019 ಮತ್ತೆ ಕೃಷಿ ತನ್ನ ವೈಭವ, ಕೃಷಿಕರ ವೈಭವ ಜೀವನ, ಗೌರವಯುತವಾದ ಜೀವನ ಮತ್ತೆ ಶುರುವಾಗಲಿಕ್ಕೆ ಹತ್ತಿರದಲ್ಲಿದೆ. ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ತೇನೆ, ಇಲ್ಲಿ ತುಂಬ ವಯಸ್ಸಾದವರಿದ್ದಾರೆ, ನೀವು ಜೀವನದಲ್ಲಿ ಏನಾದರೂ ಸಿಕ್ಕಬೇಕಾದ್ರೆ 1/2 ಎಕರೆ ಆದರೂ ಇಲ್ಲಾದರೂ ಜಮೀನು ಇಟ್ಟುಕೊಂಡು ನಿಮ್ಮ ಕಳೆಗಾಲದಲ್ಲಿ ನೆಮ್ಮದಿ ಕಾಣಬೇಕು ಅಂದರೆ 1-4 ಮರ ಗಿಡ ನೆಟ್ಕೊಂಡು ದನ ಸಾಕೊಂಡು ಇದ್ರೆ ನಿಮ್ಗೆ ಯಾವ ಯೋಚನೆಯೂ ಇರೋದಿಲ್ಲ. ನಿಮ್ಮಷ್ಟು ಕೋಟಿಗಟ್ಟಲೆ ದುಡ್ಡಿರ್ಬೋದು, ದೊಡ್ಡ ದೊಡ್ಡ ಬಂಗ್ಲೆಗಳಿರ್ಬೋದು, ಅದು ಖಂಡಿತ ನೆಮ್ಮದಿ ಕೊಡೋದಿಲ್ಲ. ನನಗೆ ಗೊತ್ತಿದ್ದಾರೆ ಸ್ನೇಹಿತರು, ತುಂಬ ಶ್ರೀಮಂತರು ಗೊತ್ತಿದ್ದಾರೆ ನನಗೆ. ಅವ್ರು ಎಷ್ಟು ನೋವಲ್ಲಿದ್ದಾರೆ ಅಂದರೆ ಅವ್ರನ್ನ ಮನೆಗೆ ಬಂದಾಗ ಹೇಳ್ತಾರೆ, ರೆಡ್ಡಿ ಅವರು ನೀವು ಯಾವಾಗಲೂ ಆಡಳ್ಕೊಂಡು ಇಷ್ಟು ಖುಷಿಯಾಗಿರ್ತೀರಲ್ಲ, ಕಾರಣ ಏನಂದ್ರೆ ನನಗೆ ಯೋಚನೆ ಅನ್ನೋದೇ ಇಲ್ಲ. ಅಂದರೆ ಜೀವನ ಸರಳ, ಸರಳ ಜೀವನ ಯಾರಿಗಿರ್ತದೋ ಸಮಾಜದಲ್ಲಿ ಸಮಸ್ಯೆ ಇರೋದಿಲ್ಲ ಅಂತ ನನ್ನ ನಂಬಿಕೆ, ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದ ಪದ್ಧತಿ. ಇನ್ನು ಕೃಷಿಗೆ ಬರೋದಾದರೆ ಈ ದೇಶಕ್ಕೆ, ಭಾರತ ದೇಶ ವಿಶ್ವಗುರು, 17ನೇ ಶತಮಾನದ ಕೊನೆವರೆಗೂ ಇಡೀ ಪ್ರಪಂಚದ ಅರ್ಥ ವ್ಯವಸ್ಥೆಯಲ್ಲಿ ನಮ್ಮ ಪಾಲುಗಾರಿಕೆ ಕೊಡುಗೆ ಎಷ್ಟಿತ್ತು ಅಂದರೆ 27%. 2ನೇದು ಚೈನಾದವರು 20, ಚೈನಾದವರು ಈಗ 17ರಲ್ಲಿದ್ದಾರೆ, ನಾವು 9ರಲ್ಲಿದ್ದೇವೆ. ಅಂದರೆ ಕಾರಣ ಅವಹೇಳನ, ದುಡ್ಡೇ ದೊಡ್ಡಪ್ಪ ಆಯಿತು, ದುಡ್ಡಿನ ಬಗ್ಗೆ ಹೋದ್ವಿ, ನೆಮ್ಮದಿ ಕಳ್ಕೊಂಡ್ವಿ, ಉತ್ತಮ ಆರೋಗ್ಯ ಕಳ್ಕೊಂಡ್ವಿ. 80 ವರ್ಷ ನಾನಿನ್ನೂ ಡಾಕ್ಟರ್ ಹತ್ರ ಹೋಗಿಲ್ಲ, ಇಂಜೆಕ್ಷನ್ ತಗೊಂಡಿಲ್ಲ. ಕಾರಣ ಏನಂದರೆ ನನ್ನ ಬೆವಸುರಿಸಿ ದುಡಿಯೋ ಜೀವನ. ನಾನು ಇಷ್ಟವರೆಗೆ ಮೊನ್ನೆವರೆಗೂ ನಾನು ಹುಡುಗ ಅಂತ ಮಾತಾಡಿದ್ರು, ನಮ್ಮ ಮನೆಯವ್ರ ಮನೆ ಎಚ್ಚರಿಸಿದ್ರು, ನಿಮ್ಮ ಮೊಮ್ಮಕ್ಕಳಿಗೆ ಓದೆ ಮಾಡ್ತಿದ್ದೀರಾ, ಇನ್ಮೇಲೆ ಏನಾದರೂ ಮುದುಕ ಅಂತ ಸುಮ್ಮನೆ ಇರಿ ಅಂತ. ನಾನು ಮೊನ್ನೆವರೆಗೂ 2-3 ವರ್ಷದವರೆಗೂ ಹುಡುಗ ಅಂತಲೇ ಮಾತಾಡ್ತಿದ್ದೆ. ನಮ್ಮ ಮನೆಯವರು ಎಚ್ಚರಿಸಿದ್ರು, ಮೊಮ್ಮಕ್ಕಳಿಗೆ ಮದುವೆ ಮಾಡ್ತಿದ್ದೀರಾ, ಸ್ವಲ್ಪ ಹುಷಾರಾಗಿ ಮಾತಾಡಿ, ಯಾರಾದರೂ ನಗುತ್ತಾರೆ ನಿಮ್ಮನ್ನು ಅಂತ. ನನಗಿನ್ನೂ ಅಷ್ಟು ಅವಲೋಕೆ ಇದೆ, ನಾನಿನ್ನೂ 40 ವರ್ಷ ಬದುಕೋ ಆಸೆ ಇದೆ, ಬದುಕುತ್ತೀನಿ ಅನ್ನೋ ಧೈರ್ಯನೇ ಇದೆ. ಅದ್ರ ಮೇಲೆ ಭಗವಂತನ ಇಚ್ಛೆ, ನಿಮ್ಮ ಪ್ರೀತಿ. ಇದು ಹೇಗೆ ಹೇಳ್ತೀನಿ ಅಂದರೆ, ದುಡಿತಾ ಇಲ್ಲದ ಜೀವನ ಬರಲು, ಅದು ಹೇಗೆ ಒತ್ತುಕಳೀತಾರೋ ಗೊತ್ತಿಲ್ಲ. ಅಂದರೆ ಹೊಲದಲ್ಲೇ ದುಡಿಯೋದು ಅಂತಲ್ಲ, ಅವರವ್ರ ವೃತ್ತಿಯಲ್ಲಿ ಯಾರು ಗೌರವಿಸ್ತಾರೋ ಅವ್ರಿಗೆ ಯಶಸ್ಸು ಖಂಡಿತ ಇದೆ. ಹೇಳಿದ್ರಲ್ಲ, ನಾನು ಹೋಟೆಲ್ ಲೋಟ ತಳಿತಿದ್ದು ಹುಡುಗ, 7 ರೂಪಾಯಿ ಸಂಬಳ ತಗೊಂಡು, ಈಗ ನನ್ನ ಶ್ರೀಮಂತಿಕೆ ಎಷ್ಟಿದೆ ಅಂದರೆ ನೀವು ಯಾರು ನಂಬೋದಿಲ್ಲ, ಹೇಳಿದ್ರೆ ನಂಬಲಿಕ್ಕಿಲ್ಲ. 150 ಕೋಟಿಯಷ್ಟು ಜಮೀನಿದೆ ನನಗೆ. ಅದು ನಾನು ಯಾಕೆ ಅಂದರೆ ಅದೆಲ್ಲ ವ್ಯವಸಾಯದಲ್ಲಿ ಸಂಪಾದನೆ ಮಾಡಿದ್ದಲ್ಲ, ನಾನು ಆ ಕಾಲದಲ್ಲಿ 45,000 ರೂಪಾಯಿ ಜಮೀನು ತಗೊಂಡಿದ್ದೆ. ಅದೇನು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಬೆಲೆ ಆಕಾಶಕ್ಕೆ ಹೋಗ್ಬಿಟ್ಟಿದೆ. ನನಗೆ ಇಷ್ಟರಲ್ಲೇ 2-3 ವರ್ಷದಲ್ಲಿ 150 ಕೋಟಿ ರೂಪಾಯಿ ಬರ್ಬೋದು. ನಾನು ಕೋಟಿ ಬಗ್ಗೆ ಮಾತಾಡ್ತಿಲ್ಲ, ಆದರೆ ನಾವು ದುಡ್ಡು ಗಳಿಸ್ಲಿಕ್ಕೆ ಹೋಗಿ ನಮ್ಮ ತನಾನ ಕಳ್ಕೊಂಡ್ವಿ, ಆರೋಗ್ಯ ಕಳ್ಕೊಂಡ್ವಿ, ನೆಮ್ಮದಿ ಕಳ್ಕೊಂಡ್ವಿ. ಅದರಿಂದ ನೀವು ಯಾವುದೇ ವೃತ್ತಿ ಮಾಡಿ ಅದರಲ್ಲಿ ತೊಡಗಿಸ್ಕೊಳ್ಳಿ, ಅದನ್ನು ಪ್ರೀತಿಸಿ ಗೌರವಿಸಿ, ಅದ್ರ ಬಗ್ಗೆ ರಾತ್ರಿ ಹಗಲು ಲೆಕ್ಕಾಚಾರ ಮಾಡಿದ್ರೆ ಏಳಿಗೆ ತುಂಬ ಸುಲಭ. ನಾನು ತುಂಬ ಜನ ಹೊಗಳ್ತಾರೆ, ಅಬ್ಬ ಏನು ಸಾಧನೆ ಮಾಡಿದ್ರೆ, ನಾನೇನು ಮಾಡಿದ್ದಿಲ್ಲ. ನಿಜವಾಗ್ಲೂ ಜೀವನ ಒಂದು ನೇರವಾದ ದಾರಿಯಲ್ಲಿ ಹೋಗಬೇಕು, ಗೌರವಯುತವಾಗಿ ಬಾಳಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ದುಡಿದೆ. ಅದು ದುಡ್ಡು ಒಳ್ಳೇದಕ್ಕೆ ಬರ್ತಿದೆಯೋ ಕೆಟ್ಟದಕ್ಕೆ ಬರ್ತಿದೆಯೋ ಗೊತ್ತಿಲ್ಲ, ಅಂತೂ ಕೆಟ್ಟದಾಗೋದಿಲ್ಲ ಅಂತ ನನಗೆ ನಂಬಿಕೆ ಇದೆ. ನಾನು ಕೊಟ್ಟರೆ ಅಲ್ವ ಅವ್ರು ಖರ್ಚು ಮಾಡೋದು, ಇನ್ನೊಂದು 100 ಎಕರೆ ಜಮೀನು ತಗೊಂಡು ಕಾಡು ಬೆಳೆಸಿ ಬಿಟ್ಬಿಟ್ರೆ ಅವ್ರು ಏನು ಮಾಡ್ತಾರೆ ಮಕ್ಕಳು? ನನ್ನ ದುಡ್ಡು ಅವ್ರಿಗೂ ಜೀವನಕ್ಕೇನೋ ಅಷ್ಟು ಕೊಡೋದು. ಇನ್ನು ಕೃಷಿಗೆ ಬಂದರೆ ಈ ದೇಶಕ್ಕೆ ರಾಸಾಯನಿಕ ಗೊಬ್ಬರಗಳು ಬೇಕಾಗಿರಲಿಲ್ಲ, ಕೀಟನಾಶಕಗಳು. ಬ್ರಿಟಿಷರು ಅಮೆರಿಕದಿಂದ ತುಂಬ ಕಡಿಮೆ ಬೆಲೆಯಲ್ಲಿ, ಗುಲಾಮರು ದುಡಿಯುತ್ತಿದ್ರು, ಫಲವತ್ತಾದ ಕಾಡು ಕಡದ ಭೂಮಿ ಇತ್ತು, ಅತಿ ಕಡಿಮೆ ಬೆಲೆಯಲ್ಲಿ ಬ್ರಿಟನ್ಗೆ ಹತ್ತಿ ಮತ್ತೆ ಹೊಗೆ ಸೊಪ್ಪು ಕೊಡ್ತಿದ್ರು. ಅಲ್ಲಿ ಗುಲಾಮಗಿರಿ ಹೋಯಿತು, ಕಾಡುಗಳು ಬರಿದಾಗಿ ಭೂಮಿ ಬರಡಾಯಿತು. ಆವಾಗ ಅವರು ರಾಸಾಯನಿಕ ಗೊಬ್ಬರಗಳ ಮತ್ತೆ ಯಂತ್ರಗಳ ವ್ಯವಸಾಯದಿಂದಾಗಿ ಆಹಾರ ಕೊರತೆ, ಇದು ಹೊಗೆ ಸೊಪ್ಪು ಹರಳೆ ಬೆಲೆ ಜಾಸ್ತಿ ಮಾಡಿದ್ರು ಅಂತ ಬ್ರಿಟಿಷರಿಗೆ ಹಂಗಂಡು ನಮ್ಮೇಲೆ ಬಿತ್ತು. ಅವ್ರಿಗೂ ವಸಾಹತು, ನಾವು ನಮ್ಮ ಮೇಲೆ ಹೊತ್ತಡ ಹೇರಿದ್ದು ಒಂದೇ ಅಲ್ಲ, ನಮಗೆ ಕಲಿಸಬಾರದ ಅಭ್ಯಾಸಗಳೆಲ್ಲ ಕಲಿಸಿದ್ರು. ಈ ದೇಶಕ್ಕೆ ಕೈ ಬೇಕಾಗಿತ್ತ, ಕೋಟ್ ಬೇಕಾಗಿತ್ತ? ನನ್ನದಕ್ಕೆ ಇರೋದೇ ಇಲ್ಲ, ದಯವಿಟ್ಟು ಯಾರಾದ್ರೂ ಕೋಟ್ ಶೂಟ್ನಾರು ಬೈಕೋಬೇಡಿ, ಕಾಲೇಜ್ ಜೊತೆಯಲ್ಲಿ ಹೋಗ್ಬೇಕಾ ಏನೋ ಗೊತ್ತಿಲ್ಲ. ಆದರೆ ಬೇಡದಿದ್ದ ಅಭ್ಯಾಸಗಳು, ಶೂಟ್, ಸಾಕು, ಟ್ರೈ, ಕೋಟು, ಬೆವರು ಕಿತ್ಕೊಳ್ಳೋ ದೇಶದಲ್ಲಿ ಕಾಲರ್ ಕಟ್ಟಿಕೊಂಡು ಕಪ್ಪು ಕೋಟ್ ಹಾಕೊಂಡು ಜಗ್ ಜಗ್ ಕೆಲಸ ಮಾಡಬೇಕಾದ್ರೆ ಅವ್ರು ಏನು ಶಾಪನೋ ನನಗೆ ಗೊತ್ತಿಲ್ಲ. ಕೋಟೆ ಹಾಕ್ಬೇಕಾಗಿತ್ತು, ಒಂದು ಬಿಳಿ ಕೋಟು ಹಾಕಿ ಮಾಡ್ಬೋದಾಗಿತ್ತು. ಆ ಕಪ್ಪು ಕೋಟು ಬ್ರಿಟಿಷರು ಕೊಟ್ಟಿದ್ದು ಉಡುಗೆರೆ ಇನ್ನೂ ಬಿಟ್ಟಿಲ್ಲ ನಾವು. ಹಾಗಾಗಿ ಅಭ್ಯಾಸಗಳು ಕಲಿಸಿದ್ರು, ಸಾಯಂಕಾಲ ಗುಂಡು ತುಂಡು ಇನ್ನೂ ಏನೇನೋ ಕಲಿಸಿಕೊಟ್ರು, ದುಡ್ಡು ಜಾಸ್ತಿ ಬೇಕಾಯಿತು. ಆಗ ನಮ್ಮ ರೈತರು ದುಡ್ಡೇ ದೊಡ್ಡಪ್ಪ ಅಂತಾಗಿ ಹೊಗೆ ಸೊಪ್ಪು ಹರಳೆ ಬೆಳೀಲಿಕ್ಕೆ ಹೋದ್ರು. ಆತ್ಮಹತ್ಯೆ ಇಲ್ಲಿಂದ ಶುರುವಾಗಿದ್ದು, ರೈತರ ಆತ್ಮಹತ್ಯೆ ಶುರುವಾಗಿದ್ದು ಎಲ್ಲಿಂದ? ಆಂಧ್ರದ ಕಂಬಮ್ಮು ಹೊರಂಗಲ್ಲಿಂದ. ಅವ್ರು ಸುಖವಾಗಿದ್ರು, ಸಾಮೆ ಆರ್ಕಾಯಿನ ಹಣ ಬೆಳ್ಕೊಂಡು ತೃಣಧಾನ್ಯಗಳು ತಿಂದುಕೊಂಡು ಹಾಡು ಹೇಳ್ಕೊಂಡು ಕುಣಿತಾ ಯುದ್ಧ ಉತ್ಸವ ಆಚರಿಸ್ತಿದ್ರು ಕಾಕತೀಯ ಮಹಾರಾಜರ ಸಂಪ್ರದಾಯದಲ್ಲಿ. ಅವ್ರಿಗೆಲ್ಲ ಹಾಳು ಮಾಡಿದ್ದು ಈ ಹೊಗೆ ಸೊಪ್ಪು, ಆಮೇಲೆ ಹರಳೆ ಬೆಳೆ ಅಲ್ಲಿಂದ ಶುರುವಾದದ್ದು. ಈಗ ದೇಶವ್ಯಾಪ್ತಿ ಅಂಟಿಕೊಂಡಿದೆ. ಸರ್ಕಾರ ಇದಕ್ಕೆ ಉತ್ತೇಜನ ಕೊಡ್ತಿದ್ದಾರೆ ಏನೋ ನನಗೆ ಗೊತ್ತಿಲ್ಲ. ಸತ್ತವ್ರಿಗೆಲ್ಲ ದುಡ್ಡು ಕೊಡ್ತೀವಿ ಅಂತ, ಯಾರು ಗಂಡ ಹೆಂಡ ಜಗಳ ಮಾಡ್ಕೊಂಡು ಅವ್ರಿಗೂ ದುಡ್ಡು ಸಿಗ್ತಾ ಇದೆ. ಆ ಸರ್ಟಿಫಿಕೇಟ್ ಬೇಕಾದ್ರೆ 5 ಲಕ್ಷ ಮಾಡಿದ್ರೆ 1 ಲಕ್ಷ ಖರ್ಚು ಮಾಡಿದ್ರೆ ಸರ್ಟಿಫಿಕೇಟ್ ಎಲ್ಲ ಸಿಗ್ತದೆ. ಇದೆಲ್ಲ ಷಡ್ಯಂತ್ರಗಳು. ವ್ಯವಸಾಯ ಒಂದು ಹಲಸಿನ ಮರ, ಒಂದು ಹಲಸಿನ ಮರ ನನ್ನ ಸ್ನೇಹಿತರ ಮನೆಯಲ್ಲಿ ತೊಳೆ ತಿಂದು ಸಸಿ ಮಾಡಿ ನೆಟ್ಟಿದ್ದು 12,000 ರೂಪಾಯಿ ಕೊಟ್ಟಿದ್ದೆ ನಾನು ಈ ವರ್ಷ. ಒಂದು ಸಿರಿಸಿದೆ ನಮ್ಮ ನಾಗೇಶ್ ಹೆಗ್ಡೆ ಅವ್ರ ತಂದೆಯವ್ರ ಮನೆಗೆ, ಅವ್ರ ಉಪನ್ಯಾಸಕ್ಕೆ ಹೋದಾಗ ಒಂದು ಮಿಡಿ ಮಾವಿನಕಾಯಿ ಕೊಟ್ಟರು, ಅನಂತ ಭಟ್ನ ಅಪ್ಪೆ ಮಿಡಿ ಸಸಿ. ಅದು ನೆಟ್ಟೆ ನನಗೆ ಗೊತ್ತಿರಲಿಲ್ಲ ಅದ್ರ ಮಹತ್ವ. ಒಂದು 6 ವರ್ಷದ ಮೇಲೆ ಕಾಯಿ ಬಿಟ್ಟು ಯಾರೋ ಹೇಳಿದ್ರಿ ಇದು ತುಂಬಾ ಉತ್ತಮವಾದ ಮಿಡಿ ಮಾವಿನಕಾಯಿ, 200 ರೂಪಾಯಿ ಬೆಲೆ ಇದೆ ಅಂತ. ಹೋದ ವರ್ಷ 80 ಕೆಜಿ 16,000 ರೂಪಾಯಿ ಕೊಟ್ಟಿದ್ದೆ ಒಂದು ಮಾವಿನ ಸಸಿ. ಅದು ಏನೂ ಖರ್ಚು ಮಾಡಲಿಲ್ಲ. ಅವ್ರು ಕೊಟ್ಟರು, ನಾನು ಬಿಸಾಡದೆ ತಗೊಂಡೋಗಿ ನೆಟ್ಟು ಬೆಳೆಸಿದೆ ಅಷ್ಟೇ. ಅದನ್ನು ನೋಡಿ ಈ ಸಾರಿ 30 ಸಸಿ ನಾನು ಮಾಡಿದ್ದೇನೆ ಅದರಿಂದಲೇ ತೆಗೆದು. ವ್ಯವಸಾಯ ಒಂದು ಚಿನ್ನದ ಗಣಿ. ಅದು ಯಾವಾಗ ಚಿನ್ನದ ಗಣಿ ಆಗ್ತದೆ? ಅದೇ ನನ್ನ ಮನೆ ದೇವರು, ಅದೇ ನನ್ನ ಧರ್ಮ, ಅದೇ ನನ್ನ ವೃತ್ತಿ ಅಂತ ಗೌರವಿಸಿದಾಗ ಕೈ ಕೊಡ್ತದೆ. ದನಕರುಗಳಿಲ್ಲದ ವ್ಯವಸಾಯ ಹುಳೋದಕ್ಕೆ ಎತ್ತುಗಳು ಬೇಕಾಗಿಲ್ಲ, ಟ್ರ್ಯಾಕ್ಟರ್ ಬಂತು. ಟ್ರ್ಯಾಕ್ಟರ್ ಭೂಮಿನ ಎಷ್ಟು ಹಾಳು ಮಾಡುತ್ತಿದೆ ಅಂದರೆ 10 ದಿವಸ ಮಾತಾಡಬಲ್ಲೆ ನಾನು ಈ ದೇಶದ ಇಡೀ ಪ್ರಪಂಚದ ದೊಡ್ಡ ಕೃಷಿ ವಿಜ್ಞಾನಿಗಳ ಬಗ್ಗೆ, ಅದು ಮಾಡ್ತಿರೋ ಹಾನಿ ಬಗ್ಗೆ. ಆದರೆ ಯಾರು ಕೇಳೋರಿದ್ದಾರೆ? ನೇಗಲಿಂದೆ ಕಾಲ್ನಡಿಗೆಯಲ್ಲಿ ನಡೆದಿದ್ರೆ ಗೊತ್ತಾಗ್ತಿತ್ತು ನನ್ನ ಮಣ್ಣಿನ ರಚನೆ ಹೇಗಿದೆ, ನನ್ನ ಮಣ್ಣಿನ ಸ್ಥಿತಿ ಹೇಗಿದೆ ಅಂತ. ಬರಿಗಾಲದಲ್ಲಿ ನೇಗಲಿಂದೆ ಹೋಗಿದ್ರೆ ಗೊತ್ತಾಗ್ತಿತ್ತು. ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡು ಅದಕ್ಕೊಂದು ಕೆಟ್ಟ ಕೆಟ್ಟ ಸಂಗೀತದ ಧ್ವನಿ ಇಟ್ಟುಕೊಂಡು ಟ್ರ್ಯಾಕ್ಟರ್ ಓಡಿಸ್ತಿದ್ರೆ ಅವನಿಗೆ ಏನು ಗೊತ್ತಾಗ್ತದೆ? ಟ್ರ್ಯಾಕ್ಟರ್ ಹೊಡೆದ್ರೆ ಭೂಮಿಯನ್ನು ಹಾಳು ಮಾಡಿತ್ತು. ಇದನ್ನು ನೋಡಬೇಕಾದ್ರೆ ನೀವು ಪಂಜಾಬ್ ಹೋಗಬೇಕು. ಆ 4 ಟನ್ನಿನ ಒಂದು ಭೂತ ದೇವದ ಕಾಲದಲ್ಲಿ ನಮ್ಮ ಭೂಮಿ ಮೇಲೆ ಓಡಾಡ್ತಿದ್ರೆ ಅದು ಗಟ್ಟಿ ಆಗ್ತದೋ ಮೆತ್ತಗೆ ಆಗ್ತದೋ ನೀವು ಯೋಚನೆ ಮಾಡಬೇಕು. ರೆಹುಳುಗಳು ಆಯ್ತು. ಒಂದು ಇಡೀ ಮಣ್ಣಲ್ಲಿ ಇಡೀ ಜಗತ್ತಿನ ಜನಸಂಖ್ಯೆಗಿಂತ ಹೆಚ್ಚಿಗೆ ಸಂಖ್ಯೆ ಸೂಕ್ಷ್ಮ ಜೀವಿಗಳು ಇರಬೇಕು ಒಂದು ಇಡೀ ಮಣ್ಣಲ್ಲಿ. ಒಂದು ಗ್ರಾಮ್ ಮಣ್ಣಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜೀವಿಗಳು ಇರಬೇಕಾಗಿತ್ತು. ವಿಷ ಹಾಕಿ ಅದನ್ನು ಕೊಂದ್ವಿ. ಎರೆಹುಳುಗಳು ನೋಡಬೇಕಾದ್ರೆ ಕಾಡಿಗೆ ಹೋಗಬೇಕಾಯಿತು. ಆಮೇಲೆ ನಮ್ಮ ಭೂಮಿ ಸಮತಟ್ಟು ಮಾಡಲಿಕ್ಕೆ ಮೇಲ್ಮಣ್ಣನ್ನು ಕಳ್ಕೊಂಡ್ವಿ. ಒಂದು ಅಡಿ ಇಳಿಜಾರು ಭೂಮಿಯಲ್ಲಿ 1 ವರ್ಷಕ್ಕೆ 10 ಟನ್ ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ. 5 ಅಡಿ ಇಳಿಜಾರು ಭೂಮಿ ಇದ್ರೆ 80 ಟನ್ ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ. 15 ಅಡಿ ಇಳಿಜಾರಿದ್ರೆ ನಿಮ್ಮ ಭೂಮಿಯಲ್ಲಿ 100 ಅಡಿ 15 ಅಡಿ ಸ್ಲೋಪ್ ಇದ್ರೆ 220 ಟನ್ ಮಣ್ಣು ಕೊಚ್ಕೊಂಡು ಹೋಗ್ತದೆ. ಇದಕ್ಕೆ ಗೋಡೆ ಕಟ್ಟೋದು ಬಿಟ್ಟು, ಬದು ಕಟ್ಟೋದು ಬಿಟ್ಟು, ಮೇಲ್ಮಣ್ಣನ್ನು ತೆಗೆದು ಡೌಸರ್ ಹಾಕಿ 5 ಅಡಿ ಮಣ್ಣನ್ನು ಕಡಿದು 3 ಅಡಿ ಕೆಳಗಡೆ ಮುಚ್ಚಿದಾಗ 50 ವರ್ಷ ಬರಡು ಭೂಮಿ ಆಗಿರ್ತದೆ. ಇದು ವ್ಯವಸಾಯ ಅಂತ ಹೇಳ್ತಾರೆ ಕೃಷಿ ವಿಶ್ವವಿದ್ಯಾನಿಲಯಗಳು ನನ್ನ ಅನುಭವದಲ್ಲಿ. ಯಾಕಂದ್ರೆ ನಾನು ರಾಜನೀತಿ ತಜ್ಞನೂ ಅಲ್ಲ, ಈ ಆರ್ಥಿಕ ನೀತಿನೂ ನನಗೆ ಗೊತ್ತಿಲ್ಲ. ನನ್ನ 40 ವರ್ಷದ ತಪಸ್ಸಲ್ಲಿ ನಾನು ಕೊಂಡುಕೊಂಡ ಸತ್ಯ
2: ಕೃಷಿ ವಿಶ್ವವಿದ್ಯಾನಿಲಯಗಳು, ನಾನು ಯಾರು ಮುಂದೆ ಬೇಕಾದರೂ ಇಡೀ ವಿಶ್ವಸಂಸ್ಥೆ ಮುಂದಗಡೆ ಬೇಕಾದರೂ ವಿನಮ್ರವಾಗಿ ಅವರ ತಾಂತ್ರಿಕತೆಯಲ್ಲೇ ಅವರ ಸಮಾಧಾನ ಒಪ್ಪಿಸ್ತೇನೆ. ಒಂದೊಂದು ಕೃಷಿ ವಿಜ್ಞಾನದಲ್ಲಿ ಇರೋದು ಬಿಟ್ಟರೆ ಅವರು ಮಾಡಿದ ಎಲ್ಲಾನು ರೈತರನ್ನ ಹಾಳು ಮಾಡಲಿಕ್ಕೆ, ಕೈಗಾರಿಕೆಗಳನ್ನು ಏಳಿಗೆ ಮಾಡಲಿಕ್ಕೆ. ಕೈಗಾರಿಕೆಗಳಾಗಿ ಕೃಷಿ ವಿಶ್ವವಿದ್ಯಾನಿಲಯಗಳ ರೈತರಿಗಾಗಿನ ಆಹಾರೋತ್ಪಾದನೆಗಾಗಿಯೋ ನನಗೆ ಗೊತ್ತಿಲ್ಲ. ಇದನ್ನು ತಿದ್ದುಕೊಳ್ಳೋವರೆಗೂ ನಾವು ಸರಿಯಾಗಿಲ್ಲ, ಅವರು ತಿದ್ದುಕೊಳ್ಳೋದು ಇಲ್ಲ. ಯಾಕಂದರೆ 5 ವರ್ಷಕ್ಕೊಂದು ಎಲೆಕ್ಷನ್ನು, ಅದರಲ್ಲಿ ಮಧ್ಯಂತರ ಎಲೆಕ್ಷನ್ಗಳು, ಅಗಾಧವಾದ ದುಡ್ಡು ಬೇಕು. ಅದಕ್ಕೆ ಈ ವ್ಯವಸ್ಥೆ ಮುಂದುವರೆದುಕೊಂಡು ಹೋಗ್ತಾನೆ ಇದೆ. ಇದು ನಿಲ್ಲಬೇಕಾದ್ರೆ ನಾವು ರೈತರಾದವ್ರ ಬದುಕು ನಮ್ಮದು, ನಮಗೊಂದು ಜವಾಬ್ದಾರಿ ಇದೆ. ಈ ದೇಶಕ್ಕೆ ಅನ್ನ ಕೊಡೋ ಜವಾಬ್ದಾರಿ ಯಾರಿಗಿದೆಯೋ ಇಲ್ಲಾಗುತ್ತೆ, ನಮಗಿದೆ. ನಮ್ಮ ಮುಂದಿನ ಸಂತತಿಯ ಜಮೀನನ್ನು ನಾವು ಎರವಲಾಗಿ ಪಡೆದಿದ್ದೀವಿ. ಮೊದಲೊಂದು ಮಾತಿತ್ತು, ತಂದೆ ತಾಯಿಗಳಿಂದ ಉಡುಗೊರೆಯಾಗಿ ಬಂತು ಜಮೀನು ಅಂತ. ಇಲ್ಲ, ಇನ್ನು ಅದು ಬದಲಾಗಬೇಕು. ನಮ್ಮ ಮೊಮ್ಮಕ್ಕಳಿಂದ ಸಾಲ ಪಡೆದಿರೋ ಜಮೀನು ಬಡ್ಡಿ ಸಮೇತ ವಾಪಸ್ ಕೊಡಬೇಕು, ಅಂದರೆ ಉತ್ತಮ ಸ್ಥಿತಿಯಲ್ಲಿ ಕೊಡಬೇಕು. ಈ ಬದಲಾಗಬೇಕು. ಈ ನೀತಿ ನಮ್ಮದೊಂದು ಆದರ್ಶ ಇದೆ ಭಾರತ ಧರ್ಮದಲ್ಲಿ. ನನ್ನ ಪೀಳಿಗೆಯಾಗಿ ನಾನು ಬದುಕು, ನಾವು ಶೋಕಿ ಮಾಡಲಿಕ್ಕಲ್ಲ. ಇದೆಲ್ಲ ಮನಸ್ಸಿಟ್ಕೊಂಡು ಶೋಕಿ ಅಂದ್ರೆ ನೋಡಿ, ನಾನು ಲಕ್ಷಣವಾಗಿ ಇದ್ದೀನಲ್ಲ, ಒಳ್ಳೆ ಬಟ್ಟೆ ಹಾಕಿದ್ದೀನಿ, ಸುಖವಾಗಿದ್ದೀನಿ, ಬ್ಯಾಂಕಲ್ಲೂ ಸ್ವಲ್ಪ ದುಡ್ಡಿದೆ, ಅಪಾರವಾದ ಸಂಪತ್ತು ಇದೆ. ನನ್ನ ಮರಗಳು ಮಾರಿಕೊಂಡ್ರೆ 2 ಕೋಟಿ ರೂಪಾಯಿ ಮರ ಇದೆ ನಾನು ಜಮೀನಲ್ಲಿ. ನನ್ನ ಮರಗಳು ಮಾರಿಕೊಂಡ್ರೆ 2 ಕೋಟಿ ರೂಪಾಯಿ ಜಮೀನಿದೆ. ನನ್ನ ಕಾಲ್ನಡಿಗೆ ಮಾರಿಕೊಂಡ್ರೆ 50 ಲಕ್ಷ ರೂಪಾಯಿ ಜಮೀನಿದೆ, ಕಾಲ್ನಡಿಗೆ ಇದೆ ನಾನು. ಇಂಥ ಸಂಪತ್ತು ಭರಿತವಾದ ದೇಶದಲ್ಲಿ ನಾನು ಯಾರು? ಶ್ರೀಮಂತನಾಗಿ ಹುಟ್ಟಿಲ್ಲ, ಹೋಟ್ಲಲ್ಲಿ ಲೋಟ ತೆಳೆದವನು. ಒಂದು ಛಲ ಇತ್ತು, ಗೌರವದಿಂದ ಬದುಕಬೇಕು, ತಲೆ ಎತ್ತು ನಡೀಬೇಕು, ನನ್ನ ಕೈಯಲ್ಲಿ ಆದರೆ ಏನಾದರೂ ಸಮಾಜಕ್ಕೊಂದು ದಾರಿ ತೋರಿಸಬೇಕು ಅನ್ನೋ ಆಸೆ ಇತ್ತೀಚೆಗೆ ಇರ್ಕೊತು. ಕೆಲವರು ಲೇಖನಗಳಿಂದ ನನ್ನ ಮೇಲೆ ಜವಾಬ್ದಾರಿ ಹೊರಿಸಿದ್ರು, ಒಳ್ಳೇದಾಯಿತು. ಈಗ ಇವರು ಸನ್ಮಾನ ಮಾಡ್ತಿದ್ದಾರೆ, ನನ್ನ ಜವಾಬ್ದಾರಿ ನಾಳೆಯಿಂದ ಇಲ್ಲಿ ಇನ್ನೂ ದೊಡ್ಡದು ಮಾಡ್ಕೊಂಡು ಹೋಗಬೇಕು. ನೀವಿಟ್ಟು ನನ್ನ ಇಟ್ಟು ಪ್ರೀತಿ ಗೌರವ ಕೊಟ್ಟು. ಹಾಗೆ ಕೃಷಿಗೆ ಗೊಬ್ಬರನೂ ಬೇಕಾಗಿಲ್ಲ. ಭೂಮಿಯಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಹಾಳು ಮಾಡಿದ್ರೆ ಅದರದ್ದು ಒಂದು ವ್ಯವಸ್ಥೆ. ನನಗೆ 40 ನಿಮಿಷ ಅವರು ತುಂಬ ದೊಡ್ಡ ಮನಸ್ಸು ಮಾಡಿಕೊಟ್ಟಿದ್ದಾರೆ, ನನ್ನ ಪುಣ್ಯ. ಇಲ್ಲದೇ ಇದ್ರೆ ನಾನು 4-5 ಗಂಟೆ ಮಾತಾಡಲಿಕ್ಕಿದೆ. ನಿಮ್ಗೆ ಯಾರಾದರೂ ಆಸಕ್ತಿ ಇದ್ರೆ ದೊಡ್ಡಬಳ್ಳಾಪುರದ ಹತ್ರ ನಂದೊಂದು ಹಳ್ಳಿ, ಅಲ್ಲಿ ಬಂದು 1-2 ದಿವಸ ನಮ್ಮ ನೆಂಟರಾಗೋ ಸ್ನೇಹಿತರಾಗೋ ಉಳ್ಕೋಬಹುದು. ಯಾರಿಗಾದರೂ ಜೀವನ ರೂಢಿಸ್ಕೋಬೇಕು ಅಂತಿದ್ರೆ ನಿಮ್ಮ ಮಕ್ಕಳನ್ನು ಕಳಿಸ್ಕೊಡ್ಬಹುದು. ತುಂಬ ಸುಲಭ. 300 mm ಮಳೆ ಬೀಳೋ ಪ್ರದೇಶದಲ್ಲಿ 300 mm ಮಳೆ, ಇಲ್ಲೆಲ್ಲ 3000 mm, 300 mm ಮಳೆ ಬಿಡೋ ಪ್ರದೇಶದಲ್ಲಿ ರೈತ ಸರಳವಾದ ಬದುಕು, ಅದೊಂದು ವ್ಯವಸ್ಥೆಯನ್ನು ರೂಢಿಸ್ಕೊಂಡ್ರೆ 2 ಎಕರೆ ಒಣಭೂಮಿಯಲ್ಲಿ ಸುಂದರವಾದ ಜೀವನ ನಡೆಸ್ಕೋಬಹುದು. ಆದರೆ ಇಂಥ ಶಾಲೆಗಳಲ್ಲ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸ್ಕೊಂಡು ನೆಮ್ಮದಿಯ ಜೀವನ ರೂಪಿಸ್ಕೋಬಹುದು, ಒಂದು ಸುಂದರವಾದ ಮನೆಯೇ ಕಟ್ಟಿಸ್ಕೋಬಹುದು. 1 ಎಕರೆಯಲ್ಲಿ 25 ಮರ ಬೆಳೀದೇ ಇದ್ರೆ ಅದು ವ್ಯವಸಾಯ ಮಾಡಲಿಕ್ಕೆ ಅನರ್ಹ. 1 ಎಕರೆಯಲ್ಲಿ 1 ನಾಟಿ ಹಸು ಇಲ್ಲದೇ ಇದ್ರೆ, ಈ ವಿದೇಶಿ ಹಸುಗಳಲ್ಲ, ಇಡೀ ಪ್ರಪಂಚದ ಜನತೆಯನ್ನು ಒಂದೇ ಪದದಿಂದ ಕಳೆದಿದ್ದಾರೆ, ಹೋಮೋಸಿಪಿಯನ್ ಅಂತ. ಇಡೀ ಪ್ರಪಂಚದ ಜನಾಂಗ, ಅವರು ಮಂಗೋಲಿಯನ್ರಿರ್ಬೋದು, ನೀಗ್ರೋಗಳಿರ್ಬೋದು, ಭಾರತೀಯ ಇರ್ಬೋದು, ಪಾಶ್ಚಿಮಾತ್ಯರಿರ್ಬೋದು, ಇಡೀ ಪ್ರಪಂಚದ ಜನತೆ ಒಂದೇ ಹೆಸರು ಹೋಮೋಸಿಪಿಯನ್. ಆದರೆ ಈ 4 ಪ್ರಾಣಿಗಳನ್ನು 4 ಗುಂಪು ಮಾಡಿದ್ದಾರೆ. ಅಂದರೆ ಕಾಡೆಮ್ಮೆ, ನಮ್ಮ ಕೆಸರೆಮ್ಮೆ, ನಮ್ಮ ಭಾರತೀಯ 70 ಜಾತಿ ಗೋತಳಿಗಳು, 70 ಜಾತಿದಿತ್ತು, ಈಗ ನಮ್ಮ ಹತ್ರ 25-30 ಇದೆ, ಅದರಲ್ಲೂ ಕೆಲವು ಬೆರಳೆಣಿಕೆಯಲ್ಲಿದೆ. ನೀವೆಲ್ಲ ಜನ ಮರಳೋ ಜಾತ್ರೆ ಮರಳೋ ಗೊತ್ತಿಲ್ಲ, ತಪ್ಪಾಗಿ ತಿಳ್ಕೋಬೇಡಿ, ನಾನು ಅವಿನಯವಾಗಿ ಮಾತಾಡ್ತೇನೆ. ನಮ್ಮ ಶೇಪೆ ಹಣ್ಣು ಅಂದರೆ ಪೇರ್ಲ, ನಮ್ಮ ಬಾಳೆಹಣ್ಣು, ನಮ್ಮ ಪರಂಗಿ ಹಣ್ಣು ನಮಗೆ ಹಣ್ಣು ಅಲ್ಲ. ವಿದೇಶದಿಂದ ಬಂದ ಆಪಲ್ ಅಂದರೆ ಏನೋ ದೊಡ್ಡಸ್ತಿಗೆ, ಅದನ್ನು ಬೇಕಾದ್ರೆ ಕಪ್ಪು ಚೀಲದಲ್ಲ ಕೈ, ಬಿಳಿ ಚೀಲದಲ್ಲ ಕೈ, ನಮ್ಮ ಪಕ್ಕದ ಮನೆಯವರೆಲ್ಲ ನೋಡಬೇಕು ಅಂತ ಹಾಕ್ಸ್ಕೊಂಡು ಹೋಗುವಂಥ ದುಸ್ಥಿತಿ ನಮಗೆ ಬಂದಿದೆ. ಮನುಷ್ಯನ ಆಹಾರ ಕಾಲ್ನಡಿಗೆಯಲ್ಲಿ ಸಿಗಬೇಕು ಅಂದರೆ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರೋದೇ ನಿಮ್ಮ ಆಹಾರ. 16 ಕಿಲೋಮೀಟರ್ ಮುಂದೆ ಬಂದದ್ದು ಕೂಡ ನಿಮ್ಮ ಆಹಾರ ಅಲ್ಲ. ನಮಗೆ ಯಾವ ಶಾಪ ಅನ್ನೋ ಗೊತ್ತಿಲ್ಲ. ಪಂಜಾಬಿಂದ ಬಂದಿದ್ದು ಗೋಧಿ ತಿಂತಿದ್ದೇವೆ, ಅಮೆರಿಕ ಬಂದ ಆಪಲ್ ತಿಂತಿದ್ದೆ, ನ್ಯೂಜಿಲೆಂಡ್ನಿಂದ ಬರ ಇನ್ನೇನೋ ಹಣ್ಣು ತಿಂತಿದೆ, ಇಲ್ಲಿಂದಿರೋ ಹಣ್ಣು ತಿಂದು. ಇದೆಲ್ಲ ಏನಾಯಿತು? ಈ ಹಣ ಮಾಡ್ತಿರೋ ಚೇಷ್ಟೆ ನಮ್ಮನ್ನು ಸುಮ್ಮನೆ ಕೋತಿ ಥರ ಆಡಿಸ್ತಾ ಇದೆ. ಕೋತಿಗೆ ಆಡ್ತದಲ್ಲ ಅದು ಆ ಥರ ಆಡಿಸ್ತಾ ಇದೆ. ದಯವಿಟ್ಟು ದುಡ್ಡಿಗೆ ನಂದು ವಿರೋಧ ಇಲ್ಲ ನೋಡಿ. ಆ ಪುಣ್ಯಾತ್ಮರ ದುಡ್ಡು ಸಂಪಾದನೆ ಮಾಡಿದ್ದಕ್ಕೆ ಇಂಥ ಒಂದು ಸತ್ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು. ನನಗೆ ಶ್ರೀಮಂತಿಕೆ ವಿರೋಧ ಇಲ್ಲ, ಆದರೆ ಶ್ರೀಮಂತಿಕೆ ಧಾರ್ಮಿಕವಾಗಿ ದುಡಿತದಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಸಂಪಾದನೆ ಮಾಡಿದ್ರೆ ಶ್ರೀಮಂತಿಕೆಗೊಂದು ಅರ್ಥ ಇದೆ, ಅದಕ್ಕೆ ಅವಶ್ಯಕತೆಯೇ ಇದೆ. ಆದರೂ ನಾವು ಅಡ್ಡದಾರಿಗಳು ಹಿಡಿದು ಎಲ್ಲ ವೃತ್ತಿಯಲ್ಲೂ ದುಃಖದಿಂದ ಹೇಳಿದ್ದೇನೆ, ವಿದ್ಯಾಸಂಸ್ಥೆಗಳು ವಿದ್ಯಾಗುರುಗಳು ಪಾಠ ಹೇಳಿಕೊಡದೆ ನೀವು ಕ್ಷಮಿಸಬೇಕು ನನ್ನನ್ನು. ನನ್ನ ಮನಸ್ಸನ್ನು ಆಳದ ನೋವಿಂದ ಈಗ ಮಾತಾಡ್ತಿದ್ದೇನೆ, ಯಾರ ಬಗ್ಗೆನೂ ನನಗೆ ಏನು ಮಾತಾಡ್ತಿಲ್ಲ. ಜನರಲೈಸು ಅಲ್ಲ ಇದು, 80% ಪುಣ್ಯಾತ್ಮರು ಇದ್ದಾರೆ ಎಲ್ಲ ವೃತ್ತಿಗಳಲ್ಲೂ. ಆದರೆ ಆ 20 ಕಳಂಕರಿಂದ ಇಡೀ ಆ ಉದ್ದಿಮೆಗಳಿಗೆ ವ್ಯಾಪಾರದ ವ್ಯವಸಾಯದಲ್ಲೂ ಹಾಗೆ ಆಗಿದೆ. ಆ ಕೇವಲ 15-20% ದುಷ್ಕರ್ಮಿಗಳಿಂದ ಎಲ್ಲ ವೃತ್ತಿಗಳಿಗೂ ಅವಮಾನ ಆಗ್ತಿದೆ. ಅದರಿಂದ ದಯವಿಟ್ಟು ನಿಮ್ಮ ವೃತ್ತಿಗೆ ಗೌರವಕ್ಕಾದರೂ ನೀವು ಸನ್ನಡತೆ ಕಲ್ತುಕೊಳ್ಳಿ. ವ್ಯವಸಾಯದಲ್ಲಿ ಮರ ಗಿಡ ದನಕರು ತಿಪ್ಪೆಗುಂಡಿ ಚಿನ್ನದ ಗಣಿ, ಅದು ರೈತನ ಪಾಲಿನ ಚಿನ್ನದ ಗಣಿ. ಅದನ್ನು ಎಷ್ಟು ತಾತ್ಸಾರ ಮಾಡಿದ್ದೀವಿ ಅಂದರೆ ಇವತ್ತು ಕಸದ ಉಂಡಿ ಆಗಿದೆ. ಅದನ್ನು ಪೂಜೆ ಮಾಡ್ತಿದ್ವಿ, ಗೊಬ್ಬರ ತೆಗೆಯೋದಕ್ಕೆ ಮೊದಲು ಪೂಜೆ ಮಾಡ್ತೀವಿ, ಗೊಬ್ಬರ ತೆಗೆದ್ಮೇಲೆ ಪೂಜೆ ಮಾಡ್ತಿದ್ವಿ ಇದು ಬೆಳೆಯಲಿ ಅಂತ. ಆ ಕಲ್ಚರ್ಗೆ ಅಂತ ಸ್ವಲ್ಪ ಗೊಬ್ಬರ ಬಿಟ್ಟು ಬರ್ತಿದ್ವಿ ನಾವು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಅಂತ. ಅದಕ್ಕೆ ಪೂರ್ವಕವಾದ ಒಂದು ಕಳ್ಳಿ ಕಂಬ ನೆಟ್ಟು ಅದಕ್ಕೆ ಮಜ್ಜಿಗೆ ಸಿರಿದು ಬರ್ತಿದ್ವಿ, ಹೊಸ ಸಗಣಿ ಬಗಡ ಚೆಲ್ಲಿ ಬರ್ತಿದ್ವಿ ಸೂಕ್ಷ್ಮ ಜೀವಿಗಳು ಹೆಚ್ಚಿಗೆ ಬರಲಿ ಅಂತ. ಇವತ್ತಿನ ದಿವಸ ಅದೊಂದು ಕಸದ ತೊಟ್ಟಿ ಆಗಿ ಇವತ್ತಿನ ದಿವಸ ರಸದ ಗೊಬ್ಬರದ ಬೇಡಿಕೆ ಹೆಚ್ಚಾಗ್ತಾ ಇದೆ. ರಸಗೊಬ್ಬರದ ಬಳಕೆ ಎಷ್ಟು ಅಂದರೆ 16% ಅಷ್ಟೇ. 100 ರೂಪಾಯಿ ಯೂರಿಯಾ ಹಾಕಿದ್ರೆ 16 ರೂಪಾಯಿ ಗೊಬ್ಬರ ಉಪಯೋಗಿಸ್ಕೊಳ್ತದೆ. ಇನ್ನು 84 ರೂಪಾಯಿ ಗೊಬ್ಬರ ವಿಷಾಗಿ ಭೂಮಿಯಲ್ಲಿ ಸೇರ್ತಾ ಇದೆ. ಇದು ರೈತರಿನ ಆತ್ಮಹತ್ಯೆ ಮಾಡ್ಕೋಬೇಕಾ? ಅದು ಅವ್ರದ್ದು ತಪ್ಪಿದೆ, ಅವ್ರದ್ದು ತಪ್ಪುಗಳು ತುಂಬ ಇದೆ. ನಾನು ರೈತರೇನು ಒಳ್ಳೆಯವರು ಅಂತ ಹೇಳ್ತಿಲ್ಲ, ಉದಾಸೀನ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ರು, ಅವರು ಮಿತಿ ಮೀರಿದಷ್ಟು ಖರ್ಚು ಮಾಡೋದು ಕಲಿತರು. ನಾನು ದೊಡ್ಡ ಮನುಷ್ಯ ಅಂತ ತೋರಿಸ್ಕೊಳ್ಳೋದಾಯಿತು, ಆತ್ಮಹತ್ಯೆಯಲ್ಲಿ ಕೊನೆ ಆಗ್ತಾ ಇದೆ. ಸರ್ಕಾರ ಇದಕ್ಕೆ ಈ ತಿಳುವಳಿಕೆ ಕೊಡೋದು ಬಿಟ್ಟು, ಭೂಮಿ ಬಗ್ಗೆ ತಿಳುವಳಿಕೆ ಕೊಡೋದು ಬಿಟ್ಟು, ದನಕರು ಬೆಳೆಸೋದಕ್ಕೆ ಪ್ರೋತ್ಸಾಹ ಕೊಟ್ಟು, ಮರ ಗಿಡ ಬೆಳೆಸೋದು ಬಿಟ್ಟು, ಆಮೇಲೆ ನೀರು ಎತ್ತಿನ ಹೊಳೆ ತಗೊಂಡು ನಮ್ಮ ಕೋಲಾರ ಜಿಲ್ಲೆಗೆ ನೀರು ಕೊಡೋದಂತೆ. ನಾನು ಪಾಪದ ದೇಶದವನು, ನಮಗೂ ನೀರಿನ ತೊಂದರೆ ತುಂಬ ಇದೆ. ಆದರೆ ನನ್ನ ನೀರನ್ನು ನಾನು ಶೇಖರಿಸಿಟ್ಕೊಂಡಿದ್ದೆ, ನೀರಿನ ಬವಣೆ ಇಷ್ಟ ಬರುತ್ತಿರಲಿಲ್ಲ. ನಮ್ಮ ಮಣ್ಣಲ್ಲಿ ಸಾವಯವ ಇಂಗಾಲ 50 ವರ್ಷದ ಹಿಂದೆ 3% ಇಡೀ ದಕ್ಷಿಣ ಭಾರತದ ಪ್ರಸ್ಥಭೂಮಿಯಲ್ಲಿ, ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ 3% ಸಾವಯವ ಇಂಗಾಲ ಇವತ್ತು 0.3 ಅಂದರೆ 9 ಪಟ್ಟು ತಗ್ಗಿದೆ, ಇನ್ನೊಂದು ಪಟ್ಟು ಉಳಿದಿದೆ. ಅದನ್ನು ಹೋಗಲಿಕ್ಕೆ ಸುಡಲಿಕ್ಕೆ ಇನ್ನು 3-4 ವರ್ಷ ಬೇಕು. ಆಮೇಲೆ ನಮ್ಮ ಸ್ಥಿತಿ ಏನಾಗ್ತದೆ ಗೊತ್ತಲ್ಲ, ನೀರು ಕೊಟ್ಟರು ಭೂಮಿಯಲ್ಲಿ ನಿಲ್ಲಲ್ಲ, ಹಿಂಗೆ ಹೋಗ್ತದೆ. ಕಲ್ಲಿನ ಕಣಗಳು 80% ಮಣ್ಣು

ಭೂಮಿಗೆ ಬಿಸಿಲಿಗೆ ಬಿಡೋದ್ರಿಂದ ನಮ್ಮಲ್ಲಿ ಬೆಳೆ ಉಳಿಕೆಗಳನ್ನು ಸುಟ್ಟಾಕೋದೇ ಒಂದು ದೊಡ್ಡ ಸಂಭ್ರಮದ ಸಂಗತಿ ನಮ್ಮ ರೈತರಿಗೆ. ಉತ್ತರ ಕರ್ನಾಟಕದ ಜನತೆ 1.5 ಟನ್ನು ಹರಳೆಕಡ್ಡಿ, ಅವರ ಬೇರೆ ಬೆಳೆಯ ಉಳಿಕೆಗಳು ಬರ್ತದೆ 1.5 ಟನ್ ಕಬ್ಬಿನ ಬೆಳೆಗಾರರು. ಈ ದೇಶದಲ್ಲಿ ನಿಜವಾಗಲೂ ಆತ್ಮಹತ್ಯೆಯಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಆತ್ಮಹತ್ಯೆ ಮಾಡಿಕೊಳ್ತಿರು ಕಬ್ಬಿನ ಬೆಳೆಗಾರರು. ಅದು ಏನು ಅವರ ಸೋಗೆಯನ್ನು ಸುಡೋದು ಒಂದು ನಿಲ್ಲಿಸಿದ್ರೆ ಅವರು ಅದೃಷ್ಟ ಕೊಲಾಯಿಸ್ತೇವೆ. ಅವರು ಸೋಗೆ ಸುಡ್ತಾರಲ್ಲ ಬೆಂಕಿ ಹಚ್ಚಿ ಅದನ್ನು ತೆಗೆದು ಒಂದು ಕಡೆ ರಾಶಿ ಮಾಡಿ ಗೊಬ್ಬರ ಮಾಡಿಕೊಳ್ಳೋದು ಕಷ್ಟ ಅಂತ, ಆ ಸೋಗೆ ಸುಡೋದ್ರಿಂದ ನಮ್ಮ ಸರ್ಕಾರದ ಇಚ್ಛಾಶಕ್ತಿ ಇದ್ದಿದ್ದು ನಮ್ಮ ಕೃಷಿ ಇಲಾಖೆಯವರು ರೈತ ಬಾಂಧವರು ಅದಕ್ಕೇನಾದರೂ ಮನಸ್ಸು ಕೊಟ್ಟು ಕಬ್ಬಿನ ಸೋಗೆಯನ್ನು ಭೂಮಿಗೆ ಸೇರಿಸಿದ್ರೆ ನೀರಿನ ಬವಣೆ ಮೊದಲು ತಪ್ಪುತ್ತಿತ್ತು, ಸೂಕ್ಷ್ಮ ಜೀವಿಗಳ ಸಂಖ್ಯೆ ಬೆಳೀತಿತ್ತು, ಉಸಿರಾಟ ಹೆಚ್ಚಾಗ್ತಿತ್ತು, ಭೂಮಿಗೆ ಎಲ್ಲ ಸುಂದರವಾಗಿ ಇರ್ತಿತ್ತು, ಮಣ್ಣಿನ ಕ್ಷಾರತೆಯೂ ಕಡಿಮೆ ಆಗ್ತಿತ್ತು. ಈ 1907ರಲ್ಲಿ ಇಂಪೀರಿಯಲ್ ಗೌರ್ಮೆಂಟ್ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕರೆಸಿದ್ರು, ಇಂಜಿನಿಯರ್ ಅನ್ನ ಶಾಂಕೆ ಅಂತ. ಈ ದೇಶದಲ್ಲಿ ಎಲ್ಲಿ ಎಷ್ಟು ಡ್ಯಾಮ್ಗಳು ಕಟ್ಟಬಹುದು ಅಂತ, ಅಣೆಕಟ್ಟುಗಳು ಕಟ್ಟಬಹುದು ಅಂತ 1907ರಲ್ಲಿ ನಮ್ಮ ಕನ್ನಮಾಡಿ ಕಟ್ಟಿದ 5-6 ವರ್ಷದಲ್ಲಿ ಅವರೊಂದು ರಿಪೋರ್ಟ್ ಕೊಟ್ಟರು ಆ ಸರ್ಕಾರಕ್ಕೆ. ಈ ದೇಶದ ಇಂಜಿನಿಯರ್ಗಳು ರೈತರು ತುಂಬಾ ಬುದ್ಧಿವಂತರು. ಯಾಕೆ ಕೃಷ್ಣದೇವರಾಯರು ತುಂಗಭದ್ರಾ ನದಿ ಒಂದು 4 ಅಡಿದೊಂದು ಬ್ಯಾರೇಜ್ ಕಟ್ಟಿದ್ದಾರೆ, ತಡೆಗೋಡೆ 2000 ಎಕರೆಗೆ ನೀರು ಕೊಡ್ತಾ ಇದೆ ಆನೆಗುಂದಿ ಪ್ರದೇಶದಲ್ಲಿ ಇವತ್ತಿಗೂ. ಅದಕ್ಕೆ ಖರ್ಚಿಲ್ಲ, ಇವರು ಕಟ್ಟಿದ್ರಲ್ಲ 1960ರಲ್ಲ 1964ರಲ್ಲ ತುಂಗಭದ್ರಾ ಡ್ಯಾಮು, ಅದು 80 ಲಕ್ಷ ಮರಳು ತುಂಬಿಕೊಂಡಿದೆ. ಈಗ ಅದಕ್ಕೆ ಎಷ್ಟು 1000 ಕೋಟಿ ಕೊಟ್ಟು ಯಾವುದೋ ಸ್ವೀಡನ್ ಕಂಪನಿಗೆ ಮರಳು ತೆಗೆಯುತ್ತಿದ್ದಾರಂತೆ. ಆದರೆ ಮರಳಿಗೆ ತುಂಬಾ ಬೆಲೆ ಇದೆ, ದುಡ್ಡಾಗ್ಬೋದು, ನೀರಂತೂ ಇಲ್ಲ. ಮತ್ತೆ ತುಂಗಭದ್ರಾ ಅಣೆಕಟ್ಟಿನ ಕೆಳಗಡೆ ಕಮಾಂಡ್ ಏರಿಯಾ ಅಂತಾರಲ್ಲ, ನೀರಾವರಿ ಪ್ರದೇಶ ಏನಾಗಿದೆ, ಚೌಳಾಗಿದೆ. ಈ ಕಡೆ ನೀವು ಪುಣ್ಯವಂತರು ಬೇಕಾದಷ್ಟು ಮರ ಇದೆ. ನಮ್ಮ ಬಯಲುಸೀಮೆಗಳಲ್ಲಿ ಎಕರೆಗೆ 25 ಮರ, ಮೇವಿನ ಬೆಳೆಯ ಮರಗಳೊಂದು 5-6, ಗೊಬ್ಬರದ ಬೆಳೆಗಳು ಕೊಡೋ ಬೆಳೆಗಳು 4-5 ಮರ ಅದ್ರ ಕೆಳಗಡೆ, ಆಮೇಲೆ ಹಣ್ಣು ಕೊಡೋ ಮರಗಳೊಂದು 5-6. ನಮ್ಮ ಯೋಜನೆಗಳೆಲ್ಲ ವಿಫಲ ಆಯಿತು, ಕಟ್ಟಿಗೆ ಮಾರಿಕೊಂಡು ದಿಂಡು ಬರುವಂಥ ಮರಗಳು. ಈ ಥರ ಒಂದು 25 ಮರ 1 ಎಕರೆ 1 ಹಸು, ಅದರಲ್ಲೂ 1 ಹನಿ ಗಂಜಲಾನು ಹಾಳು ಮಾಡಿದೆ, 1 ಕಾಳು ಸಗಣಿ ಹಾಳು ಮಾಡಿದೆ. ನಮ್ಮ ಕಸಕಡ್ಡಿಗಳನ್ನೆಲ್ಲ ಗೊಬ್ಬರ ಮಾಡಿಕೊಂಡು ನಾವು ಭೂಮಿಗೆ ಸೇರಿಸಿದ್ದಿದ್ರೆ ವ್ಯವಸಾಯ ಲಾಭದಾಯಕ ಆಗೋದಿಲ್ಲ. ಈ ಅವನತಿಗೆ ಇವತ್ತಿನ ರೈತರ ದುಸ್ಥಿತಿ ಕಾರಣ ನಮ್ಮ ಈ ಕಸಗುಂಡಿಗಳನ್ನು ಬಿಟ್ಟಿದ್ದು, ನಮ್ಮ ಬೆಳೆ ಉಳಿಕೆಗಳಿಗೆಲ್ಲ ಬೆಂಕಿ ಹಾಕಿ ಸುಟ್ಟದ್ದು ಈ ಕಾಫಿ ಬೆಳೆಗಾರರು, ಅಡಿಕೆ ಬೆಳೆಗಾರರು. ನಮ್ಮ ಬೈಲಸೀಮೆಯಲ್ಲಿ ಇಲ್ಲಿ ಏನೋ ಗೊತ್ತಿಲ್ಲ ನನಗೆ, ಅಡಿಕೆ ಸಿಪ್ಪೆ 1 ಮರದಿಂದ ಸುಮಾರು 10-8 ಕೆಜಿ ಸಿಗ್ತದೆ ಅಡಿಕೆ ಸಿಪ್ಪೆ. ಅದು ತಗೊಂಡೋಗಿ ರಸ್ತೆ ಬದಿಯಲ್ಲಿ ಹಾಕಿ ಸುಡ್ತಿದ್ದಾರೆ. ಈಗ ಇರೋ ವಾಯುಮಾಲಿನ್ಯ ಸಾಲದು, ಜಾಗತೀಕರಣ ಮಟ್ಟದಲ್ಲಿ ಉಷ್ಣತೆ ಏರ್ತಿರೋ ಸಾಲದು ಅಂತ ಅಡಿಕೆ ಸಿಪ್ಪೆನ ಅದು ಭೂಮಿಗೆ ಸೇರಿದ್ರೆ ನೀರು ಹಿಡಿದಿಟ್ಕೊಳ್ತಿತ್ತು, ಗೊಬ್ಬರ ಆಗ್ತಿತ್ತು, ಅದು ಯಾಕೋ ರಸ್ತೆ ಬದಿಯಲ್ಲಿ ಹಾಕಿ ಸುಡ್ತಿದ್ದಾರೆ. ಆಮೇಲೆ ಈ ದೇಶದಲ್ಲಿರೋ ಬೂದಿಗಳು, ಸಕ್ಕರೆ ಫ್ಯಾಕ್ಟರಿಯಿಂದ ಹಿಡಿದು ಇಟ್ಕೆ ಗೂಡಿನವರೆಗೂ ಮನೆ ಬೂದಿವರೆಗೂ ನಮ್ಮ ಭೂಮಿ ಸೇರಿದ್ರೆ ಪೊಟಾಶ್ ಬೇಕಾಗಿರಲಿಲ್ಲ, 8% ಪೊಟಾಶ್ ನಮ್ಮ ಬೂದಿಗಳಲ್ಲಿದೆ. ಅದು ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ರೈತರಿಗೂ ಮನಸ್ಸು ಮಾಡಿಲ್ಲ, ಅದನ್ನ ತಿಳಿಸ್ಕೊಳ್ಳೋದು ಇಲಾಖೆಗಳಿದೆಯಲ್ಲ ಅವ್ರಿಗೂ ಆ ಮನಸ್ಸಿಲ್ಲ. ವಿನಾಯಕ್ ಸರ್ ನನಗೆ ಅನ್ನಿಸ್ತದೆ, ನಿಜಾನೇ ಇಲ್ಲ ಗೊತ್ತಿಲ್ಲ. ಆಮೇಲೆ ಎಲ್ಲರೂ ಭ್ರಷ್ಟ ಅಂದ್ಕೋಬೇಡಿ, ನಾನು ಮೊದಲೇ ಹೇಳಿದೆ 80% ಸಜ್ಜನರಿದ್ದಾರೆ ಎಲ್ಲ ವೃತ್ತಿಗಳಲ್ಲೂ, ಆ 20ರಿಂದ ಈ ಕೆಟ್ಟ ಹೆಸರು ಬಂದಿದೆ. ಅವ್ರು ಇದನ್ನೆಲ್ಲ ಮುಚ್ಚಿಟ್ಟು ಬಚ್ಚಿಟ್ಟು ಸತ್ಯಾನ ಕಂಪ್ನಿಗಳಿಗೆ ಸಹಾಯ ಆಗಲಿ ಅಂತ ಏನಾದರೂ ನಮ್ಮ ಬೂದಿ ಬಗ್ಗೆ ತಿಳುವಳಿಕೆ ಕೊಡಲಿಲ್ಲ, ಗೊತ್ತಿಲ್ಲ. ಈ ಸರ್ಕಾರ ಅದು ಏನು ಮಾಡಿದೀಯ ಗೊತ್ತಿಲ್ಲ. ಒಬ್ಬ ರೈತನಿಗೆ ಗೊತ್ತಿದೆ, ನನ್ನ ಹತ್ರ ವೆಬ್ಸೈಟ್ ಇಲ್ಲ, ಇಂಟರ್ನೆಟ್ ಇನ್ನೂ ಕಲಿತಾ ಇದ್ದೀನಿ ಈಗ, ಯಾಕಂದರೆ ನಾವಿಲ್ದಿದ್ರೆ ಅನಕ್ಷರತೆ ಆಗಿಬಿಡ್ತೇವೆ, ಕಲಿದೇ ಇದ್ರೆ ನನ್ನ ಮೊಮ್ಮಕ್ಕಳು ಹೇಳ್ಕೊಡ್ತಿದ್ದಾರೆ, ಕಲ್ತು ಬಿಡ್ತೇನೆ ಇನ್ನೊಂದು ತಿಂಗಳಲ್ಲಿ. ಇಷ್ಟೆಲ್ಲ ಇದ್ದವರು, ಇಷ್ಟೆಲ್ಲ ಪ್ರಪಂಚ ಜೊತೆಯಲ್ಲಿ ವ್ಯವಹಾರ ಇದ್ದವರು ಎಷ್ಟು ಸಾರಿ ಹೋಗಿ ಬಂದಿದ್ದಾರೋ ವಿದೇಶಗಳಿಗೆ, ಅದು ಏನಕ್ಕೆ ಹೋಗಿದ್ದಾರೆ ನಿಮಗೆಲ್ಲ ಗೊತ್ತು, ನಾನು ಹೇಳಲ್ಲ. ಅವರು ಸಾಲದು, ನಮ್ಮ ವಿಜ್ಞಾನಿಗಳು ಸಾಲದು ಅಂತೀಗ ನಮ್ಮ ರಾಜಕಾರಣಿಗಳು ಹೋಗ್ತಿದ್ದಾರೆ, ಅದು ಏನು ಕಲ್ತ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಅವ್ರು ಕಲ್ತ್ಕೊಂಡು ಬರೋದು ನಿಮಗೆಲ್ಲ ಗೊತ್ತಿದೆ, ಅವ್ರು ಏನು ತಳ್ತಾರೆ ಅಂತಲೂ ನಿಮಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ಆದರೆ ಅಲ್ಲಿಂದ ಏನಾದರೂ ತೊಂದರೆ ಅಂದರೆ ಇಲ್ಲ. ಈ ವಯಸ್ಸಲ್ಲಿ 3 ವರ್ಷದಿಂದ ನಾನು 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಸೌತ್ ಕೊರಿಯಾಕ್ಕೆ ಹೋಗಿ ಈ ವಿಜ್ಞಾನ ಕಲಿತದ್ದು. ನಿಮ್ಮ ಮೀನು ಇಲ್ಲಿ ಹೇರಳವಾಗಿ ಸಿಗ್ತದೆ, ಕ್ಯಾನಿಂಗ್ ಇಂಡಸ್ಟ್ರಿ

0: ತುಂಬಾ ಇದೆ ಕರಾವಳಿಯಲ್ಲಿ, ಆದ್ರೆ ಕಸ ಉಳಿತದಲ್ಲ, ತ್ಯಾಜ್ಯ ತಲೆ ಕರಳು ಬಹಳ ಬಿಸಾಡ್ತದಲ್ಲ, ಅದನ್ನೆಲ್ಲ ಸಂಸ್ಕರಿಸ್ಕೊಳ್ಳಿಗೆ ಅದ್ರ ತೂಕದಷ್ಟು ಬೆಲ್ಲ ಮಾಡಿ 10 ಕೆಜಿ ಮೀನಿನ ಕೊಳೆ 10 ಕೆಜಿ ಬೆಲ್ಲದಿಂದ ತಯಾರಿಸಿದ ದ್ರಾವಣದಿಂದ ನೀವು ರಸಗೊಬ್ಬರಗಳನ್ನು ಪೂರ್ತಿ ಬಿಡಬಹುದು. ಯೂರಿಯಾಕ್ಕೆ ಬದಲಾಗಿ, ಸಾರಜನಕಕ್ಕೆ ಬದಲಾಗಿ, ಹೊಗೆ ಸೊಪ್ಪು ಕಡ್ಡಿ ಪುಡಿ ಹೊಗೆ ಸೊಪ್ಪಿನ ಬಗ್ಗೆ ನಿಮ್ಮ ತುಂಬಾ ಬೆಳಕು ಇದ್ದಿದೆ, ನನಗೆ ಗೊತ್ತಿಲ್ಲ, ಅದು ನಾನು ವಿಜ್ಞಾನಿ ಅಲ್ಲ. ಆದರೆ ನಮ್ಮ ಬೀಗರೊಬ್ರು ಇದ್ದಾರೆ, ದಿವಸ ಇಷ್ಟದಿಂದಾನೆ ಕಡ್ಡಿ ಪುಡಿ, ಅವನಿಗೇನು ಕ್ಯಾನ್ಸರ್ ಇಲ್ಲ. ರಾಮಕೃಷ್ಣ ಪರಮಹಂಸರು ಕಡ್ಡಿ ಪುಡಿ ತಿಂದಿ ಅಂತ ಹೇಳ್ತಿಲ್ಲ, ನೀವು ಸಿಗರೇಟ್ ಸೇದಿ ಅಂತ ಹೇಳ್ತಿಲ್ಲ, ಅದರಲ್ಲಿ ಏನೋ ಇರಬೇಕು, ಇಲ್ಲದಿದ್ರೆ ಯುಗಗಳಿಂದ ಕಡ್ಡಿ ಪುಡಿ ಹೆಣ್ಮಕ್ಳು ತಿಂತಾರೆ, ಹೊಗೆ ಸೊಪ್ಪು ಗಂಡ್ಮಕ್ಳು ತಿಂತಾರೆ, ಅವ್ರಿಗೆಲ್ರಿಗೂ ಕ್ಯಾನ್ಸರ್ ಏನು ಬಂದಿಲ್ಲ. ಅಣ್ಣದವರೇ ಕ್ಯಾನ್ಸರ್ ಇದ್ದ, ಅವ್ರಿಗೆ ಗಂಟ್ಲು ಕ್ಯಾನ್ಸರ್ ಇತ್ತು, ಅವ್ರು ಹೊಗೆ ಸೊಪ್ಪು ಬೀಡಿ ಸಿಗರೇಟ್ ಸೇದಿದಾರಲ್ಲ. ರಾಮಕೃಷ್ಣ ಪರಮಹಂಸರಿಗಿತ್ತು, ನಮ್ಮ ಸಹಜಾನಂದ ಯೋಗ ಗುರುಗಳಿಗಿತ್ತು, ಅವ್ರು ಯಾವುದು ತಂಬಾಕು ಸೇವನೆ ಮಾಡಿ ಅಂತ ಹೇಳ್ತಿಲ್ಲ, ಯಾಕಂದ್ರೆ ನನಗೆ ಗೊತ್ತಿಲ್ಲ. ಆದರೆ ಆ ಪೊಟಾಷಿನ ಅವಶ್ಯಕತೆ ಪೂರೈಸ್ತದೆ ಅಂತಲೋ ಏನೋ ನಮ್ಮ ಹಿರಿಯರು ಹೊಗೆ ಸೊಪ್ಪು ತಿಂತಿದ್ರು. ನನಗೆ ಕೆಂಪು ದೀಪ ಬಂತು, ನನ್ನ ಫೋನ್ ನಂಬರ್ ಹೇಳಿಬಿಡ್ತೇನೆ, ತಿರುಗಿ ಹೇಳಲಿಕ್ಕೆ ಅವಕಾಶ ಆಗ್ತದಿಲ್ಲ. 96 20 96 20 588 96 20 588 974 ಇನ್ನೊಂದ್ಸರಿ ಒಟ್ಟಿಗೆ ಹೇಳಿಬಿಡ್ತೇನೆ, 96 20 588 974 ನಿಮ್ಗೆ ಯಾರಾದರೂ ನಮ್ಮ ಊರಿಗೆ ಬರಬೇಕು ಅಂತಿದ್ರೆ ತುಂಬ ಸಂತೋಷದಿಂದ ಸ್ವೀಕರಿಸ್ತೇನೆ. ಉಳ್ಕೊಳ್ಳಿಕ್ಕೆ ಜಾಗ ಇದೆ, ಒಂದು 2-3 ದಿವಸ ಇದ್ದು ನನ್ನ ತಪ್ಪೇನಾದರೂ ಇದ್ರೆ ತಿದ್ದಿ, ತಮಗೇನಾದರೂ ಅನುಕೂಲ ಆಗೋದಿದ್ರೆ ಕಲ್ತ್ಕೊಂಡು ಹೋಗ್ಬೋದು ಅಂತ ಈ ವೇದಿಕೆ ಮೂಲಕ ವಿನಂತಿ ಮಾಡ್ತೇನೆ.
1: ಧನ್ಯವಾದಗಳು. ಇಲ್ಲಿಯವರೆಗೆ ಕೃಷಿ ಹೊಸತನದ ಹುಡುಕಾಟ ಎನ್ನುವ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿದಂತಹ ಹಿರಿಯರಾದ ಪ್ರಗತಿಪರ ಕೃಷಿಕರಾದ ಶ್ರೀ ವರ್ತೂರು ನಾರಾಯಣ ರೆಡ್ಡಿಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.